ಆಕಾಶವಾಣಿ ಕಾರವಾರ, ಇಂದು ರವಿವಾರ 2026 ಆಗಸ್ಟ್ ತಿಂಗಳ 30 ತಾರೀಕು. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಮೊದಲ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಗಾಯತ್ರಿ ಹರಿಕಾಂತ್ ಹೇಳುವ ನಮಸ್ಕಾರಗಳು. ಸಮಯ 5:58 ಸೆಕೆಂಡುಗಳು.

ಆಕಾಶವಾಣಿ ಕಾರವಾರ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಈ ಬೆಳಿಗ್ಗೆ 6:10 ಕರುಣಾಳು ಬಾಬಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ರಾಧಾ ಪ್ರಕಾಶ್ ಅವರಿಂದ ಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:40 ಗಾನಸುದೆ ಕಾರ್ಯಕ್ರಮ, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಮಂಜುಳಗಾನ ಕಾರ್ಯಕ್ರಮ, 8:50 ಕಗ್ಗದ ಸಿರಿ ಪರಿಕಲ್ಪನೆ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಹಾಡಿಗೊಂದು ಗೀತೆ ನೀರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:02 ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮ. ಈ ಬೆಳಿಗ್ಗೆ 11:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು. ನಂತರ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಪ್ರಸಾರವಾಗಲಿದೆ. ಕನ್ನಡ ಅವತರಣಿಕೆಯ ಅನುವಾದ ಕೆ ಸತ್ಯಪ್ರಸಾದ್, ನಿರ್ಮಾಣ ತಿಮ್ಮಪ್ಪಗೌಡ ಹಾಗೂ ಆಶಾ, ಓದುವವರು ಸುಬ್ರಹ್ಮಣ್ಯ, ಸಮಗ್ರ ನಿರ್ವಾಣಿ ನೂತನ್ ಎಸ್ ಕದಂ. ಮಧ್ಯಾಹ್ನ 12:05 ವನಿತಾ ವಿಹಾರ. ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ಶ್ರೀ ಕೃಷ್ಣಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಚಿಕ್ಕ ಮಕ್ಕಳಲ್ಲಿ ಹೊಟ್ಟೆ ನೋವು, ಈ ಕುರಿತು ಡಾಕ್ಟರ್ ಪ್ರಸಾದ್ ಡಿಎಸ್ ಅವರೊಂದಿಗಿನ ಸಂದರ್ಶನ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಯನ್ನು ಆಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 2:40 ಬಾಳ ಬೆಳಕು ಅನುವಾದ, ಈ ಕುರಿತು ವೀರಪ್ಪಯ್ಯಂ ಅವರಿಂದ ಭಾಷಣ. 3:00 ಸಂಜೆ 5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮ. ಸಂಜೆ 5:00 ಸಂದರ್ಶನವನ್ನಾಧರಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅತಿಥಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ ಕ್ರೀಡಾಪಟು ಶಿರಸಿಯ ಗಂಗಾಧರ್ ಚಂದ್ರಶೇಖರ್ ಹೆಗಡೆ. ನಂತರ ಚಿತ್ರಗೀತೆಗಳು. 6:30 ವಿಜ್ಞಾನದ ಮುನ್ನಡೆ, 6:50 ಕೃಷಿ ರಂಗ, ಯಕ್ಷಗಾನದ ಹಾಡುಗಳು, ಪ್ರಸಂಗ ವರಕವಿ ಪಾರ್ಥಿ ಸುಬ್ಬ ಅವರ ವಿರಚಿತ ಶ್ರೀ ಕೃಷ್ಣ ಚರಿತೆ. ಭಾಗವತರು ಭವ್ಯಶ್ರೀ ಹರೀಶ್ ಮಂಡೆಗೋಲು, ಮತಳಿ ಸುಬ್ರಹ್ಮಣ್ಯ ಭಟ್ಟ ದೇಲಂತ ಮಜಲು. ನಂತರ ಕೃಷಿ ಹಾಗೂ ಆರೋಗ್ಯ ಮಾಹಿತಿ. ಮುಖ್ಯವಾಹಿನಿಯಲ್ಲಿ ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಹಾಗೂ ಥೈಲ್ಯಾಂಡ್ ಕ್ರಿಕೆಟ್ ತಂಡಗಳ ನಡುವೆ ನಡೆಯಲಿರುವ 2026 ಮಹಿಳಾ ಏಷ್ಯಾ T20 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಮುಖ್ಯವಾಹಿನಿಯಲ್ಲಿ 7:30 7:34 8:45 8:00. ಈ ಮಧ್ಯೆ 8:00 ಇಂದು ಬೆಳಿಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತಿನ ಮರು ಪ್ರಸಾರ ಕೇಳಲಿರುವಿರಿ. 8:30 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಮುಂದುವರಿಯಲಿದೆ 8:45. 9:15 ಆಟದ ಮುಕ್ತಾಯದವರೆಗೆ ಪ್ರಸಾರವಾಗುವುದು. ಇನ್ನುಳಿದಂತೆ ನ್ಯೂಸ್ ಆನ್ ಏರ್ ಆ್ಯಪ್ ವೆಬ್ಸ್ ಪ್ರಸಾರ ಭಾರತಿಯಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. 7:45 ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ, 8:30 ಚಿತ್ರಗೀತೆಗಳು. ಯುವವಾಣಿ 9:30, 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಜಿ ರಾಘ

ರಾಘವೇಂದ್ರ ಪ್ರಶಾಂತ್ ಅವರಿಂದ ವಾಯೋಲಿನ್ ವಾದನ ಪ್ರಸಾರವಾಗಲಿದೆ. ಇವಿಷ್ಟು ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಆಕಾಶವಾಣಿ ಕಾರವಾರ ಸಮಯ 6:05 ವಾಗುತ್ತಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಅಲ್ ಮಾಮೂನ್ ಅಂತ ಒಬ್ಬ ಬಗ್ದಾದ ಖಲೀಫ್ ಆಗಿದ್ದ. ಅಲ್ ಮಾಮೂನ್ ಬಹಳ ಒಳ್ಳೆ ಆಡಳಿತಗಾರ, ಜನರ ಬಗ್ಗೆ ಕಳಕಳಿ, ಪ್ರೀತಿ, ಅವ್ರಿಗೇನಾದ್ರೂ ಒಳ್ಳೇದು ಮಾಡಬೇಕು ಅಂತ ತಹತಹಿಸುವಂಥ ಮನುಷ್ಯ. ಅವನು ಇನ್ನೊಂದು ಆಸಕ್ತಿ ಅಂದರೆ ಕುದುರೆ ಸಾಕೋದು. ಜಗತ್ತಿನ ಎಲ್ಲ ಕಡೆಯಿಂದ ಒಳ್ಳೊಳ್ಳೆ ಕುದುರೆಗಳನ್ನು ತಂದು ಅದನ್ನು ಸಾಕ್ತಾ ಇದ್ದ. ಅವನ ಅತ್ಯಂತ ಪ್ರೀತಿಯ ಕುದುರೆ ಅಂದರೆ ಝಿಯಾ, ಝಿಯಾ ಅಂತ ಹೆಸರು. ಎತ್ತರದ ಕುದುರೆ, ಕಪ್ಪು ಕುದುರೆ, ಅದು ನಡಿಗೆ, ಟಿವಿ, ಗತ್ತು ಎಲ್ಲರಿಗೂ ಆಕರ್ಷಕವಾಗಿದ್ದು. ಅದನ್ನೇರಿ ಖಲೀಫಾ ರಸ್ತೆಯಲ್ಲಿ ಹೊರಟ್ರೆ ಎಲ್ಲರ ಗಮನ ಝಿಯಾ ಕಡೆಗೆ ಇರ್ತಿತ್ತು. ಅಲ್ ಮಾಮೂನ್ ಖಲೀಫಾಗಿ ಎಷ್ಟು ಪ್ರೀತಿ ಅಂದರೆ ತಾನೇ ಕುದುರೆ ಮೈ ತಿಕ್ಕಿ ಬೆಳೆಸಿದ್ದ, ಮಗ ಇದ್ದಂಗೇನೆ ಅದು. ಒಂದು ದಿನ ಬಿಟ್ಟಿರ್ತಿರಲಿಲ್ಲ ಅದನ್ನು. ಒಂದು ದಿನ ಖಲೀಫಾಗೆ ಪತ್ರ ಬಂತು. ಆ ಪತ್ರ ಬರೆದದ್ದು ಒಬ್ಬ ದರೋಡೆಕೋರ, ಭಾರಿ ದರೋಡೆಕೋರ, ಅವನ ಹೆಸರು ಓಮಾಹ ಅಂತ. ಓಮಾಹ ಬರೆದಿದ್ದ ಪತ್ರ, ಖಲೀಫಾ ನಿನ್ನ ಕುದುರೆ ಬಗ್ಗೆ ತುಂಬ ಕೇಳಿದ್ದೆ, ನಾನು ನೋಡಿದ್ದೇನೆ, ನಿನ್ನ ಝಿಯಾ ನನಗೆ ಬೇಕು, ಅದಕ್ಕೇನಾದರೂ ಬೆಲೆ ಕೇಳೋ ಕೊಡ್ತೇನೆ, ನೀನು ಅದನ್ನು ನನಗೆ ಮಾರಲೇಬೇಕು, ಮಾರದೆ ಹೋದರೆ ಅದನ್ನು ಕದ್ಕೊಂಡು ಹೋಗ್ತೇನೆ, ಒಂದು ವಾರದಲ್ಲಿ ನನಗೆ ಉತ್ತರ ಕೊಡಬೇಕು, ಕುದುರೆ ಎಲ್ಲಿ ಕಳಿಸ್ತೀಯಾ ಹೇಳಬೇಕು ಅಂತ ಬರೆದಿದ್ದ. ಖಲೀಫಾ ಪತ್ರ ತಂದವನ ಜೊತೆಗೆ ಉತ್ತರ ಬರೆದು ಕಳಿಸಿದ, ನನಗೆ ಝಿಯಾ ಮಗ ಇದ್ದ ಹಾಗೆ ಆ ಕುದುರೆನ ಮಾರೋ ಸಾಧ್ಯ ಇಲ್ಲ, ಅದನ್ನ ನೀನು ಕದ್ಕೊಂಡು ಹೋಗೋಕ್ಕೂ ಸಾಧ್ಯ ಇಲ್ಲ, ಬಿಡ್ತೇನೆ ನಾನು ಅಂತ ಬರ್ದ. 8 ದಿನ ಆಗಿತ್ತು. ಒಂದು ದಿನ ಖಲೀಫಾ ತನ್ನ ನೆಚ್ಚಿನ ಕುದುರೆ ಝಿಯಾ ಮ್ಯಾಲ್ ಕುಳಿತು ನಗರ ಪ್ರದಕ್ಷಿಣೆ ಮಾಡ್ತಾ ಇದ್ದ. ಊರಿಂದ ಸ್ವಲ್ಪ ಹೊರಗೆ ಒಂದು ದೊಡ್ಡ ಪ್ರಾರ್ಥನಾ ಮಂದಿರ ತಯಾರಾಗ್ತಾ ಇತ್ತು, ಕಟ್ಟಡ ನಡೀತಾ ಇತ್ತು. ಆ ಕಟ್ಟಡ ಹತ್ರ ಹೋಗಿ ನೋಡ್ಬೇಕು ಅದು ಹೇಗೆ ನಡೀತಾ ಇದೆ ಅಂತ ಹೋಗೋ ಹೊತ್ತಿಗೆ ಖಲೀಫಾ ರಸ್ತೆ ಬದಿಯಲ್ಲಿ ನೋಡಿದ, ಒಬ್ಬ ವ್ಯಕ್ತಿ ಬಿದ್ದಿದ್ದ, ಕೆದರಿ ತಲೆ, ಹರಡ್ಕೊಂಡು ಗಡ್ಡ, ಹರಿದು ಹೋದ ಬಟ್ಟೆಗಳು, ಮುಖದಲ್ಲಿ ವಿಪರೀತ ಸಂಕಟ. ಖಲೀಫಾ ನಿಲ್ಸ್ಕೊಂಡ ಕುದುರೆನ, ಕೆಳಗೆ ಬಿದ್ದ ಮನುಷ್ಯ ಜೋರಾಗಿ ನರಳುತ್ತಾ ಇದ್ದ, ಅಳುತ್ತಾ ಇದ್ದ, ಅಯ್ಯೋ ಸತ್ತೇ ಹೋಗ್ತೇನೆ, ಈ ಹೊಟ್ಟೆ ನೋವಿನಿಂದ ಯಾರಾದರೂ ಪಾರು ಮಾಡಿ, ಎತ್ಕೊಕ್ಕೋತಾ ಇದ್ದ. ಅವನ ಪರಿಸ್ಥಿತಿ ನೋಡಿ ಖಲೀಫಾನ ಮನಸ್ಸು ಕರಗ್ತು. ಝಿಯಾನ್ ಮೇಲಿಂದ ಕೆಳಗಡೆ ಹಾರಿದ, ಆ ಭಿಕ್ಷುಕಂತೂ ತೊಡೆ ಮೇಲೆ ತಗೊಂಡ, ಮೈ ಒರೆಸಿದ, ಮುಖ ಒರೆಸಿದ. ಆತ ಭಿಕ್ಷುಕ ದೀನನ ಕೇಳ್ಕೊಂಡ, ಸ್ವಾಮಿ ನನ್ನ ದಯವಿಟ್ಟು ವೈದ್ಯರ ಕಡೆ ಕರ್ಕೊಂಡು ಹೋಗ್ತೀರಾ, ನಾನು ಬದುಕಿರೋ ಸಾಧ್ಯ ಇಲ್ಲ ಅಂದ. ಆಗ್ಲಿಯಪ್ಪ ಅಂತ ಖಲೀಫಾ ಅವನನ್ನು ಎತ್ತಿ ಝಿಯಾನ್ ಬೆನ್ ಮೇಲೆ ಕೂಡಿಸಿದ. ಇನ್ನು ತಾನು ಹಾರಿ ಅವನ ಹಿಂದೆ ಕುಳಿತುಕೋಬೇಕು ಅನ್ನೋಷ್ಟರೊಳಗೆ ಆ ಭಿಕ್ಷುಕ ಏನು ಮಾಡಿದ, ಲಗಾಮನ್ನು ಎಳೆದು ಕುದುರೆ ಪಕ್ಕಕ್ಕೆ ತನ್ನ ಮೊಳಕಾಲು ತೆಗೆದು ಆ ಜೋರಾಗಿ ಓಡಿಸ್ಬಿಟ್ಟು ಸ್ವಲ್ಪ ದೂರ ಹೋಗಿ ಕುದುರೆ ತಿರುಗಿಸಿ ನಿಂತು ಕೂಗಿದ, ನಾನು ಯಾರು ಗೊತ್ತಾಯ್ತೆ ಖಲೀಫಾ, ನಾನು ಓಮಾಹ, ನಾನು ಪತ್ರ ಬರೆದಿದ್ದೆ, ನೀನಾಗಿ ಕುದುರೆ ಕೊಡಲಿಲ್ಲ, ಈಗ ನಾನು ಹಿಂಗೆ ಕದ್ಕೊಂಡು ಹೋಗ್ತಾ ಇದ್ದೀನಿ, ಹೋಯ್ತೆ ನಿನ್ನ ಕುದುರೆ ನಾನು ತೊಗೊಂಡು ಹೋಗ್ತೀನಿ ಅಂತಂದ. ಆಗ ಅವನು ಬೆನ್ನತ್ತಿ ಓಡಿದಂಥ ಖಲೀಫಾ ಹೇಳಿದ ಮಾತು ಅದ್ಭುತ ಸ್ನೇಹಿತರೆ. ಹೇಳ್ತಾನೆ, ಓಬಾ ಆಯ್ತಪ್ಪ ಕುದುರೆ ನೀನೇ ಇಟ್ಕೋ, ಆದರೆ ಅದನ್ನು ಹೇಗೆ ಪಡ್ಕೊಂಡೆ ಅನ್ನೋದನ್ನು ಮಾತ್ರ ಯಾರಿಗೂ ಹೇಳಬೇಡ, ಯಾಕಂದರೆ ನೀನು ಹೀಗೆ ಭಿಕ್ಷುಕರ ಹಾಗೆ ಬಿದ್ದಿದ್ದೆ, ಖಲೀಫಾ ಸಹಾಯ ಮಾಡೋಕ್ಕೆ ಕುದುರೆ ಮೇಲೆ ಕೂಡಿಸಿದಾಗ ಕುದುರೆ ಓಡಿಸ್ಕೊಂಡು ಹೋದೆ ಅಂತ ನೀನೇನಾದರೂ ಹೇಳಿದರೆ ನಿಜವಾಗಲೂ ರಸ್ತೆ ಪಕ್ಕದಲ್ಲಿ ಅಸಹಾಯಕರಾಗಿ ರೋಗಗ್ರಸ್ತರಾಗಿ ಬಿದ್ದವರು ಬಡವರಿಗೆ ಯಾರೂ ಸಹಾಯ ಮಾಡೋಕ್ಕೆ ಬರೋದಿಲ್ಲ. ದಯವಿಟ್ಟು ತಿಳ್ಕೊ, ನೀನು ಮೋಸ ಮಾಡ್ತಿರೋದು ನನಗಲ್ಲ, ನಾಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಎಲ್ರಿಗೂ ಮೋಸ ಆಗ್ತದೆ. ಕತೆ ವಿಶೇಷ ಗೊತ್ತಾ ಸ್ನೇಹಿತರೆ, 4 ದಿವಸ ಆದಮೇಲೆ ಕುದುರೆ ವಾಪಸ್ ಬಂತು, ತಾನಾಗಿ ಬಂತು, ಒಣಕಲಾಗ್ಬಿಟ್ಟಿದೆ, ಸೊರಗ್ಬಿಟ್ಟಿದೆ. ಅದರ ಕೊರಳಲ್ಲಿ ಒಂದು ಪತ್ರ ಬರೆದಿದ್ದ, ಓಮಾ ನೀನು ಅಧಿಕಾರದಿಂದ ಕುದುರೆ ಉಳಿಸ್ಕೊಳ್ಳೋಕೆ ಆಗಲಿಲ್ಲಪ್ಪ, ಅದರ ಪ್ರೀತಿಯಿಂದ ಉಳಿಸ್ಕೊಂಡೆ. ಈ ಕುದುರೆ ತೊಗೊಂಡು ಹೋದ್ನೆಲ್ಲ 4 ದಿವಸದಿಂದ ಏನೂ ತಿಂದಿಲ್ಲ, ನೀರು ಕುಡಿದಿಲ್ಲ, ಸತ್ತೋಗ್ಬಿಡ್ತದೆ ಅದು, ನನ್ನ ಕಡೆ ಇದು ಸತ್ತೋಗೋದಕ್ಕಿಂತ ನಿನ್ನ ಕಡೆ ಚೆನ್ನಾಗಿ ಬದುಕೋದು ವಾಸಿ ಅಂತ ಬಿಟ್ಟಿದ್ದೇನೆ, ಪ್ರೀತಿಯಿಂದ ಕುದುರೆಯನ್ನು ಗೆದ್ದಿದ್ದೀಯಾ ಅಂತ ಕಳಿಸಿದ. ಇಲ್ಲಿ 2 ಮಾತಿದೆ ಸ್ನೇಹಿತರೆ, ಒಂದು ಮೋಸದಿಂದ ಒಂದು ವ್ಯಕ್ತಿಗೆ ಒಂದು ಸಂಸ್ಥೆಗೆ ಅನ್ಯಾಯ ಆಗ್ತದೆ ನಿಜ, ಆದರೆ ಅದಕ್ಕಿಂತ ಹೆಚ್ಚಿನ ಭಯಾನಕವಾದದ್ದು ಅಂದರೆ ಜನ ಮನುಷ್ಯನಲ್ಲಿಯ ಪ್ರಾಮಾಣಿಕತೆಯಲ್ಲಿ ವಿಶ್ವಾಸದಲ್ಲಿ ಒಳ್ಳೆಯ ತಂದ್ರೆ ನಂಬಿಕೆ ಕಳ್ಕೊತಾರೆ ಅಂತ ಒಂದಾದರೆ

0: ಕೊನೆಗೆ ದರ್ಪ ಅಧಿಕಾರ ಹೆದರಿಕೆಗಿಂತ ಕೊನೆವರೆಗೂ ಬಾಳೋದು ಪ್ರೀತಿ. ಆ ಪ್ರೀತಿನೇ ನಮ್ಮನ್ನು ಕಾಪಾಡಬೇಕು.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ.
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು.
1: ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ.
3: ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು. ಸಿ ಆರ್ ರಾಮಚಂದ್ರ ರಾಯರ ಕೃತಿ ಯುಗಳಗಾನದಲ್ಲಿ.

ಭಕ್ತಿ ಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಇನ್ನು ಮುಂದೆ ಚಿಂತನ ಪ್ರಸಾರವಾಗುವುದು.

0: ಆತನ ರಾಧಾ ಪ್ರಕಾಶ್ ಅವರಿಂದ.
1: ನಮಸ್ಕಾರ ಅಂದರೆ ಗೌರವ ಸೂಚಕವಾಗಿ ಕೈ ಮುಗಿದು ತಲೆ ಬಾಗುವುದು ಎಂದರ್ಥ. ನಮಸ್ಕಾರಕ್ಕೆ ಶರಣು, ವಂದನೆ ಪದಗಳೂ ಸೇರಿವೆ. ಹಾಗೇನೆ ವಿವಿಧ ಬಗೆಯಲ್ಲಿ ನಮಸ್ಕಾರ ಹೇಳುವುದು ಕೂಡ ವಾಡಿಕೆಯಲ್ಲಿದೆ. ನಮಸ್ಕಾರ ದೇವರು, ನಮಸ್ಕಾರ ಬುದ್ಧಿ, ನಮಸ್ಕಾರ ಸ್ವಾಮಿ, ನಮಸ್ಕಾರ ಗುರು, ಹೀಗೆ ಇತ್ಯಾದಿ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ನಮಸ್ಕಾರವನ್ನು ಹೇಳುವ ರೀತಿ, ಮಾಡುವ ವಿಧಾನವನ್ನು. ಯಾರಾದರೂ ನಮಸ್ಕಾರ ಹೇಳಿದಾಗ ನಾವೂ ಕೂಡ ನಮ್ರತೆಯಿಂದ ಪ್ರತಿ ನಮಸ್ಕಾರ ಹೇಳುವುದು ಶಿಷ್ಟಾಚಾರ. ಅವರೇ ಮೊದಲು ನನಗೆ ಹೇಳಬೇಕು ಎಂಬ ಅಹಂ ಖಂಡಿತ ಇರಬಾರದು. ಕೆಲವರು ಕೈಗಳನ್ನು ತಲೆ ಮೇಲೆತ್ತಿ ಟಪ್ ಅಂತ ಶಬ್ದ ಬರುವ ಹಾಗೆ ನಮಸ್ಕಾರ ಅಂತಾರೆ. ಹಲವರು ಮುಖ ಗಂಟಿಕ್ಕೋ ಬಾಯಿ ಸೊಟ್ಟ ಮಾಡೋ ಹೇಳ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಶರಣ ಬಸವಣ್ಣನವರು, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಎಂದಿದ್ದಾರೆ. ಇನ್ನು ಬಹಳ ದಿನಗಳ ಅಥವಾ ವರ್ಷಗಳ ನಂತರ ಬಂಧು ಮಿತ್ರರನ್ನು ಕಂಡು ಪ್ರೀತಿಯಿಂದ ಎದೆ ಮುಟ್ಟಿಕೊಂಡು ನಮಸ್ಕಾರ, ಏನು ಅಪರೂಪ ಅಂತ ತುಟಿಗಳನ್ನು ಆ ಕಡೆ ಈ ಕಡೆ ಒಂದೊಂದು ಇಂಚು ಹಿಗ್ಗಿಸಿ ನಗುತ್ತಾ ಹೇಳುವವರನ್ನು ನೋಡಿದಾಗ ಸಂತೋಷವಾಗುತ್ತೆ. ನಾವು ಮಕ್ಕಳಿಗೆ ಬಾಲ್ಯದಿಂದಲೇ ದೇವರಿಗೆ ಗುರು ಹಿರಿಯರಿಗೆ ನಮಸ್ಕಾರ ಅನ್ನುವ ಮಾಡುವ ವಿಧಾನ ಹಾಗೂ ಸಂಸ್ಕಾರವನ್ನು ಹೇಳಿಕೊಟ್ಟಲ್ಲಿ ಮುಂದೆ ಅವರು ಸತ್ಸಂಪ್ರದಾಯ ಸದಾಚಾರಗಳಿಂದ ಕೂಡಿದ ಸಜ್ಜನರು ಎನಿಸಿಕೊಳ್ಳುತ್ತಾರೆ. ಹಿಂದೆಲ್ಲ ಕಾಗದ ಪತ್ರ ಬರೆಯುವಾಗ ತೀರ್ಥರೂರವರಿಗೆ, ಮಾತು ಶ್ರೀರವರಿಗೆ ಅನಂತ ನಮಸ್ಕಾರಗಳು ಎಂದು ಬರೆಯುವುದರ ಮೂಲಕವೇ ವಿಷಯಗಳು ಶುರುವಾಗುತ್ತಿದ್ದವು. ನಮಸ್ಕಾರ ನಮ್ಮ ಸಂಪ್ರದಾಯದಲ್ಲಿ ಶುಭಾಶಯ ಕೋರುವ ಒಂದು ಆದರಪೂರ್ವಕ ರೂಪ. ನಮಸ್ಕಾರ ಮಾಡುವುದರಿಂದ ವೈಜ್ಞಾನಿಕ ಉಪಯೋಗವೂ ಸಹ ಇದೆ ಎಂದು ಹೇಳಲಾಗಿದೆ. ಜಗವ ಬೆಳಗುವ ಸೂರ್ಯನಿಗೆ ಮುಂಜಾನೆ ಎದ್ದು ನಮಸ್ಕಾರ ಮಾಡಬೇಕು. ನಮಸ್ತೆ ಪ್ರಣಾಮ ಮಾಡುವ ಪದ್ಧತಿಯು ಸಾವಿರಾರು ವರ್ಷಗಳಿಂದ ರೂಢಿಯಲ್ಲಿದೆ. ನಮಸ್ಕಾರದಿಂದ ನಕಾರಾತ್ಮಕ ಭಾವನೆಗಳು ದೂರವಾಗುತ್ತವೆ. ದಕ್ಷಿಣ ಭಾರತದ ಪರಂಪರೆಯಲ್ಲಿ ಇದಕ್ಕೆ ಮಹತ್ವದ ಸ್ಥಾನವಿದೆ. ತಂದೆ ತಾಯಿ ಹಾಗೂ ಹಿರಿಯರಿಗೆ ಪಾದ ಮುಟ್ಟಿ ನಮಸ್ಕರಿಸಿದಲ್ಲಿ ಅವರು ನಿಮ್ಮ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರೆ ಅವರ ಶಕ್ತಿ ನಿಮ್ಮ ದೇಹ ತಲುಪುವುದು ಎನ್ನಲಾಗಿದೆ. ಹಾಗೂ ನರಗಳ ಶಕ್ತಿಯು ಹೆಚ್ಚುತ್ತದೆ. ಮುಂಜಾನೆ ಎದ್ದು ಎರಡೂ ಕರಗಳ ತೆರೆದು ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ ಎಂದು ದೇವಿಗೆ ನಮಸ್ಕರಿಸಿದಲ್ಲಿ ಅಂದಿನ ದಿನವೆಲ್ಲ ಉಲ್ಲಾಸ ಉತ್ಸಾಹದಿಂದಿದ್ದು ಆರೋಗ್ಯ ಸಿರಿಯೂ ಲಭ್ಯವಾಗುತ್ತದೆ. ಯಾಕೆಂದರೆ ನಾವು ತಿಳಿಸುವ ನಮಸ್ಕಾರ ಕೂಡ ನಮ್ಮ ಮನದ ಭಾವನೆಗಳನ್ನು ತೋರ್ಪಡಿಸುತ್ತವೆ. ನಮಸ್ಕಾರದ ಕುರಿತಾದ ಒಂದು ಪುಟ್ಟ ನಿದರ್ಶನ ಹೀಗಿದೆ. ಶಾಲೆಯಲ್ಲಿ ಗುರುಗಳು ಮಕ್ಕಳಿಗೆ ಹೇಳಿಕೊಟ್ಟಿರುತ್ತಾರೆ, ಮಕ್ಕಳೇ ನಿಮ್ಮ ಗುರುಗಳು ಎಲ್ಲೇ ಕಾಣಲಿ ಅವರಿಗೆ ನೀವು ಮೊಟ್ಟ ಮೊದಲು ನಿಮ್ಮ ಕೈಗಳನ್ನು ಜೋಡಿಸಿ ನಮಸ್ಕಾರ ಗುರುಗಳೇ ಅನ್ನಬೇಕು ಎಂದು. ಒಮ್ಮೆ ಸಂಜೆ ಶಾಲೆ ಬಿಟ್ಟು ಮಕ್ಕಳು ಮನೆಗೆ ಬರುತ್ತಿದ್ದಾಗ ಅಯ್ಯೋ ಕಾಪಾಡಿ ಕಾಪಾಡಿ ಅಂತ ಕೂಗುವ ಆರ್ತನಾದ ಕೇಳುತ್ತೆ. ಮಕ್ಕಳು ನೋಡ್ತಾರೆ, ಅಲ್ಲೊಂದು ಬಾವಿಯಿಂದ ಧ್ವನಿ ಬರ್ತಾ ಇರುತ್ತೆ. ಹತ್ರ ಹೋದ್ರೋ ಬಗೆ ಬಗೆ ನೋಡಿದ್ರೋ ಗೊತ್ತಾಗ್ಲಿಲ್ಲ ಯಾರು ಅಂತ. ಪಾಪ ಅಂತ ಅಲ್ಲೇ ಇದ್ದ ಹಗ್ಗವನ್ನ ಇಳಿ ಬಿಡ್ತಾ ಬಿಡ್ತಾ ಹಿಡಿದುಕೊಳ್ಳಿ ಗಟ್ಟಿಯಾಗಿ ಅಂದು ಅದನ್ನ ಹಿಡ್ಕೊಂಡು ಬಂದಿದ್ದ ವ್ಯಕ್ತಿ ಮೇಲೆ ಬರ್ತಾರೆ. ಅವರ ನೆಚ್ಚಿನ ಗುರುಗಳ ಮುಖವೇ. ತಕ್ಷಣ ಗುರುಗಳ ನುಡಿ ನೆನಪಾಗಿ ಎಲ್ಲರೂ ಕೈ ಬಿಟ್ಟು ನಮಸ್ಕಾರ ಗುರುಗಳೇ ಅಂದ್ರು. ಗುರುಗಳು ಪುನಃ ಬಾವಿಗೆ ಬಿದ್ದೋದ್ರು. ನೋಡಿದ್ರಾ, ಅದಕ್ಕೆ ನಮಸ್ಕಾರವನ್ನು ಎಲ್ಲೆಲ್ಲಿ

0: ಯಾವಾಗ ಯಾವ ತರಹ ಹೇಳಬೇಕು ಮಾಡಬೇಕು ಅನ್ನೋದನ್ನ ತಿಳ್ಕೋಬೇಕು ಅಲ್ವೇ.
1: ಇದುವರೆಗೆ ರಾಧಾ ಪ್ರಕಾಶ್ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ.

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಿಗ್ಗೆ 10:55 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಪ್ರಸಾರವಾಗಲಿದೆ. ನಂತರ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಮೂಡಿಬರುವುದು.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ರೈತರಿಗೆ ಸಲಹೆ.
1: ಅಡಿಕೆ ಬೆಳೆಯಲ್ಲಿ ಕೊಳೆ ರೋಗವನ್ನು ಬಿಟ್ಟರೆ ಹೆಚ್ಚು ಹಾನಿಯನ್ನು ಉಂಟು ಮಾಡುವಂತಹ ಇನ್ನೊಂದು ಪ್ರಮುಖ ಕೀಟ ಬೇರು ಹುಳಗಳದ್ದು. ಬೇರು ಹುಳಗಳು ನಿರಂತರವಾಗಿ ಬೇರುಗಳನ್ನು ತಿನ್ನುವುದರಿಂದ ಮರಗಳಿಗೆ ನೀರು ಮತ್ತು ಆಹಾರದ ಕೊರತೆ ಉಂಟಾಗ್ತದೆ. ಇದರಿಂದಾಗಿ ಎಲೆಗಳು ತಿಳಿ ಹಳದಿ ಬಣ್ಣದ್ದಾಗ್ತವೆ, ಇಳುವರಿ ಕಡಿಮೆ ಆಗ್ತಾ ಹೋಗ್ತದೆ. ಈ ಕೀಟದ ಮುಂದುವರಿದ ಹಾವಳಿಯಿಂದ ಕಾಂಡದ ಸುತ್ತಳತೆ ಕಡಿಮೆಯಾಗ್ತದೆ, ಚೆಂಡೆಯ ಗಾತ್ರ ಕಿರಿದಾಗ್ತದೆ ಮತ್ತು ಮರಗಳು ಸಪೂರವಾಗ್ತಾ ಹೋಗ್ತವೆ. ಬೇರು ಹುಳಗಳ ತೀವ್ರತೆ ಹೆಚ್ಚಿರುವ ತೋಟಗಳಲ್ಲಿ ಒಂದು ಮರದ ಬುಡದಲ್ಲಿ ಸುಮಾರು 30-40 ಬೇರು ಹುಳಗಳನ್ನು ಕಾಣಬಹುದು ಮತ್ತು ಬಹಳಷ್ಟು ಬೇರುಗಳನ್ನು ಹುಳಗಳು ತಿನ್ನುವುದರಿಂದ ಆ ಮರಗಳನ್ನು ಸುಲಭವಾಗಿ ಕಿತ್ತು ಹಾಕಬಹುದು ಅಥವಾ ಸ್ವಲ್ಪ ಗಾಳಿ ಬಂದರೂ ಕೂಡ ಆ ಮರವು ಬಿದ್ದು ಹೋಗಬಹುದು. ಬೇರುಗಳನ್ನು ತಿಂದ ನಂತರ ಹುಳುಗಳು ಮರದ ಬುಡಭಾಗಕ್ಕೆ ಹೋಗಿ ಅಲ್ಲಿಯೂ ಕೂಡ ತೀವ್ರ ಹಾನಿಯನ್ನು ಉಂಟು ಮಾಡ್ತವೆ. ಸಂಶಯ ಇರುವ ತೋಟಗಳಲ್ಲಿ ಮರಗಳ ಬುಡಗಳ ಸುತ್ತ ಸುಮಾರು 30 ಅಥವಾ 1 ಆಳದವರೆಗೆ ಮಣ್ಣಿನ ಅಗತ್ಯವನ್ನು ಮಾಡಿದರೆ ಬೇರು ಹುಳುಗಳು ಇರುವುದನ್ನು ನಾವು ಕಾಣಬಹುದು. ಮಣ್ಣಿನ ತೇವಾಂಶ ಮತ್ತು ತಾಪಮಾನವನ್ನು ಆಧರಿಸಿಕೊಂಡು ಲ್ಯುಕೋಫೋಲಿಸ್ ಜಾತಿಯ 3 ರೀತಿಯ ಬೇರು ಹುಳುಗಳು ಪ್ರೌಢ ಹುಳುಗಳು ಹೊರಹೊಮ್ಮುವ ಮಾದರಿ ಮತ್ತು ಸಮಯ ಬೇರೆ ಬೇರೆಯಾಗಿದೆ. ಮೊದಲನೇ ಹಂತದ ಮರಿ ಹುಳುಗಳು ಹುಲ್ಲಿನ ಮತ್ತು ಕಳೆಗಳ ಬೇರುಗಳನ್ನು ತಿಂದು ಬದುಕ್ತವೆ. 2 ಮತ್ತು 3 ಹಂತದ ಮರಿ ಹುಳುಗಳು ಅಡಿಕೆ ಮತ್ತು ಪರ್ಯಾಯ ಆಶ್ರಯ ಬೆಳೆಗಳ ಬೇರುಗಳನ್ನು ತಿಂತವೆ. ಈ ಮರಿ ಹುಳುಗಳು ಪ್ರಾರಂಭದಲ್ಲಿ ಸಸ್ಯಗಳಿಗೆ ಆಹಾರವನ್ನು ಒದಗಿಸುವ ಎಳೆಯ ಬೇರುಗಳನ್ನು ತಿಂತವೆ. ಅನಂತರ ತಮ್ಮ ನೆಲೆಯನ್ನು ದೊಡ್ಡ ಬೇರುಗಳಿಗೆ ಬದಲಾಯಿಸಿಕೊಂಡು ಈ ಬೇರುಗಳನ್ನು ಕೂಡ ತಿಂತವೆ. 3 ಜಾತಿಯ ಬೇರು ಹುಳುಗಳಲ್ಲಿ ಲ್ಯುಕೋಫೋಲಿಸ್ ಕೊನಿಯೋಫೋರಾ ಹುಳುವು 1 ತಮ್ಮ ಜೀವನ ಚಕ್ರವನ್ನು ಮುಗಿಸಿದರೆ ಲ್ಯುಕೋಫೋಲಿಸ್ ಬರ್ಮಿಸ್ಟ್ರಿ ಮತ್ತು ಲ್ಯುಕೋಫೋಲಿಸ್ ಲೆಪಿಡೋಪೋರಾ ಎನ್ನುವಂತಹ ಹುಳುಗಳು 2 ತಮ್ಮ ಜೀವನ ಚಕ್ರವನ್ನು ಮುಗಿಸ್ತವೆ. ನಿಯಮಿತವಾಗಿ ಅಡಿಕೆ ತೋಟಗಳಲ್ಲಿ ಮಣ್ಣನ್ನು ಅಗೆಯುವುದರಿಂದ ಮಣ್ಣನ್ನು ಸಡಿಲಗೊಳಿಸುವುದರಿಂದ ಬೇರು ಹುಳುಗಳು ಮಣ್ಣಿನ ಮೇಲ್ಭಾಗಕ್ಕೆ ಬರ್ತವೆ. ಆಗ ಪರಭಕ್ಷಕಗಳು ಅಥವಾ ಪಕ್ಷಿಗಳು ಈ ಹುಳುಗಳನ್ನು ಕೊಂದು ತಿನ್ನುವುದರಿಂದ ಇವುಗಳ ಸಂಖ್ಯೆ ಕಡಿಮೆಯಾಗ್ತದೆ. ಮೊದಲ 3-4 ಬಾರಿ ಮಳೆ ಬಂದ ನಂತರ ಮಣ್ಣಿನ ಒಳಗಡೆಯಿಂದ ಹೊರಬರುವಂತಹ ದುಂಬಿಗಳನ್ನು ಹಿಡಿದು ನಾಶ ಮಾಡುವುದರಿಂದ ಇವುಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಬೇರು ಹುಳುಗಳು ತೇವಾಂಶ ಇರುವ ಮಣ್ಣಿನಲ್ಲಿ ಇರುವುದಕ್ಕೆ ಇಚ್ಛಿಸುತ್ತವಾದ್ದರಿಂದ ಅಡಿಕೆ ತೋಟಗಳಲ್ಲಿ ಸಮರ್ಪಕವಾಗಿ ಬಸ್ಸಿಗಾಲುವುಗಳನ್ನು ನಿರ್ಮಿಸುವುದರಿಂದಲೂ ಕೂಡ ಈ ಬೇರು ಹುಳುಗಳನ್ನು ಕಡಿಮೆ ಮಾಡಬಹುದು. ಕಳೆಗಳನ್ನು ಮತ್ತು ಬಿದ್ದಿರುವ ಎಲೆಗಳನ್ನು ತೆಗೆದುಹಾಕುವುದರಿಂದ ಬೇರು ಹುಳುಗಳ ಹರಡುವಿಕೆಯನ್ನು ನಿಯಂತ್ರಿಸಬಹುದು. ಬೇವಿನ ಹಿಂಡಿಯಂತಹ ಸಾವಯವ ಗೊಬ್ಬರಗಳನ್ನು ಒಂದು ಮರಕ್ಕೆ ಸುಮಾರು 2 kg ಹಾಕಬೇಕು. ಬೇರಿನ ಬುಡಭಾಗಕ್ಕೆ ಹಾಕಿದರೆ ಬೇರು ಹುಳುಗಳನ್ನು ಸ್ವಲ್ಪ ಮಟ್ಟಿಗೆ ಹತೋಟಿಯಲ್ಲಿಡಬಹುದು ಹಾಗೂ ಹೊಸ ಬೇರುಗಳು ಹುಟ್ಟುವುದಕ್ಕೆ ಇವು ಸಹಾಯ ಮಾಡ್ತವೆ. ಮಳೆಗಾಲದ ಸಮಯದಲ್ಲಿ ಅಂದರೆ ಜೂನ್, ಜುಲೈ ಮತ್ತು ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳುಗಳಲ್ಲಿ ದ್ರವರೂಪದ ಎಂಟಮೋ ಪ್ಯಾಥೋಜೆನಿಕ್ ನಿಮಿಟೋಡ್ ಇದನ್ನು ಪ್ರತಿ ಹೆಕ್ಟೇರ್ಗೆ ಸುಮಾರು 1.5 billion ಸೋಂಕಿನ ಮರಿಹುಳುಗಳ ಪ್ರಮಾಣದ ಹಾಗೆ ಮತ್ತು ಇಮಿಡೋಕ್ಲೋಪ್ರಿಡ್ 0.5 milliliter ಪ್ರತಿ 2 liter ನೀರಿಗೆ ಕೀಟನಾಶಕದಿಂದ ಅಡಿಕೆ ಮರದ ಬೇರಿನ ಭಾಗವನ್ನು ಸುತ್ತಲೂ ನೆನೆಸಬೇಕು. ಈ ಕೀಟನಾಶಕವು ಎಂಟಮೋ ಪ್ಯಾಥೋಜೆನಿಕ್ ನಿಮಿಟೋಡ್ ಜೊತೆ ಸಹಕ್ರಿಯೆಯನ್ನು ಹೊಂದಿದ್ದು ಉತ್ತಮ ಹೊಂದಾಣಿಕಾ ಗುಣವನ್ನು ಪ್ರದರ್ಶಿಸುತ್ತದೆ.
0: ರೈತರಿಗೆ ಸಲಹೆ ಪ್ರಸಾರವಾಯಿತು.

ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳ ಕಾರ್ಯಕ್ರಮ ಗಾನಸುದಿ. ಇಂದಿನ ಈ ಕಾರ್ಯಕ್ರಮದ ಆರಂಭದಲ್ಲಿ ಬಸವೇಶ್ವರವರ ವಚನ ವೃಂದಗಾನದಲ್ಲಿ

ಗಾನಸುದಿ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 6:55 ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: महिला क्रिकेट क्रीडायां भारतम् अद्य दुबई अन्ताराष्ट्रिय क्रिकेट क्रीडाङ्गणे थाईलैंड देशस्य विरुद्धं स्वस्य विंशतिं प्रति विंशति एशिया कप इत्यभियानस्य आरम्भं करिष्यति इति वार्ताः।
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
3: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ
1: ಸಮಯ 7:02 ವಾಗುತ್ತಲಿದೆ. ವಾಣಿಜ್ಯ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶ ಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಿಗ್ಗೆ 10:55 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಂತರ ಮನ್ ಕಿ ಬಾತ್ನ ಕನ್ನಡಾವತರಣಿಕೆ ಮನದ ಮಾತು ಮೂಡಿಬರುವುದು. ರಾತ್ರಿ 8:00 ಮನದ ಮಾತು ಮರುಪ್ರಸಾರವಾಗಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದ 50 ಲಕ್ಷ ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳಿಂದ 2 ಕೋಟಿ 3 ಲಕ್ಷ ಯುವಜನರಿಗೆ ಉದ್ಯೋಗಾವಕಾಶ. ಇಂದು ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕುರೆಕೊಪ್ಪದಲ್ಲಿ 4 ಬಾಲಕಾರ್ಮಿಕರ ಪತ್ತೆ, ರಕ್ಷಣೆ. ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ. ರಾಜ್ಯದ ಐತಿಹಾಸಿಕ ತಾಣಗಳಿಗೆ ಇಂದು ಸಂಜೆ ಗುಲಾಬಿ ಬಣ್ಣದ ವಿದ್ಯುತ್ ದೀಪಾಲಂಕಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನದ ಮಾತಿನ 137ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಈಗ ವಾರ್ತೆಗಳ ವಿವರ. ಮಹಾತ್ಮ ಗಾಂಧೀಜಿ ಅವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸಾಗಿಸಲು ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರ ನೀಡುವ ಮೂಲಕ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ರಾಷ್ಟಕ್ಕೆ ಮಾದರಿಯಾದರು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸ್ಮರಿಸಿದರು. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಉದ್ಘಾಟಿಸಿ ಮಾತನಾಡಿದರು. ಪ್ರಜಾಪ್ರಭುತ್ವ ವಿಕೇಂದ್ರೀಕರಿಸಿ ಹೊಣೆಗಾರಿಕೆ ಮತ್ತು ನಾಗರಿಕ ಸಹಭಾಗಿತ್ವವನ್ನು ಪ್ರೋತ್ಸಾಹಿಸಿದ ನಾಡು ಕಂಡ ಶ್ರೇಷ್ಠ ರಾಜಕಾರಣಿ ರಾಮಕೃಷ್ಣ ಹೆಗಡೆ ಅವರು ಎಂದು ಉಪರಾಷ್ಟಪತಿ ಬಣ್ಣಿಸಿದರು. ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಹಿನ್ನೆಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಶುಭಾಶಯ ಸಂದೇಶದಲ್ಲಿ ಮುತ್ಸದ್ದಿ ರಾಜಕಾರಣಿ ಬಗ್ಗೆ ಗುಣಗಾನ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಮುತ್ಸದ್ದಿ ರಾಮಕೃಷ್ಣ ಹೆಗಡೆ ಅವರ ಹೆಸರಿಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಗ್ರಾಮೀಣಾಭಿವೃದ್ದಿಗೆ ಹೆಗಡೆ ಅವರು ನೀಡಿದ ಕೊಡುಗೆಯನ್ನು ಸ್ಮರಿಸಿ ಪ್ರತಿ ವರ್ಷ ಅವರ ಜನ್ಮ ದಿನದಂದು ರಾಮಕೃಷ್ಣ ಹೆಗಡೆ ಶ್ರೇಷ್ಠ ಪಂಚಾಯಿತಿ ಪ್ರಶಸ್ತಿ ಪ್ರದಾನಿಸುವುದಾಗಿ ಮುಖ್ಯಮಂತ್ರಿ ಪ್ರಕಟಿಸಿದರು. ರಾಜ್ಯದಲ್ಲಿ 50 ಲಕ್ಷ ನೋಂದಾಯಿತ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಎಂಎಸ್ಎಂಇಗಳು ಕಾರ್ಯನಿರ್ವಹಿಸುತ್ತಿದ್ದು 2 ಕೋಟಿ 3 ಲಕ್ಷ ಯುವಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಿವೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಭಾರತ ಕುಟುಂಬ ಉದ್ಯಮ ಶೃಂಗಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದ ಎಂಎಸ್ಎಂಇಗಳು ದೇಶೀಯ ಉತ್ಪನ್ನಕ್ಕೆ 8.30% ಕೊಡುಗೆ ನೀಡುತ್ತಿವೆ. ಉತ್ಪಾದನಾ ವಲಯದ 45% ಹಾಗೂ ಒಟ್ಟು ರಫ್ತಿನ 40% ಕೊಡುಗೆ ನೀಡುತ್ತಿವೆ ಎಂದರು. ರಾಜ್ಯದ ಪ್ರತಿ ಜಿಲ್ಲೆ ಪ್ರತಿ ನಗರ ಹೂಡಿಕೆಯ ತಾಣವಾಗಬೇಕು. ಉದ್ಯೋಗಾಕಾಂಕ್ಷಿ ಯುವಜನತೆಗೆ ಉದ್ಯೋಗಾವಕಾಶ ಖಾತ್ರಿಪಡಿಸಲು ಬಿಯಾಂಡ್ ಬೆಂಗಳೂರು ಯೋಜಿಸಲಾಗಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ತಯಾರಿಕಾ ವಲಯದಲ್ಲಿ ಕರ್ನಾಟಕ ಕಳೆದ 3 ವರ್ಷಗಳಲ್ಲಿ 5.58 ಕೋಟಿ ರೂಪಾಯಿ ಹೂಡಿಕೆ ಆಕರ್ಷಿಸಿ ದೇಶದಲ್ಲಿ 3ನೇ ಸ್ಥಾನದಲ್ಲಿದೆ ಎಂದಿದ್ದಾರೆ. ಸೆಮಿಕಂಡಕ್ಟರ್, ಏರೋಸ್ಪೇಸ್ ಮತ್ತು ಡಿಫೆನ್ಸ್, ಕ್ಲೀನ್ ಮೊಬಿಲಿಟಿ, ಸೆಲ್ ಉತ್ಪಾದನೆ ಸೇರಿದಂತೆ ಭವಿಷ್ಯದ ಕೈಗಾರಿಕೆಗಳಲ್ಲೂ ಕರ್ನಾಟಕ ತನ್ನ ನಾಯಕತ್ವವನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಎಂದು ಹೇಳಿದ್ದಾರೆ. ಇಂದು ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನ. ದೇಶದ ಆರ್ಥಿಕತೆಯಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಸರ್ಕಾರ ಕಿರು ಹಾಗೂ ಗುಡಿ ಕೈಗಾರಿಕೆಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತಿದ್ದು ಸಾಂಪ್ರದಾಯಿಕ ಕುಶಲಕರ್ಮಿಗಳು ಹಾಗೂ ಕರಕುಶಲ ವಸ್ತುಗಳ ಬಳಕೆಯನ್ನು ಬೆಂಬಲಿಸುತ್ತಿದೆ. ಸ್ಥಳೀಯವಾಗಿ ಉದ್ಯೋಗಗಳನ್ನು ಸೃಷ್ಟಿಸುತ್ತಿದೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕುರೆಕೊಪ್ಪ ಪಟ್ಟಣದಲ್ಲಿ 4 ಬಾಲಕಾರ್ಮಿಕರು ಪತ್ತೆಯಾಗಿದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಮಕ್ಕಳ ಸಹಾಯವಾಣಿ ಕುರೆಕೊಪ್ಪದ ಉದ್ಯಮಿಗಳ ಪರಿಶೀಲನೆ ವೇಳೆ ಬಾಲಕಾರ್ಮಿಕ ಮಕ್ಕಳನ್ನು ಪತ್ತೆ ಹಚ್ಚಿದೆ. ಹಿಂದೆ ವ್ಯಾಸಂಗ ಮಾಡುತ್ತಿದ್ದ ಶಾಲೆಗಳಿಗೆ ಮಕ್ಕಳನ್ನು ಮರು ದಾಖಲಿಸಲಾಗಿದೆ. ಉದ್ದಿಮೆ ಮಾಲೀಕರ ವಿರುದ್ಧ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚಖಾತ್ರಿ ಯೋಜನೆಗಳಲ್ಲಿ ಒಂದಾದ

0: ಗೃಹಲಕ್ಷ್ಮಿ ಯೋಜನೆ ಜಾರಿಗೊಂಡು ಇಂದಿಗೆ 3 ವರ್ಷಗಳನ್ನು ಪೂರೈಸಿದೆ. 1,20,00,000 ಫಲಾನುಭವಿಗಳ ಖಾತೆಗೆ 76,500 ಕೋಟಿ ರೂಪಾಯಿ ಪಾವತಿಸಲಾಗಿದೆ. ಬೆಳಗಾವಿಯ ಸುವರ್ಣಸೌಧ, ಹಂಪಿಯ ಕಲ್ಲಿನ ರಥ, ಬೆಳಗಾವಿ ಜಿಲ್ಲೆ ಕಿತ್ತೂರಿನ ಚೆನ್ನಮ್ಮ ವೃತ್ತ ಇಂದು ಸಂಜೆ 6 ರಿಂದ ರಾತ್ರಿ 10 ಗಂಟೆಯವರೆಗೆ ಗುಲಾಬಿ ಬಣ್ಣದ ಬೆಳಕಿನಿಂದ ಕಂಗೊಳಿಸಲಿವೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾದ ಲಕ್ಷ್ಮಮ್ಮ ಹಾಗೂ ಗವಿಯಮ್ಮ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಇದು ನಮ್ಮ ಹೆಸರು ಗವ್ಯಮ್ಮ ರೀ. ಇದು ಗೃಹಲಕ್ಷ್ಮಿ ಫಲಾನುಭವಿಗಳು. ಇದು 2,000 ರೂಪಾಯಿ ಗೃಹಲಕ್ಷ್ಮಿದ ಉಪಯೋಗ ಆಗಕತ್ತೈತ್ರಿ. ನಮ್ಗೆ ರೇಷನ್ ತರಕ, ಟ್ಯಾಬ್ಲೆಟ್ಗೆ, ಮಕ್ಕಳಿಗೆ ಅದಕ್ಕಿನ ಖರ್ಚಿಗೆ ಇದಕ್ಕೆಲ್ಲ ಉಪಯೋಗ ಆಗ್ತಾ ಇದೆ.
2: ಲಕ್ಷ್ಮಮ್ಮ ರೀ, ನಾವು ಹೊಸಪೇಟಿ. ನನಗೆ ವಯಸ್ಸಾಗೈತೆ. ತಿಂಗಳಿಗೆ 8,000 ಬರೀ ಗುಳಿಗೆ ಮೊಮ್ಮಕ್ಕಳಿಗೆ ಆಗತ್ತೆ. ಎಲ್ಲದಕ್ಕೂ ಉಪಯೋಗ ಆಯ್ತು ನನಗೇಂತು.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹಿಂದಿ ಅವತರಣಿಕೆ ಬಳಿಕ ಮನದ ಮಾತು, ಕನ್ನಡ ಅವತರಣಿಕೆ ಸೇರಿದಂತೆ ಪ್ರಾದೇಶಿಕ ಭಾಷೆಗಳಲ್ಲೂ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ಯೋಜನೆಯಡಿ ರೈಲು ನಿಲ್ದಾಣಗಳನ್ನು ಸರ್ವಾಂಗ ಸುಂದರವಾಗಿ ಅಭಿವೃದ್ಧಿಪಡಿಸಲು 25,000 ಕೋಟಿ ರೂಪಾಯಿಗೂ ಅಧಿಕ ಅನುದಾನ ನೀಡಲಾಗಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚಾಮರಾಜನಗರಕ್ಕೆ ವಿಶೇಷ ರೈಲಿನಲ್ಲಿ ಆಗಮಿಸಿದ ಸಚಿವರು ಅಮೃತ ಭಾರತ ಯೋಜನೆಯಡಿ ಮೇಲ್ದರ್ಜೆಗೇರಿಸಲಾದ ಚಾಮರಾಜನಗರ ರೈಲು ನಿಲ್ದಾಣದ ಕಾಮಗಾರಿ ಪರಿಶೀಲಿಸಿದರು. 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಾಮರಾಜನಗರ ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸಲಾಗಿದೆ ಎಂದರು.
6: ಅಮೃತ್ ಭಾರತ್ ಮತ್ತು ಗತಿಶಕ್ತಿಯನ್ನ ರಾಷ್ಟ್ರದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇರ್ತಕ್ಕಂಥ ರೈಲ್ವೆ ಸ್ಟೇಷನ್ ರಾಜ್ಯದ ರಾಜಧಾನಿಯಲ್ಲಿ 3,500,000 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಇವಾಗಿ ಚಾಮರಾಜನಗರನ್ನು ಕೂಡ ಒಂದು ಅಮೃತ್ ಭಾರತ್ ಯೋಜನೆ ಆಗಿದೆ. ಕೆಲವೇ ದಿನಗಳಲ್ಲಿ ಕಂಪ್ಲೀಟ್ ಮಾಡಿ ಇದನ್ನ ಲೋಕಾರ್ಪಣೆಯನ್ನು ಕೂಡ ನಾವು ಮಾಡ್ತಾ ಇದೀವಿ. ದಿವ್ಯಾಂಗರಿಗೋಸ್ಕರವಾಗಿ ವ್ಯವಸ್ಥೆ ಮಾಡಿದ್ದೀವಿ. ಅವರೇ ಬಂದು ಸ್ಕ್ಯಾನ್ ಮಾಡಿ ಟಿಕೆಟ್ ಅನ್ನ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ.
0: ಬೆಂಗಳೂರು ನಗರ 67,000 ನೋಂದಾಯಿತ ಮಾಹಿತಿ ತಂತ್ರಜ್ಞಾನ ಹಾಗೂ ವಿವಿಧ ತಂತ್ರಜ್ಞಾನ ಕಂಪನಿಗಳಿಗೆ ತವರಾಗಿದ್ದು 25,00,000 ಯುವಜನರಿಗೆ ಉದ್ಯೋಗಾವಕಾಶ ಒದಗಿಸಿದೆ ಎಂದು ವಿಜ್ಞಾನ ಹಾಗೂ ತಂತ್ರಜ್ಞಾನ ಖಾತೆ ಸಚಿವ ಡಾ ಅಜಯ್ ಸಿಂಗ್ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ರಾಜ್ಯದ ಯುವಜನರ ಕೌಶಲ್ಯಾಭಿವೃದ್ಧಿ ಮತ್ತು ಶಿಕ್ಷಣದೊಂದಿಗೆ ಪರಿಣಾಮಕಾರಿಯಾಗಿ ಜೋಡಿಸುವ ಪ್ರಯತ್ನ ನಡೆದಿದೆ ಎಂದರು. ಹಿರಿಯ ರಂಗಕರ್ಮಿ ಪಿ ಗಂಗಾಧರ ಸ್ವಾಮಿ ಮೈಸೂರಿನಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಇಂದು ಬೆಳಗ್ಗೆ ಕನಕದಾಸನಗರದ ಅವರ ಮನೆಯಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಬಳಿಕ ಅಂತ್ಯಕ್ರಿಯೆ ನಡೆಯಲಿದೆ. ಹೆಗ್ಗೋಡಿನ ನೀನಾಸಂನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದ ಪಿ ಗಂಗಾಧರ ಸ್ವಾಮಿ ಬೆಂಗಳೂರು ಆದರ್ಶ ಫಿಲಂ ಇನ್ಸ್ಟಿಟ್ಯೂಟ್ನಲ್ಲಿ ಅಧ್ಯಾಪಕರಾಗಿದ್ದರು. ಮೈಸೂರು ರಂಗಾಯಣದ ನೇಪಥ್ಯದ ಪ್ರಶಿಕ್ಷಕರಾಗಿ, ಧಾರವಾಡ ರಂಗಾಯಣದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದರು. ರಾಜ್ಯ ನಾಟಕ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿ ಹಾಗೂ ಗೌರವ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನಲ್ಲಿ ವಾಡಿಕೆಗಿಂತ ಶೇಕಡ 45% ಮಳೆ ಕೊರತೆಯಾಗಿದ್ದು ಬರಪೀಡಿತ ತಾಲೂಕು ಎಂದು ಘೋಷಿಸಿದ್ದಾಗಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಎಂವಿ ವೆಂಕಟೇಶ್ ತಿಳಿಸಿದ್ದಾರೆ. ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆಯಡಿ ಅರ್ಹ ಕೂಲಿ ಕಾರ್ಮಿಕರಿಗೆ ಗರಿಷ್ಠ ಉದ್ಯೋಗಾವಕಾಶ ಒದಗಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಸೂಚಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿದ್ದು ಸೆಪ್ಟೆಂಬರ್ 1ರಂದು ಗದಗ್ ಜಿಲ್ಲೆಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಅವಲೋಕಿಸಲಿದ್ದಾರೆ. ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧ್ಯಕ್ಷತೆಯಲ್ಲಿ

0: ಅಲ್ಲಿ ಪೂರ್ವ ಸಿದ್ಧತಾ ಸಭೆ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 50 ಲಕ್ಷ ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳಿಂದ 2.3 ಕೋಟಿ ಯುವಜನರಿಗೆ ಉದ್ಯೋಗಾವಕಾಶ. ಇಂದು ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕುರೆಕುಪ್ಪದಲ್ಲಿ 4 ಬಾಲಕಾರ್ಮಿಕರ ಪತ್ತೆ, ರಕ್ಷಣೆ. ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ. ರಾಜ್ಯದ ಐತಿಹಾಸಿಕ ತಾಣಗಳಿಗೆ ಇಂದು ಸಂಜೆ ಗುಲಾಬಿ ಬಣ್ಣದ ವಿದ್ಯುತ್ ದೀಪಾಲಂಕಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನದ ಮಾತಿನ 137ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲಿ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1.24 ಕೋಟಿ ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸುವ ವಿಶೇಷ ಯೋಜನೆ. ಭಾವಗೀತೆಗಳು. ಚಂದ್ರಶೇಖರ್ ಕಂಬಾರವರು ಹಾಡಿದ ಭಾವಗೀತೆ, ಕ್ಷಮಿಸಿ, ಚಂದ್ರಶೇಖರ್ ಕಂಬಾರವರು ರಚಿಸಿದ ಭಾವಗೀತೆ, ಹಾಡಿದವರು MD ಪಲ್ಲವಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಪುಷ್ಪಾ ಜಗದೀಶ್ ಅವರು ಹಾಡಿದ ಗೀತೆ.

0: ಅಂಚೆ ಜೀವ ವಿಮಾ ವಿಭಾಗ ಭಾರತೀಯ ಅಂಚೆ ಇಲಾಖೆ ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
1: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
0: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
1: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
0: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ ಮ್ಯಾನ್.
1: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಆಕಾಶವಾಣಿ ಕಾರವಾರ, ಸಮಯ 7:34 ವಾಣಿಜ್ಯ ಪ್ರಕಟಣೆಯ ನಂತರ 7:35 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ತಾಷ್ಕೆಂಟ್ನಲ್ಲಿಂದು ಉಜ್ಬೇಕಿಸ್ತಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಮನ್ ಕಿ ಬಾತ್ನ 137ನೇ ಆವೃತ್ತಿಯಲ್ಲಿಂದು ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ಭಾಷಣ. ನೇಪಾಳ ಪ್ರವಾಹ ದುರಂತ ಮೃತರ ಸಂಖ್ಯೆ 675ಕ್ಕೆ ಏರಿಕೆ. ಈವರೆಗೆ 108 ಭಾರತೀಯರ ರಕ್ಷಣೆ, ತೀವ್ರಗೊಂಡ ಶೋಧ ಕಾರ್ಯ. ಲಕ್ನೋದಲ್ಲಿಂದು ಕೈಗಾರಿಕಾ ಸಮಾವೇಶದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಇಂದು ಭಾರತ ಥಾಯ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೇವ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ತಾಷ್ಕೆಂಟ್ನಲ್ಲಿ ನಡೆಯಲಿರುವ ಸಭೆಯಲ್ಲಿ ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಹಾಗೂ ಜನರ ನಡುವಿನ ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಹಕಾರವನ್ನು ಉಭಯ ನಾಯಕರು ಪರಿಶೀಲನೆ ನಡೆಸಲಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಉಜ್ಬೇಕಿಸ್ತಾನ್ ಯೋಗ ಒಕ್ಕೂಟ ಆಯೋಜನೆ ಮಾಡಿರುವಂತಹ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಅವರು ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೇವ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ರಾಷ್ಟಗಳ ನಡುವಿನ ರಕ್ಷಣಾ ಕ್ಷೇತ್ರದ ಸಹಕಾರ ನಿರಂತರವಾಗಿ ವೃದ್ಧಿಯಾಗುತ್ತಿದೆ. ಇದರೊಂದಿಗೆ ಗಣಿಗಾರಿಕೆ, ವಿಶೇಷವಾಗಿ ಅಪರೂಪದ ಭೂ ಖನಿಜಗಳು, ಚಿನ್ನ ಸೇರಿದಂತೆ ವಿವಿಧ ಲೋಹಗಳು ಹಾಗೂ ಇತರ ಉಪಯುಕ್ತ ಖನಿಜಗಳ ಕ್ಷೇತ್ರದಲ್ಲಿನ ಸಹಕಾರದ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಔಷಧ, ಕೃಷಿ ಮತ್ತು ಕೌಶಲ್ಯಾಭಿವೃದ್ಧಿ ಕ್ಷೇತ್ರಗಳು ಹಾಗೂ ಹೊಸ ಸಂಪರ್ಕ ಮಾರ್ಗಗಳ ಅನ್ವೇಷಣೆಯು ಉಭಯ ನಾಯಕರ ಮಾತುಕತೆಯ ಪ್ರಮುಖ ವಿಷಯಗಳಾಗುವ ನಿರೀಕ್ಷೆ ಇದೆ. ಕಳೆದ 10 ವರ್ಷಗಳಲ್ಲಿ ಉಭಯ ರಾಷ್ಟ್ರಗಳ ನಡುವಿನ ವ್ಯಾಪಾರ ಶೇಕಡ 300ರಷ್ಟು ಹೆಚ್ಚಾಗಿದೆ. ಪ್ರಸ್ತುತ 100 ಶತಕೋಟಿ ಡಾಲರ್ಗಳಿರುವಂತಹ ದ್ವಿಪಕ್ಷೀಯ ವ್ಯಾಪಾರವನ್ನು ಮುಂಬರುವ ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿಯನ್ನು ಉಭಯ ರಾಷ್ಟ್ರಗಳು ಹೊಂದಿವೆ. ಈ ಸಂಬಂಧ ಇಂದು ಕೆಲವು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಲಾಗುವಂತಹ ನಿರೀಕ್ಷೆ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 137ನೆಯ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ಮಾಹಿತಿ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಗುಜರಾತ್ನಲ್ಲಿ ಇಂದು ಪ್ರಸಾರವಾಗಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರ 137ನೇ ಆವೃತ್ತಿಯ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಆಲಿಸಲು ಭಾರತೀಯ ಜನತಾ ಪಕ್ಷ ರಾಜ್ಯಾದ್ಯಂತ ವಿವಿಧ ಸಮುದಾಯಗಳನ್ನು ಒಳಗೊಂಡ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಪಕ್ಷದ ಹಿರಿಯ ಮುಖಂಡರು, ಯುವಜನರು, ರೈತರು, ವೃತ್ತಿಪರರು ಹಾಗೂ ವಿವಿಧ ಸಮುದಾಯಗಳ ಸದಸ್ಯರೊಂದಿಗೆ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ ಎಂದು ಪಕ್ಷದ ಮುಖಂಡರು ತಿಳಿಸಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರು ಸೂರತ್ ನಗರದ ಉದ್ನಾ ಪ್ರದೇಶದಲ್ಲಿರುವಂತಹ ಬಿಜೆಪಿಯ ಕಚೇರಿಯಲ್ಲಿ ಚಾರ್ಟೆಡ್ ಅಕೌಂಟೆಂಟ್ಗಳು ಮತ್ತು ಕಂಪನಿ ಕಾರ್ಯದರ್ಶಿಗಳೊಂದಿಗೆ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ. ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಅಹಮದಾಬಾದ್ ನಗರದ ಥಲ್ತೇಜ್ ಪ್ರದೇಶದ ಘಡ್ಲೋಟಿಯಾ ವಿಧಾನಸಭಾ ಕ್ಷೇತ್ರದ 172ನೇ ಮತಗಟ್ಟೆಯಲ್ಲಿ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ. ಗುಜರಾತ್ನಾದ್ಯಂತ ಎಲ್ಲ ಮತಗಟ್ಟೆಗಳಲ್ಲಿ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು ಪಕ್ಷದ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ ಎಂದು ಪಕ್ಷದ ಮುಖಂಡರು ತಿಳಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದಂತಹ ಭೀಕರ ದಿಢಿ ಪ್ರವಾಹದ ಸಂದರ್ಭದಲ್ಲಿ ಮೃತಪಟ್ಟವರ ಸಂಖ್ಯೆ 675ಕ್ಕೆ ಏರಿಕೆಯಾಗಿದ್ದು ಪ್ರಕೃತಿ ವಿಕೋಪ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಮತ್ತು ಶೋಧ ಕಾರ್ಯಾಚರಣೆಗಳು ತೀವ್ರಗತಿಯಲ್ಲಿ ಮುಂದುವರೆದಿವೆ. ಈ ಪ್ರದೇಶದಲ್ಲಿ ಮತ್ತೆ ಮಳೆಯಾಗುತ್ತಿರುವುದು ಹಾಗೂ ಮತ್ತಷ್ಟು ಪ್ರವಾಹ ಎದುರಾಗುವ ಭೀತಿ ಸೃಷ್ಟಿಯಾಗಿರುವುದು ರಕ್ಷಣಾ ಕಾರ್ಯಕ್ಕೆ ಸವಾಲಾಗಿ ಪರಿಣಮಿಸಿದೆ. ಪ್ರಸ್ತುತ ಕನಿಷ್ಠ 320 ವಿದೇಶಿ ಪ್ರಜೆಗಳು ಸೇರಿದಂತೆ ಸುಮಾರು 2,400 ಜನರು ಇನ್ನೂ ಕೂಡ ಕಾಣೆಯಾಗಿದ್ದಾರೆ. ಪ್ರವಾಹ ಪರಿಸ್ಥಿತಿಯ ನಡುವೆಯೂ ಸಂಪರ್ಕ ಕಳೆದುಕೊಂಡಿದ್ದಂತಹ 261 ವಿದೇಶಿ ಪ್ರವಾಸಿಗರು ಸೇರಿದಂತೆ ಒಟ್ಟು 4,400ಕ್ಕೂ ಹೆಚ್ಚು ಜನರನ್ನು ರಕ್ಷಣಾ ಪಡೆಗಳು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿವೆ. ನೇಪಾಳ ಪೊಲೀಸರ ಅಧಿಕೃತ ವರದಿಯ ಪ್ರಕಾರ ಒಟ್ಟು 8 ಜಿಲ್ಲೆಗಳಿಂದ ಇದುವರೆಗೆ 675 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಇವುಗಳಲ್ಲಿ ಚಿತ್ವಾನ್, ಪೂರ್ವ

ನವಲಪರಾಸಿ ಹಾಗೂ ಪಶ್ಚಿಮ ನವಲಪರಾಸಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಸಾವು ನೋವುಗಳು ಸಂಭವಿಸಿವೆ. ದುರಂತ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಕ್ಕಾಗಿ 15,000 ಹೆಚ್ಚು ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದ್ದು, ನೆರವು ಅಗತ್ಯವಿರುವಂತಹ ದುರ್ಗಮ ಪ್ರದೇಶಗಳಿಗೆ ಹೆಲಿಕಾಪ್ಟರ್ಗಳ ಮೂಲಕ ನಿರಂತರ ಕಾರ್ಯಾಚರಣೆ ನಡೆಸಿ ಜನರನ್ನು ತೆರವುಗೊಳಿಸಲಾಗುತ್ತಿದೆ ಮತ್ತು ಅಗತ್ಯ ಪರಿಹಾರಗಳ ತಲುಪಿಸಲಾಗುತ್ತಿದೆ. ನೇಪಾಳ ಪ್ರವಾಹ ದುರಂತದ ನಂತರ ಇದುವರೆಗೆ 108 ಭಾರತೀಯ ಪ್ರಜೆಗಳನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ.

0: ಪ್ರಸ್ತುತ ವರದಿಗಳ ಪ್ರಕಾರ 275 ಭಾರತೀಯ ಪ್ರಜೆಗಳು ಕಾಣೆಯಾಗಿದ್ದಾರೆ ಮತ್ತು ಇತರ ದೇಶಗಳ ಪೌರತ್ವ ಹೊಂದಿರುವಂತಹ ಸುಮಾರು 128 ಭಾರತೀಯ ಮೂಲದ ವ್ಯಕ್ತಿಗಳು ಕೂಡ ಪತ್ತೆಯಾಗಿಲ್ಲ. ಸ್ಥಳೀಯ ಸರ್ಕಾರಿ ಮೂಲಗಳ ಪ್ರಕಾರ ಕಳೆದ 2 ದಿನಗಳಲ್ಲಿ 598 ಭಾರತೀಯ ಪ್ರಜೆಗಳು ಚೀನಾದಿಂದ ನೇಪಾಳಕ್ಕೆ ಗಡಿದಾಟಿ ಬಂದಿದ್ದಾರೆ. ಇದೇ ವೇಳೆ ಚೀನಾದಿಂದ ಇನ್ನೂ ಹೊರಗಿಡಬೇಕಾಗಿರುವಂತಹ 900 ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದು ಬೀಜಿಂಗ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯು ಅವರೊಂದಿಗೆ ನೇರವಾಗಿ ಮತ್ತು ಸ್ಥಳೀಯ ಸರ್ಕಾರದ ಮೂಲಕ ನಿರಂತರ ಸಂಪರ್ಕದಲ್ಲಿದೆ. ಪ್ರಕೃತಿ ವಿಕೋಪಕ್ಕೆ ಸಿಲುಕಿರುವಂತಹ ನೇಪಾಳದ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳಿಗೆ ಸಂಪೂರ್ಣ ಬೆಂಬಲ ನೀಡಲು ಭಾರತ ಸರ್ಕಾರವು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಸೇವೆಯನ್ನು ಒದಗಿಸಿದೆ. ಇದರ ಜೊತೆಗೆ ಭಾರತೀಯ ವಾಯುಪಡೆಯ ವಿಮಾನಗಳ ಮೂಲಕ ತುರ್ತು ಮಾನವೀಯ ನೆರವು ಮತ್ತು ಅಗತ್ಯ ಪರಿಹಾರ ಸಾಮಗ್ರಿಗಳನ್ನು ತಕ್ಷಣವೇ ನೇಪಾಳಕ್ಕೆ ರವಾನಿಸಲಾಗಿದೆ. ನಿನ್ನೆ 11 ಟನ್ ತೂಕದ ಪರಿಹಾರ ಸಾಮಗ್ರಿಗಳ ಜೊತೆಗೆ 4 C-130J ಹರ್ಕ್ಯುಲಸ್ ಸಾರಿಗೆ ವಿಮಾನವನ್ನು ಕಠ್ಮಂಡುವಿಗೆ ಕಳುಹಿಸಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಸಂಕಷ್ಟದಲ್ಲಿರುವಂತಹ ಪ್ರಜೆಗಳ ಸುರಕ್ಷತೆ ಮತ್ತು ನೆರೆ ಸಂತ್ರಸ್ತರಿಗೆ ಅಗತ್ಯ ಸಹಾಯ ತಲುಪಿಸಲು ಕೇಂದ್ರ ಸರ್ಕಾರವು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮೂರು ದಿನಗಳ ಉತ್ತರ ಪ್ರದೇಶ ಪ್ರವಾಸದಲ್ಲಿರುವಂತಹ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದು ಲಕ್ನೋದಲ್ಲಿ ಪ್ರಧಾನಮಂತ್ರಿ ಸೇತು ಯೋಜನೆಯಡಿ ಆಯೋಜನೆ ಮಾಡಲಾಗಿರುವಂತಹ ಕೈಗಾರಿಕಾ ಸಮಾವೇಶವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಸಮಾವೇಶದಲ್ಲಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿವಿಧ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಮುನ್ನ ರಕ್ಷಣಾ ಸಚಿವರು ಪ್ರಧಾನಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ. ನಂತರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಉಪಸ್ಥಿತಿಯಲ್ಲಿ ಲಕ್ನೋ ಕಂಟೋನ್ಮೆಂಟ್ ಪ್ರದೇಶದಲ್ಲಿ ಸುಮಾರು 101 ಕೋಟಿ ರೂಪಾಯಿ ಮೌಲ್ಯದ 12 ಪ್ರಮುಖ ಅಭಿವೃದ್ಧಿ ಯೋಜನೆಗಳಿಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ತಮ್ಮ ಪ್ರವಾಸದ 2 ದಿನವಾದ ನಿನ್ನೆ ರಕ್ಷಣಾ ಸಚಿವರು ಲಕ್ನೋದಲ್ಲಿ ಫ್ರಾಗ್ರೆನ್ಸ್ ಪಾರ್ಕ್ ಅನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದ ವೇಳೆ ಅವರು ಲಾಲಾ ಲಜಪತ್ ರಾಯ್ ಮತ್ತು ಶಹೀದ್ ಭಗತ್ ಸಿಂಗ್ ಅವರ ಪ್ರತಿಮೆಗಳನ್ನು ಅನಾವರಣಗೊಳಿಸುವುದರ ಜೊತೆಗೆ 4,313 ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ T20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯ ಮೊದಲ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ಥಾಯ್ಲೆಂಡ್ ವಿರುದ್ಧ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಹರ್ಮನ್ಪ್ರೀತ್ ಕೌರ್ ಭಾರತ ತಂಡವನ್ನು ಮುನ್ನಡೆಸಲಿದ್ದು ಸ್ಮೃತಿ ಮಂದಾನಾ ಉಪನಾಯಕಿಯಾಗಿ ಇರಲಿದ್ದಾರೆ. ಗಾಯಗೊಂಡಿರುವ ಜೆಮಿಯಾ ರೋಡ್ರಿಗಸ್ ಬದಲಿಗೆ ಪ್ರತೀಕಾ ರಾವಲ್ ಅವರನ್ನು ತಂಡಕ್ಕೆ ಸೇರಿಸಿಕೊಳ್ಳಲಾಗಿದೆ. ಸಂಸತ್ತು ಕಾನೂನು ರೂಪಿಸುವವರೆಗೆ ಕಾಯ್ದೆ, ಡಿಜಿಟಲ್ ಬಂಧನದಂತಹ ನೂತನ ಮಾದರಿಯ ಸೈಬರ್ ವಂಚನೆಗಳನ್ನು ಭಾರತೀಯ ನ್ಯಾಯಾಂಗವು ಸ್ವಯಂ ಪ್ರೇರಿತವಾಗಿ ಗಮನಕ್ಕೆ ತೆಗೆದುಕೊಂಡು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ 43ನೇ ಆರ್ಥಿಕ ಅಪರಾಧಗಳ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನದ ಸಮಾರೋಪ ಭಾಷಣದಲ್ಲಿ ಮಾತನಾಡಿದ ಅವರು, ವಿಡಿಯೋ ಕರೆಗಳ ಮೂಲಕ ಪೊಲೀಸ್ ಅಥವಾ ನ್ಯಾಯಾಂಗ ಅಧಿಕಾರಿಗಳಿಗೆ ನಟಿಸಿ ವಂಚಿಸುವ ಪ್ರಕರಣಗಳ ತೀವ್ರತೆಯನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಇಂತಹ ಅಪರಾಧಿಗಳಿಗೆ ಪ್ರತ್ಯೇಕ ಶಿಕ್ಷಾ ನಿಯಮವನ್ನು ರೂಪಿಸುವ ಅಗತ್ಯವನ್ನು ಉನ್ನತ ನ್ಯಾಯಾಲಯ ಪ್ರತಿಪಾದಿಸಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಷ್ಕೆಂಟ್ನಲ್ಲಿಂದು ಉಜ್ಬೇಕಿಸ್ತಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಮನ್ ಕಿ ಬಾತ್ನ 131ನೇ ಆವೃತ್ತಿಯಲ್ಲಿಂದು ಸಮಗ್ರ ಭಾರತೀಯ ಉದ್ದೇಶಿಸಿ ಪ್ರಧಾನಿ ಭಾಷಣ. ನೇಪಾಳ ಪ್ರವಾಸದಲ್ಲಿ ಮೃತರ ಸಂಖ್ಯೆ 675ಕ್ಕೆ ಏರಿಕೆ. ಈವರೆಗೆ 108 ಭಾರತೀಯ ರಕ್ಷಣೆ ತೀವ್ರಗೊಂಡ ಶೋಧ ಕಾರ್ಯ. ಲಕ್ನೋದಲ್ಲಿಂದು ಕೈಗಾರಿಕಾ ಸಮಾವೇಶದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. T20 ಏಷ್ಯಾ ಕಪ್ ಕ್ರಿಕೆಟ್ ಇಂದು ಭಾರತ ಥೈಲ್ಯಾಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
3: ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 MHz.

0: ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇದು ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಚಿತ್ರಗೀತೆಗಳ ಕಾರ್ಯಕ್ರಮ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಗುರುಕಿರಣ್ ಅವರು ಹಾಡಿರುವ ಚಂದ್ರು ಚಿತ್ರದ ಗೀತೆ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಗುರುಕಿರಣ್ ಅವರದು.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಹೇಮಂತ್ ಹಾಗೂ ಚಿತ್ರ ಅವರು ಹಾಡಿದ ಜೂಟಾಟ ಚಿತ್ರದ ಗೀತೆ. ಸಂಗೀತ ಆರ್ ಪಿ ಪಟ್ನಾಯಕ್.

ಆಕಾಶವಾಣಿ ಕಾರವಾರ. ಸಮಯ 8:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿಯಲ್ಲಿ, 8:15 ಇಂಗ್ಲಿಷ್ನಲ್ಲಿ ವಾರ್ತೆ.

ಆಕಾಶವಾಣಿ ಸಮಯ ಆಗಲಿದೆ 8 ಗಂಟೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಇಂದು ದೇಶದಲ್ಲಿ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವುದು. ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಮಂಜುಳಗಾನ ಕಾರ್ಯಕ್ರಮ. ಚಿತ್ರಗೀತೆಗಳ ಈ ಕಾರ್ಯಕ್ರಮದಲ್ಲಿ ಚಂದ್ರೋದಯ ಚಿತ್ರದ ಗೀತೆ, ಹಾಡಿದವರು ಚಿತ್ರ, ಸಾಹಿತ್ಯ ಸಂಗೀತ ಹಂಸಲೇಖ ಅವರದು.

ಚಿತ್ರ ಅವರು ಹಾಡಿದ ಮಾಂಗಲ್ಯ ಸಾಕ್ಷಿ ಚಿತ್ರದ ಗೀತೆ. ಸಾಹಿತ್ಯ ಭರತ್ ಜೈನ್, ಸಂಗೀತ ಸಾಧು ಕೋಕಿಲಾ.

0: ಮಾಸ್ಟರ್ ಸಲೀಂ ಹಾಗೂ ನೀಹಾ ಅವರು ಹಾಡಿದ ತಮಸ್ಸು ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಸಂದೀಪ್ ಗೌಟ ಅವರದು.
1: ಶಂಕರಿ, ಎಲ್ಲಿದ್ದೀರಿ ನೀವು?

ಮಂಜುಳಗಾನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ ಸಮಯ 8:50 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಇರುವುದಿರಲಿ ವಿಷಯೇಂದ್ರಿಯದ ಸಂತಾಪವೂ ಮುಗಿಯುವುದೆಂಬುದಲ್ಲ ಪುಣ್ಯ. ಅಂಥವೆಲ್ಲಕ್ಕುಮಿರುವುದಿರಲಿ ವಿಷಯೇಂದ್ರಿಯದ ಸಂತಾಪವೂ ಮುಗಿಯುವುದೆಂಬುದಲ್ಲ ಪುಣ್ಯ. ಎಂತೋ ನಿನ್ನಾಜ್ಞೆಯೇನೋ ತಾಮಸೋತೋ ಬೇಸತ್ತೋ ಶಾಂತಿ ಒಡೆಯಲಿ ಕರ್ಣ ಮಂಕುತಿಮ್ಮ. ಎಂತೋ ನಿನ್ನಾಜ್ಞೆಯೇನೋ ತಾಮಸೋತೋ ಬೇಸತ್ತೋ ಶಾಂತಿ ಒಡೆಯಲಿ ಕರ್ಣ ಮಂಕುತಿಮ್ಮ.

ನಮ್ಮನ್ನ ಸಂಕ್ಷೋಭೆಗೆ ಈಡು ಮಾಡಿಬಿಡೋ, ವಿವಶರನ್ನಾಗಿಸಿ ಕಾಡಿಬಿಡೋ ಈ ಇಂದ್ರಿಯಗಳ ಬಯಕೆಗೂ ಒಂದು ಕೊನೆ ಇದೆಯಲ್ಲ, ಅದೇ ಸಮಾಧಾನ. ಇಲ್ದಿದ್ರೆ ನಮ್ಮ ಶರೀರ ಮನಸ್ಸುಗಳ ಅವಸ್ಥೆ ಏನಾಗ್ತಾ ಇತ್ತು? ಹಸಿವು, ಬಾಯಾರಿಕೆ, ವಿಷಯಾಸಕ್ತಿ ಇವು ಮನುಷ್ಯನನ್ನ ಕಾಡಿಬಿಡೋಂಥ, ಸಮಯ ಬಂದರೆ ಅಧೋಗತಿಗೆ ತಳ್ಳಿಬಿಡೋಂಥ ಇಂದ್ರಿಯ ಕಾಮನೆಗಳು. ಇವುಗಳ ದಮನ ಅಸಾಧ್ಯ. ಹಸಿವನ್ನ ತಡೆಯಲಾಗದೆ ವಿಶ್ವಾಮಿತ್ರ ನಾಯಿ ಮಾಂಸ ತಿಂದನಂತೆ. ಹಸಿವು ಮನುಷ್ಯನ ಮನಸ್ಸನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ. ಧರ್ಮ, ನ್ಯಾಯ, ನೀತಿ, ಸತ್ಯ ಎಲ್ಲವನ್ನ ಮರೆಸಿಬಿಡುತ್ತೆ ಅಂತ ಧರ್ಮದೇವ ಮಹಾಭಾರತದಲ್ಲಿ ಹೇಳ್ತಾನೆ. ಇನ್ನು ವಿಷಯಾಸಕ್ತಿ ವಿರಹಗಳ ಮಾತು ಬಿಡಿ. ಮಹಾಶ್ವೇತೆಯಿಂದ ದೂರವಾಗೋ ಪುಂಡರೀಕ ಬೆಳದಿಂಗಳ ರಾತ್ರಿಯಲ್ಲಿ ಪಡೋ ಯಾತನೆ ಕರುಣಾಜನಕ. ಸೀತೆಯನ್ನಾಗಲಿದ ರಾಮನ ಪಾಡು ಅಷ್ಟೆ. ಒಟ್ಟಾರೆ ಇಂದ್ರಿಯಗಳ ಬಯಕೆ ಅದಮ್ಯ. ಕ್ಷೋಭೆಯನ್ನು ಉಂಟು ಮಾಡುವ ಇಂದ್ರಿಯಗಳು ಪ್ರಯತ್ನಶೀಲನೂ ಜ್ಞಾನಿಯೂ ಆದ ಪುರುಷನ ಮನಸ್ಸನ್ನು ಕೂಡ ಬಲಾತ್ಕಾರದಿಂದ ಹರಣ ಮಾಡುವವು ಅನ್ನೋ ಮಾತು ಗೀತೆಯಲ್ಲಿ ಕೂಡ ಬಂದಿದೆ. ಸಂಯಮಿಗಳ ಮಾತೇ ಹಾಗಿರುವಾಗ ಸಾಮಾನ್ಯರ ಪಾಡನ್ನು ಹೇಳೋದೇ ಬೇಡ. ಆದರೂ ಇಲ್ಲಿ DVG ಹೇಳೋ ಹಾಗೆ ಇಂಥ ಎಲ್ಲ ಬಯಕೆಗಳಿಗೂ ಒಂದು ಅಂತ್ಯ ಇದೆ. ಪರಮ ಕುಡುಕನು ಒಂದು ಘಟ್ಟದಲ್ಲಿ ಕುಡಿತ ನಿಲ್ಲಿಸ್ತಾನೆ. ಕಾರಣ, ಅವನ ಶರೀರವೇ ಅದನ್ನು ನಿರಾಕರಿಸ್ಬಿಡುತ್ತೆ. ವಿಷಯಾಸಕ್ತಿಯ ಮಾತು ಹಾಗೆ. ಕಾರಣ ಏನೇ ಇರಲಿ, ನಿನ್ನಾಜ್ಞೆಯಿನೋ ತಾಂ ಸೋತೋ ಬೇಸತ್ತೋ ಹೇಗೋ, ಒಟ್ಟಾರೆ ಶಾಂತಿ ಒಡೆಯಲಿ ಕರಣ.

ಶೀತಾಳೆ ಸಿಡುಬು ಶಿಶುಗಳ ಕುಲುಕಿ ತೆರಳುವುದು ಪ್ರೀತಿ ಕಾಮನೆಗಳಷ್ಟಿಷ್ಟು ಬೆಳೆದವರ. ಶೀತಾಳೆ ಸಿಡುಬು ಶಿಶುಗಳ ಕುಲುಕಿ ತೆರಳುವುದು ಪ್ರೀತಿ ಕಾಮನೆಗಳಷ್ಟಿಷ್ಟು ಬೆಳೆದವರ. ಯಾತನೆಗಳಿಂ ಕುದಿಸಿ ಕುಲುಕಿ ಬಳಿ ಕಾರುವವು ಕಾತರತೆ ಕಳೆಯ ಸುಖ ಮಂಕುತಿಮ್ಮ. ಯಾತನೆಗಳಿಂ ಕುದಿಸಿ ಕುಲುಕಿ ಬಳಿ ಕಾರುವವು ಕಾತರತೆ ಕಳೆಯ ಸುಖ ಮಂಕುತಿಮ್ಮ.

0: ಇಂದ್ರಿಯ ಕಾಮನೆಗಳ ಅವುಗಳ ಬಳಲಿಕೆಗಳ ಮತ್ತಷ್ಟು ಉದಾಹರಣೆ ಕೊಡ್ತಾರೆ ಡಿ ವಿಜಿಯವರು. ಕಾಯಿಲೆ ಕೂಡ ಇಂದ್ರಿಯಗಳನ್ನು ಸೊರಗಿಸುವಂಥದ್ದೇ, ನಮ್ಮನ್ನು ಅವು ನಲುಗಿಸಿ ಬಿಡ್ತವೆ, ಮುಲುಗಿಸಿ ಬಿಡ್ತವೆ. ರೋಗದಿಂದ ನರಳು ಮನುಷ್ಯನಿಗೆ ಪ್ರಪಂಚದ ಗೊಡವೇನೇ ಬೇಡ, ಒಂದು ರೀತಿ ಅಂತರ್ಮುಖಿ ಆಗಿಬಿಡ್ತಾನೆ ಆತ. ರೋಗಗಳಿಗೆ ಮಕ್ಕಳು ದೊಡ್ಡೋರು ಅನ್ನೋ ಯಾವ ಭೇದ ಭಾವವೂ ಇಲ್ಲ, ಎಲ್ಲರನ್ನೂ ಅವು ಒಂದೇ ರೀತಿ ಪ್ರವೇಶಿಸ್ತವೆ, ನೋಯಿಸ್ತವೆ. ಸೀತಾಳೆ, ಸಿಡುಬು ಮುಂತಾದ ಬೇನೆಗಳು ಮಕ್ಕಳನ್ನು ಕಾಡೋದು ಜಾಸ್ತಿ. ಒಂದು ಸಾರಿ ಬಂದ ಮೇಲೆ ಇಂಥ ಕಾಯಿಲೆಗಳು ಶರೀರದಲ್ಲಿ ಪ್ರತಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಉಂಟು ಮಾಡಿ ಮಕ್ಕಳನ್ನು ಬಲವಂತರನ್ನಾಗಿ ಮಾಡ್ತವೆ. ವಯಸ್ಕರಿಗೆ ಬರೋದೇ ಬೇರೆ, ಸಾಮಾನ್ಯವಾಗಿ ಅದು ಪ್ರೇಮ ರೋಗ. ಇದರಿಂದ ಯಾರಿಗೂ ಮುಕ್ತಿ ಇಲ್ಲ ಅನ್ನಿ, ಒಂದಲ್ಲ ಒಂದು ಬಾರಿ ಎಲ್ಲ ಅದರಲ್ಲಿ ಸಿಕ್ಕಿಬೀಳೋರೆ. ಆದರೆ ಇದರ ಜತೆಗೆ ಇನ್ನೂ ಅನೇಕ ಪ್ರೀತಿ ಸಂಬಂಧಗಳು ಇವೆ, ತಾಯಿ ಮಗು, ಅಣ್ಣ ತಮ್ಮ ಮುಂತಾದ ನಿರ್ಮಲ ಸ್ನೇಹ. ಆದರೆ ಇಲ್ಲೂ ಕಾತುರತೆ, ಕಳವಳ, ವಿರಹ ಕಾಡೋದುಂಟು. ಇಂಥ ಒಳಗುದಿಗಳು ಸಾಕಷ್ಟು ಅನುಭವಿಸಿದ ಮೇಲೆ ಮನಸ್ಸನ್ನು ಹದ ಮಾಡಿಬಿಡ್ತವೆ. ಓಹೋ, ಲೋಕ ವ್ಯಾಪಾರಗಳು ಇಷ್ಟೇ, ಸಂಬಂಧಗಳ ಸ್ಥಾನ ಮತ್ತು ಪರಿಮಿತಿ ಇಂತಿಷ್ಟೇ ಎಂಬಂಥ ತಾತ್ವಿಕ ನಿಲುವುಗಳನ್ನು ಮನಸ್ಸು ತನ್ನಿಂದ ತಾನೇ ತಳೆದುಬಿಡುತ್ತೆ. ಕಷ್ಟಗಳಿಗೆ ಒಡ್ಡಿಕೊಂಡ ಮೇಲೆ, ಸುಖ ದುಃಖಗಳಲ್ಲಿ ಪಕ್ವವಾದ ಮೇಲೆ ಮನಸ್ಸಿಗೆ ಒಂದು ಶಕ್ತಿ ಬರುತ್ತೆ, ಒಂದು ಸಹಿಷ್ಣುತೆ ಬೆಳೆಯುತ್ತೆ. ಇದನ್ನೇ ನಮ್ಮ ಮನಃಶಾಸ್ತ್ರಜ್ಞರು ಸ್ಟ್ರೆಸ್ ಇನಾಕ್ಯುಲೇಷನ್ ಅಂತ ಕರೆಯೋದು. ಸಿಡುಬುಗಳೋ ಪ್ರೀತಿ ಕಾಮನೆಗಳೋ ಒಟ್ಟಾರೆ ಮನುಷ್ಯನನ್ನು ಎರಗಿ ಬಳಲಿಸಿದ ಮೇಲೆ ಯಾತನೆಗಳಿಂ ಕುದಿಸಿದ ಬಳಿಕ ಆರುವವು, ಅಂದರೆ ಬತ್ತಿ ಹೋಗುತ್ತವೆ. ಇಂಥ ಕಾತುರತೆ ಕಳೆಯೇ ಅದೇ ನಿಜ ಸುಖ ಅನ್ನೋದು ಡಿ ವಿ ಜಿ ಅವರ ಅಭಿಪ್ರಾಯ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂ ಜಿ ಶ್ರೀಹರ್ಷನ್, ಎ ವಿ ವಿನೋದ್ ಕುಮಾರ್ ಹಾಗೂ ಟಿ ವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲಿ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು

0: ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
5: ರಾಜ ಶರವೇಗದ ಸರದಾರ, ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜೆ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.
6: ಯಾರು ಯಾರು ನೀ ಯಾರು
5: ಅಂತ ಕೇಳದ ರಾಜ.
7: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
8: ಇಲ್ಲ ಇಲ್ಲ, ನಾನು ಬದುಕಬೇಕು.
5: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ಉಳಿಸ್ರಿ.
7: ಇಲ್ಲಾಂದ್ರ ನನಗ್ ಕಂಪನಿ ಕೊಡ್ರಿ.

ಆಕಾಶವಾಣಿ ಕಾರವಾರ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲಿ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ

0: ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರವಾರ. ಹಾಡಿಗೊಂದು ಗೀತೆ.

ಹಾಡಿಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ನೀವು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0838222535, ಮೊಬೈಲ್ ಸಂಖ್ಯೆ 9480249740. ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಿಮಗಿಷ್ಟವಾದ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಚಿತ್ರಗೀತೆಗಳನ್ನು ಹಾಡಬಹುದು. ಕರೆ ಬರ್ತಾ ಇದೆ. ಹಲೋ ಹಲೋ ಹಲೋ ಹಲೋ, ನಮಸ್ತೆ, ಹೇಳಿ, ತಮ್ಮ ಹೆಸರು? ಹಲೋ, ಹೌದು ಹೌದು ಸರ್, ಹೇಳಿ. ರಾಮು ಅವರಾ? ಹಾಂ ಸರಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಾವ ಗೀತೆಯನ್ನು ಹಾಡಲಿಕ್ಕೆ ಇಷ್ಟಪಡ್ತೀರಾ ತಾವು? ಸರಿ ಸರಿ, ಹಾಡಿ ಹಾಡಿ. ಸರಿ ಸರಿ, ಹಾಂ ಹಾಡಿ ಸರ್. ಹಾಂ, ಈಗ ಕೇಳ್ತಾ ಇದೆಯಾ? ನೀವು ಹಾಡಿ ಸರ್. ಹೌದು, ಕೇಳ್ತಾ ಇದೆ, ಹಾಡಿ ತಾವು.

Mm-hmm.

ಚೆನ್ನಾಗಿ ಹಾಡಿದ್ದೀರಾ, ಧನ್ಯವಾದಗಳು ಸರ್. ಸರಿ ಸರಿ, ಚೆನ್ನಾಗಿ ಹಾಡಿದ್ದೀರಾ. ಮತ್ತೆ ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡಿ. ಸರಿ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ.

0: ಹಲೋ. ಹಾಂ ನಮಸ್ಕಾರ, ತಮ್ಮ ಹೆಸರು? ಹಲೋ ಹೇಳಿ ಸರ್. ಹಲೋ, ಹಾಂ ಕೇಳಿಸ್ತಾ ಇದೆಯಾ? ಹಾಂ ತಮ್ಮ ಹೆಸರು? ಹಲೋ, ಹಾಂ ಹೇಳಿ. ಹಾಂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಾವ ಗೀತೆಯನ್ನು ಹಾಡ್ತೀರ ತಾವು?
1: ಕುವೆಂಪು ರಚಿಸಿರುವ ಗೀತೆ.
0: ಹಾ ಸರಿ ಹೇಳಿ.
1: ಮೈಸೂರು ಅನಂತ ಸ್ವಾಮಿ ಗೀತೆ.
0: ಸರಿ ಸರಿ ಹಾಡಿ.
1: ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯು ಋಣವೇ ಮಾತ್ರವೇ ನನ್ನದು. ತನುವು ನಿನ್ನದು ಮನವು ನಿನ್ನದು, ನನ್ನ ಮನದಲ್ಲಿ ನೀನೆಯುಕ್ತಿ, ನನ್ನ ಹೃದಯದಿ ನೀನೇ ಭಕ್ತಿ, ನನ್ನ ಮನದಲ್ಲಿ ನೀನೆಯುಕ್ತಿ, ನನ್ನ ಹೃದಯ ಮಾಯಾ ಮೋಹ ಶಕ್ತಿ.

0: ಮುಕ್ತಿಯೋ ತನುವು ನಿನ್ನದು ಮನವು ನಿನ್ನದು ತನುವು ನಿನ್ನದು ಮನವು ನಿನ್ನದು ತನುವು ನಿನ್ನದು ಮನವು ನಿನ್ನದು.
1: ಬಹಳ ಚೆನ್ನಾಗಿ ಹಾಡಿದ್ದೀರಾ ಸರ್. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ.

0: ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು?
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಸುಬ್ರಹ್ಮಣ್ಯ ಅವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಾವ ಗೀತೆಯನ್ನು ಹಾಡಲಿಕ್ಕೆ ಇಷ್ಟಪಡ್ತೀರಾ ತಾವು?
1: ಮೇಡಮ್, ನಾನು ನಿನಗಾಗಿ ಚಿತ್ರದಲ್ಲೇ ರಾಜೇಶ್ ಕೃಷ್ಣನ್ ಅವರ ಹಾಡಿರ ತಗೊಂಡಿದ್ದೀನಿ ಮೇಡಮ್.
0: ಚಿತ್ರಗೀತೆನಾ? ಸರಿ, ಸರಿ, ಹಾಡಿ ಹಾಡಿ.
1: ಎಲ್ಲೆಲ್ಲಿ ನಾ ನೋಡಲಿ ನಿನ್ನದೇ ಕಣ್ಣು ಮುಚ್ಚಿಯು ಬೆಳಕಿದೆ.

0: ಚೆನ್ನಾಗಿ ಹಾಡಿದಿರಾ ಸುಬ್ರಹ್ಮಣ್ಯ ಅವರೇ. ಇವತ್ತು ಈ ಗೀತೆನ ಹೇಗೆ ಆಯ್ಕೆ ಮಾಡ್ಕೊಂಡ್ರಿ ತಾವು, ಏಕೆ?
1: ಏನ್ ಮೇಡಮ್, ಇದು ಮೊನ್ನೆ ತಾನೇ ಒಂದು ಹಾಡು ಕೇಳಿದ್ದೆ ಮೇಡಮ್ ಇದ್ರಲ್ಲಿ, ಆಕಾಶವಾಣಿಲಿ. ತುಂಬಾ ಅದ್ಭುತವಾದ ಸಾಲು ಅನ್ನಿಸ್ತು ಮೇಡಮ್. ಇವಾಗ ಜಸ್ಟ್ ಅದನ್ನ ಲಿರಿಕ್ಸ್ ನ ನೆನಪ್ ಮಾಡ್ಕೊಂಡು ಹಾಡಿದೆ ಮೇಡಮ್.
0: ಹೌದಾ, ಸರಿ ಸರಿ. ಮಳೆಗೆ ಸಂಬಂಧಪಟ್ಟಂತೆ ಹಾಡಿದಿರಾ ತಾವು, ಮಳೆ ಸೀಸನ್ಗೆ ಅಲ್ವಾ?
1: ಹೌದೌದು ಮೇಡಮ್.
0: ಬಹಳ ಚೆನ್ನಾಗಿ ಹಾಡಿದಿರಾ ಸುಬ್ರಹ್ಮಣ್ಯ ಅವರೇ, ಕರೆ ಮಾಡಿದಕ್ಕಾಗಿ
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ಹಾ, ತುಂಬಾ ಧನ್ಯವಾದ.
1: ತಮಗೂ ಕೂಡ ಧನ್ಯವಾದ.

0: ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
1: ಯಾಕೆ ಅಂದ್ರೆ ನಾನು
0: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ಮ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
1: ಡಿಜಿಟಲ್ ಅರೆಸ್ಟ್?
0: 1,00,000 ಕೊಡಿ, ಬಚಾವ್ ಆಗ್ತೀರಾ.
1: ಅಷ್ಟೊಂದ್ ಹಣ?
0: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
1: ಜೈಲಿಗೆ ನೀನ್ ಹೋಗ್ತೀಯ, ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
1: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಹಲೋ.
6: ಹಲೋ, ನಮಸ್ತೆ ಮೇಡಮ್.
5: ನಮಸ್ಕಾರ, ತಮ್ಮ ಹೆಸರು? ಮಹೇಶ್ ಅವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಾವ ಗೀತೆಯನ್ನು ಹಾಡ್ಲಿಕ್ಕೆ ಇಷ್ಟಪಡ್ತೀರಾ ತಾವು? ಚಿತ್ರಗೀತೆನ? ಚಿತ್ರಗೀತೆ ಹಾಡ್ತೀರಾ ತಾವು?
6: ಹೌದು ಮೇಡಮ್, ಯಾಕೆಂದ್ರೆ ರಕ್ಷಾಬಂಧನ ತಂಗಿ ಸುಖಕ್ಕೋಸ್ಕರ ಎಷ್ಟು ಇದು ಮಾಡ್ತೇವೆ ಮೇಡಮ್ ನಾವು. ಅಣ್ಣಾಗಿ
5: ಸರಿ ಸರಿ ಸರಿ ಹಾಡಿ.
6: ನನ್ನ ಬಂಗಾರ ಕಂತ ತಂಗಿ ಬಾಳೆಲ್ಲವು ನಟಿ ಹಾಡಾಗಲಿ, ನನ್ನ ಬಂಗಾರ ಕಂತ ತಂಗಿ ಬಾಳೆಲ್ಲವು ನಟಿ ಹಾಡಾಗಲಿ. ಸುಖ ಸಂತೋಷ ತುಂಬಿ ಮನದಲ್ಲಿ ಹಾಡಲಿ, ಬಾಳು ಹಾಯಾಗಲಿ. ದೈವ ಸಂತವರ ನೀ ಅಣ್ಣದೆಂದು, ದೈವ ಸಂಗಂತವರ ನೀನು ಈ ಅಣ್ಣದೆಂದು. ನನ್ನ ಬಂಗಾರ ಸಂತ ಎಣ್ಣೆ ಹಚ್ಚಿ ನೀರು ಹಾಕಿ ರೇಷ್ಮೆ ಸೀರೆ ಉಡಿಸಿ ನಾನು ಮನವೆ, ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಹೂವ ಮುಡಿಸಿ ನಿನಗೆ ಮಯ ಮೆರವೆ. ತಂಗಿ ಮುಂದನು ಶ್ರೀಗಂಧ ಕಾಮಂಜರಿ ಮಲಗಿಸುವೆ, ಜೋಗುಳ ಹಾಡೆ ಸಕ್ಕರೆ ಕುಳಿತು ಲಾಲ್ ಗಾಳಿ ಬೀಸುವೆ, ಗಾಳಿ ಬೀಸುವೆ. ನನ್ನ ಬಂಗಾರ ಸಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ.
5: ಚೆನ್ನಾಗಿ ಆಚರಿಸಿದ್ರ ರಕ್ಷಾಬಂಧನ ಹಬ್ಬವನ್ನ?
6: ಇಲ್ಲ ಮೇಡಮ್, ಅವರು ನಮ್ ತಂಗಿ ಇರೋದು ದಾವಣಗೆರೆಯಲ್ಲಿ, ಒಬ್ರು ಅಕ್ಕ ಬೆಂಗಳೂರಲ್ಲಿ ಇರೋದು.
5: ಅವರಿಗೆ ಪೋಸ್ಟ್ ಮೂಲಕ ಕಳಿಸಿದ್ರ?
6: ಹೌದೌದು ಮೇಡಮ್, ವಿಶ್ ಮಾಡಿದ್ರು. ಅಂದ್ರೆ ಈ ವಾರ ಹೋಗ್ಬೇಕು ಮೇಡಮ್ ದಾವಣಗೆರೆಗೆ.
5: ಉಡುಗೊರೆಯನ್ನ ಕೊಟ್ಟು ಕಳಿಸಿದ್ರಾ ತಾವು?
6: ಇಲ್ಲ ಮೇಡಮ್, ಅಲ್ಲಿಗೆ ಹೋಗಿ ಕಟ್ಟಿಸ್ಕೊಂಡ್ಬರ್ತೇವೆ ಮೇಡಮ್.
5: ಅಲ್ಲಿ ಹೋಗಿನ? ದಾವಣಗೆರೆ ಮತ್ತು ಬೆಂಗಳೂರಿಗೆ ಹೋಗ್ಬೇಕು ತಾವು?
6: ಹೌದು ಮೇಡಮ್.
5: ಯಾವಾಗ ಹೋಗುದು
6: ಮೇಡಮ್? ಬುಧವಾರ ಹೋಗ್ಬೇಕು ಅನ್ಕೊಂಡೆ ಮೇಡಮ್.
5: ಹೌದಾ, ಸರಿ ಸರಿ. ತುಂಬಾ ಧನ್ಯವಾದ ಮಹೇಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
6: ಓಕೆ ಮೇಡಮ್, ಥ್ಯಾಂಕ್ ಯು.

0: ಹಲೋ
1: ಹಲೋ
0: ಹಲೋ ಹೇಳಿ, ತಮ್ಮ ಹೆಸರು?
1: ಇದು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ಇಡಗುಂಜಿಯಿಂದ ವಿಜಯಲಕ್ಷ್ಮಿ.
0: ವಿಜಯಲಕ್ಷ್ಮಿ ಅವರೇ, ಇದೇ ಮೊದಲ ಬಾರಿ ಕರೆ ಮಾಡ್ತಿದ್ರ ತಾವು? ಹೌದಾ, ಮಾಡಿದ್ರಾ? ಸರಿ ಸರಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಾವ ಗೀತೆಯನ್ನು ಹಾಡಲಿಕ್ಕೆ ಇಷ್ಟಪಡ್ತೀರಾ ತಾವು?
1: ನಾನು ಶಿವಂದ ಹಾಡ್ತೇನೆ.
0: ಹಾ, ಅಂದ್ರೆ ಇಡಗುಂಜಿಯಿಂದ ಕರೆ ಮಾಡ್ತಾ ಇದ್ರ ತಾವು?
1: ಹೌದು, ಇಡಗುಂಜಿ.
0: ಇಡಗುಂಜಿ, ಹೌದು. ಗಣೇಶನ ತಂದೆಯ ಗೀತೆಯನ್ನ ಹಾಡ್ತಾ ಇದ್ರ, ಶಿವನ ಗೀತೆ.
1: ಸರಿ,
0: ಹಾಡಿ ಹಾಡಿ.
1: ಶಿವ ದರ್ಶನ ನಮಗಾಯಿತು ಶಿವರಾತ್ರಿಯ ಜಾಗರಣಿ, ಶಿವ ದರ್ಶನ ನಮಗಾಯಿತು.

0: ശിശുരവ കണ്ടേനോ പുരന്തര വിചല ഹരിനാരായണ ധ്യാനദലി ശിവദരുശന നമഗായിതു കേളി ശിവരാത്രിയ ജാഗരണേ ശിവദരുശന നമഗായിതു കേളി. ಧನ್ಯವಾದಗಳು.
1: ವಿಜಯಲಕ್ಷ್ಮಿ ಅವರೇ, ಪುರಂದರದಾಸರ ಕೃತಿಯನ್ನ ಚೆನ್ನಾಗಿ
0: ಹಾಡಿದಿರಾ.
1: ನನ್ನ ಹೆಸರು ಗಾಯತ್ರಿ ಅಂತ.
0: ಗಾಯತ್ರಿ?
1: ಹೌದೌದು. ಹಾ, ಕರೆ ಮಾಡಿದ್ದಕ್ಕಾಗಿ ತುಂಬಾ ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ.
0: ನಮಸ್ಕಾರ.

0: ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ. ತಮ್ಮ ಹೆಸರು?
1: ರೂಪಾ ಮೇಡಮ್, ಬೇಲೂರಿಂದ.
0: ಬೇಲೂರಿಂದ ರೂಪಾ ಅವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಯಾವ ಗೀತೆ ಹಾಡಲಿಕ್ಕೆ ಇಷ್ಟಪಡ್ತೀರಾ?
1: ಮೇಡಮ್, ಜಾನಪದ ಗೀತೆ ಹೇಳ್ತೀನಿ.
0: ಹೇಳಿ.
1: ಗಲ್ಲು ಬಂದಿದ ರಂಗನವಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯೋ, ನಮ್ಮ ಬಂದಿದ ರಂಗನವಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯೋ. ಕಲ್ಲು ಗಲ್ಲರಿತ ಕುಳಿಯೋ ನಮ್ಮ

0: ಸರಿ ಸರಿ, ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದ ರೂಪ ಅವರೇ.
1: ನಿಮಗೂ ಧನ್ಯವಾದಗಳು ಮೇಡಮ್.
0: ಧನ್ಯವಾದ.
1: ರಕ್ಷಾಬಂಧನದ ಶುಭಾಶಯಗಳು.
0: ನಿಮಗೂ ಸಹ ಶುಭಾಶಯಗಳು. ಆಚರಿಸಿದ್ರ ರಕ್ಷಾಬಂಧನವನ್ನು? ಹೇಗೆ ಆಚರಿಸಿದ್ರು? ಚೆನ್ನಾಗಿ ಆಚರಿಸಿದ್ರ?
1: ಚೆನ್ನಾಗಿ ಆಚರಿಸಿದ್ರು.
0: ಹಾ ಸರಿ, ಬೇಲೂರಿಂದ ಕರೆ ಮಾಡಿದ್ರಿ, ಧನ್ಯವಾದ ರೂಪಾ.
1: ನಿಮಗೂ ಧನ್ಯವಾದ ಮೇಡಮ್ ಕರೆ ಸ್ವೀಕರಿಸಿ.
0: ಧನ್ಯವಾದ.

0: ಬಿಟ್ರೆ ಮಲ್ಲಿಗೆ ಬೆಳುವ ಮತಿ ಘಟ್ಟ
1: ಕೊಲನ್ನ ಕೊಲೆ ಮಲ್ಲಿಗೆ ಬೆಳುವ ಮತಿ ಘಟ್ಟ
0: ಮಲ್ಲಿಗೆ ಬೆಳೆವೋ ಮತಿ ಘಟ್ಟುರ ಮುಂದೆ ಬಯಲಾಗೆ ಬಿಟ್ರು ಪರುಸೆಯ
1: ಕೊಲನ್ನ ಕೊಲೆ ಬಯಲಾಗೆ ಬಿಟ್ರು ಪರುಸೆಯ
0: ಕೊಲನ್ನ ಕೊಲೆ ಕೋಲು ಕೊಲನ್ನ ಕೋಲು ಕೊಲೆ

0: ಹುರಿ ಗೆಜ್ಜೆ ಒಕ್ಕಾಲ ಕಿರು ಗೆಜ್ಜೆ ಚೊಕ್ಕ ಬೆಳ್ಳಿಲಿ ಮಕರಂಬ
1: ಕೊಲನ್ನ ಕೊಲೆ ಚೊಕ್ಕ ಬೆಳ್ಳಿಲಿ ಮಕರಂಬ
0: ಚೊಕ್ಕ ಬೆಳ್ಳಿಲಿ ಮಕರಂಬ ಹಾಕಿದ ಕುದುರೆ ಹೊಕ್ಕ ಉಮನೌಮಿ ಪೌಜಿಗೆ
1: ಕೊಲನ್ನ ಕೊಲೆ ಹೊಕ್ಕ ಉಮನೌಮಿ ಪೌಜಿಗೆ
0: ಕೊಲನ್ನ ಕೊಲೆ ಕೋಲು ಕೊಲನ್ನ ಕೋಲು ಕೋಲೆ ಕೊಲನ್ನ ಕೊಲೆ ಕೋಲು
2: ಹಲೋ
3: ಗಣಪತಿ
2: ಗಣಪತಿ ಅವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಯಾವ ಗೀತೆಯನ್ನು ಹಾಡ್ಲಿಕ್ಕೆ ಇಷ್ಟಪಡ್ತೀರಾ ತಾವು?
3: ಹೊಸ ಇತಿಹಾಸ ಪೇಸ್ಟರಿಂದ ಕಮಲದ
2: ಕಮಲದ
3: ಹಾಡಿ
2: ಸರ್.
3: ಕಮಲದ ಮುಗಳೋಳಿ ಕಮಲದ ಮೋಳಿ ಕಮಲವಾಸೋಳಿ ಬಂಗಾರ ಕಾವ್ಯ ಜನಾದ ನಿನ್ನ ಮನವೆಲ್ಲ ತುಂಬುವಂತೆ ವರವನ್ ಬೇಡುವೆ ಆರತಿಗ ಬೆಳಗುವೆ ಕಮಲದ ಮೋಡಿ ಕಮಲದ ಕಣ್ಣೋಡಿ ಕಮಲದ ಜೋಡಿ ಕಮಲನಾಭನರದಯ ಕಮಲದ ತೋಳಿ ಕಮಲನೀಕರ ಮುಗಿವಿ ಬಾಮ ಪೂಜೆಯ ಸ್ವೀಕರಿಸು ಮಾಡಿ ತಮ್ಮ ಕಮಲದ ಕಣ್ಣೋಡಿ ಕಮಲದ ಮೊಗದು ಕಮಲವಾಸಿಯಲ್ಲಿ ಹಿಡಿದೋಳಿ. ಧನ್ಯವಾದಗಳು.
2: ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
3: ಓಕೆ ಓಕೆ ನಮಸ್ಕಾರ.

0: ಹಲೋ.
1: ಹಲೋ,
0: ಹಾಂ, ತಮ್ಮ ಹೆಸರು?
1: ನಿರಂಜನ ಮೂರ್ತಿ ಮೇಡಮ್, ಬೇಲೂರಿಂದ.
0: ಬೇಲೂರಿಂದನಾ?
1: ಬೀರೂರು ಮೇಡಮ್, ಕಡೂರು ತಾಲೂಕು ಬೀರೂರು.
0: ಬೀರೂರು, ಕಡೂರು ತಾಲೂಕು. ನಿರಂಜನ್ ಮೂರ್ತಿ ಅಂತನಾ?
1: ಹೌದು ಮೇಡಮ್.
0: ಸರಿ ಸರಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಾವ ಗೀತೆಯನ್ನು ಹಾಡಲಿಕ್ಕೆ ಇಷ್ಟಪಡ್ತೀರಾ ತಾವು?
1: ಘಂಟಸಾಲ ಆಗಿರೋದು ಮೇಡಮ್.
0: ಘಂಟಸಾಲ ಅವ್ರದ್ದಾ? ಹಾಡಿದ್ದು ಗೀತೆ. ಸರಿ, ಹಾಡಿ.

ಬಾಯಾರಿತು ಎಂದು ಬಾವಿ ನೀರಿಗೆ ಹೋದೆ, ಬಾವಿ ಜಲಬತ್ತಿ ಬರಿದಾಯ್ತು ಹರಿಯೇ. ಯಾರಿಗೆ ಯಾರುಂಟು ಎರಡಿನ ಸಂಸಾರ, ನೀರ ಮೇಲೆಣದುಳ್ಳಿ ನಿಜವಲ್ಲ ಹರಿ. ಬಿಸಿಲ ತಾಳದೆ ಮರದ ನೆರಳಿಗೆ ಹೋದೆ, ಮರ ಬಗ್ಗೀಸಿರದನೆ ಮರಗಿತು ಹರಿಯೇ. ಯಾರಿಗೆ ಯಾರುಂಟು ನೆರವಿನ ಸಂಸಾರ, ಅಡವಿಯಳ್ ಮನೆ ಮಾಡಿ ಗಿಡಕ್ಕೆ ಕಟ್ಟೆ, ತೊಟ್ಟಿಲಿನ ಶಿಶುವೆ ಮಾಯವಾಯಿತು ಹರಿಯೇ. ಯಾರಿಗೆ ಯಾರುಂಟು ಶ್ರೀ ಪುರಂದರ ವಿಠಲ ನಾರಾಯಣ, ಎನಗೆ ಎನ್ನನು ಮೀಸಲು.

0: ಹೊರಂಟು ಕೆಳವಿನ ಸಂಸಾರ ನೀರ ನೀಲನ ಗುಳ್ಳಿ ನಿಜವಲ್ಲ ಹರಿಯೇ ಯಾರಂಟು.
1: ಬಹಳ ಚೆನ್ನಾಗಿ ಹಾಡಿದ್ದೀರಾ. ಒಂದು ಜೀವನದ ಅರ್ಥವನ್ನ ಈ ಒಂದು ಭಕ್ತಿಗೀತೆಯಲ್ಲಿ ಇದೆ ಅಲ್ಲ ನಿರಂಜನ್ ಮೂರ್ತಿ ಅವರೇ. ಶ್ರಾವಣ ಮಾಸ ಬಂತು, ಬಹಳಷ್ಟು ಹಬ್ಬಗಳು ಬರ್ತಾ ಇವೆ. ಹಾ, ಹಬ್ಬಗಳನ್ನೆಲ್ಲ ಆಚರಿಸಿದಿರಾ? ರಕ್ಷಾಬಂಧನ
2: ಮೇಡಮ್, ರಕ್ಷಾಬಂಧನ ನಮ್ಮ ಮೊಮ್ಮಕ್ಕಳು ಆಚರಿಸ್ತಾರೆ ಮೇಡಮ್. ಊರಲ್ಲಿ ನಮ್ಮ ಮಗ ಇದ್ದಾರೆ, ಚಿಕ್ಕಮಗಳಲ್ಲಿ ಇದ್ದಾರೆ.
1: ಹೌದಾ?
2: ಹಂಗಾಗಿ ನಾವು ಇಲ್ಲಿ ಅವ್ರಿಗೆ ಸೆಲೆಬ್ರೇಟ್ ಮಾಡ್ತೀವಿ ಮೊಮ್ಮಕ್ಕಳಿಗೋಸ್ಕರ.
1: ನಿಮ್ಮ ಮೂಲ ಊರು ಬೀರೂರಿನ
2: ಮೇಡಮ್? ನಮ್ದು ಮೂಲ ಊರು ಮೇಡಮ್, ನಮ್ದು ಬೀರೂರಿಂದ 25 ಕಿಲೋಮೀಟರ್ ಆಗುತ್ತೆ ಮೇಡಮ್. ಹಳ್ಳಿ ಬರ್ತೀವಿ ಹೆಗಟಿ ಹೋಬಳಿ ಅಂತ.
1: ಹೌದಾ?
2: ನಾವು ಇಲ್ಲಿ ಬಂದು 29 ಇಯರ್ಸ್ ಆಯ್ತು ಮೇಡಮ್ ಬೀರೂರಿಗೆ.
1: ಇಲ್ಲಿ ಏನು ನೀವು ಏನು ಉದ್ದಿಮೆ ಏನಾದ್ರೂ ಮಾಡ್ತೀರಾ
2: ಮೇಡಮ್? ನಾವು ಮೂಲ ಕೃಷಿಕರ. ಮೇವು
1: ಕೃಷಿಕ, ಕೃಷಿ ಇದು ಮಾಡ್ತಾ ಇದ್ದೀರಾ? ಏನ್
2: ಬೆಳೆದಿದ್ರೆ ಇಲ್ಲ ಮೇಡಮ್, ಬರಗಾಲ ಪೂರ್ತಿ ಬಂದ್ಬಿಟ್ಟಿದೆ ನಮ್ಮ ಕಡಲ ತಾಲೂಕು.
1: ಬರಬಹುದು ಮಳೆ? ಹಾ,
2: ಬರಬೇಕು ಮೇಡಮ್. ಹೌದು, ಮಳೆ ಬಂದ್ರೆ ನಮ್ಮ ಜೀವನ ಮೇಡಮ್ ಈ ಸತಿ.
1: ಹೌದು, ಆಶಾವಾದಿ ಆಗಿರ್ಬೇಕಲ್ಲ ಸರ್.
2: ಹೌದು ಮೇಡಮ್, ಏನು ಮಾಡಾಗಿಲ್ಲ, ಪ್ರಕೃತಿ ವಿಕೋಪಕ್ಕೆ ನಾವು ತಲೆ ಬಾಗಲೇಬೇಕು.
1: ಹೌದು ಹೌದು, ಆದ್ರೆ ಬರಬಹುದು, ಆಶಾವಾದಿಯಾಗಿರಿ. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ.
2: ಧನ್ಯವಾದಗಳು ಮೇಡಮ್.

0: ಹಲೋ
1: ಹಲೋ ಮೇಡಮ್, ನಮಸ್ಕಾರ.
0: ನಮಸ್ಕಾರ, ತಮ್ಮ ಹೆಸರು?
1: ಮೇಡಮ್, ನನ್ನ ಹೆಸರು ನಾಗರಾಜ ರೆಡ್ಡಿ ಅಂತ, ಹರಿಹರಪುರ ಗ್ರಾಮ ಪಂಚಾಯತಿಯಿಂದ.
0: ನಾಗರಾಜ್ ಅವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಯಾವ ಗೀತೆಯನ್ನು ಹಾಡ್ತೀರ ತಾವು?
1: ಮೇಡಮ್, ಜೀವನ ಚೈತ್ರ ಸಿನಿಮಾದ.
0: ಹಾಂ ಹೇಳಿ, ಯಾವ ಗೀತೆ?
1: ಸರಿ ಕೇಳಿಸುತ್ತೆ ಮೇಡಮ್?
0: ಹಾಂ ಕೇಳಿಸ್ತಾ ಇದೆ. ನಿಮ್ಗೆ ಕೇಳಿಸ್ತಾ ಇಲ್ವಾ?
1: ಎಕ್ಕೋ ಬರ್ತಾ ಇದೆ ಮೇಡಮ್, ಎಕ್ಕೋ ಬರ್ತಾ. ನನ್ನ ಮಾತು
0: ಹೌದಾ?
1: ನನಗೆ ಕೇಳ್ತದೆ.
0: ಈಗ ಕೇಳಿಸ್ತಾ ಇದೆಯಾ?
1: ಬರುತ್ತೆ ಮೇಡಮ್, ಎಕ್ಕೋ ಬರುತ್ತೆ. ಹಿಂಗೆ
0: ಸ್ವಲ್ಪ
1: ಹಾಡ್ತೀನಿ.
0: ಹೌದಾ, ಹಾಡಿ.
1: ಮಾನವನಾಗಿ ಹುಟ್ಟಿದ್ದೆಲೆಗೆ ನೇಣನ್ ಕಂಡಿ ಯೋಕ ಸಂಸಾರದೊಳಗೆ ಗಂಡ ಗುಂಡಿ ಏರಿಕೊಂಡು ಹೋಗಿಲ್ಲ ಸತ್ತಾಗ್ ಬಂಡಿ ಇರೋದ್ರೊಳಗೆ ಮೊಮ್ಮೆ ನೋಡು ದ್ರೋಹ ತುಂಬಿ ಮಾನವನಾಗಿ ಹುಟ್ಟಿದ್ಮೇಲೆ ಏನೇನ್ ಕಂಡಿ ರಾಜ ರಾಕೆ ಡ್ರೋನ್ ಹೊರದೇಡಿ ಚತುರ್ಮುಖ ನೋಡಿ ಗೂಡಿ ಆಡುತ್ತಾವ ಇಂದಿನ ಸುಖ

0: ನಾನು ಒಬ್ಬಿದ್ರೆ ಆಯ್ತು ಹೇಳುತ್ತಾ ಈಗ ಬೆಳಕ ಮುಂದಿನವರು ಕಂಡ್ರೆ ಸಾಕು ಸ್ವಂತ ಸುಖ ಒಂದು ಎರಡು ಮೂರು ನಾಲ್ಕು ಆದ ಮತ ಇಲ್ಲಿನಿಂದ ಒಂದೇ ಮತ ಗುಂಡಿ ಬಿದ್ದು ಆಡಲಿ ತಾವೇ ಸುಖ ಮುಂದೆ ಹೋಗಿ ಸೇರೋದಲ್ಲಿ ಒಂದೇ ಮತ ನಾಡಿನೊಳಗೆ ನಾಡು ಚೆಲುವ ಕನ್ನಡ ನಾಡು ಬೆಳ್ಳಿ ಬಂಗಾರ ಬೆಳೀತಾವ ಬೆಟ್ಟ ಕಾಡು ಭೂಮಿ ತಾಯಿ ಮುಡಿದು ನಿಂತಾಳ ಬಾಸಿ ಬಾಣ ಒತ್ತು ಬೆಡಗಿನಿಂದ ಬರ್ತಾಳ್ ನೋಡು ಕನ್ನಡ ನಾಟ ಭಾಗೀರತಿ ಪುಣ್ಯವಂತು ಬರ್ತಾರಿಲ್ಲಿ ದೀನಂ ಪ್ರತಿ ತಾವು ನೋಡುವುದಿಲ್ಲ ಕಾರಾಮತಿ ಮಲ್ಲಕನ ನೆನೆಸಿದ್ರೆ ಜೀವನ್ಮುಕ್ತಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ತಾಯೋ ತನಕ ಸಂತದೊಳಗೆ ಕಂಡ ಗುಂಡಿ ಏರಿಕೊಂಡು ಹೋಗೋದಿಲ್ಲ ಸತ್ತ ಬಂಡಿ ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ಮೇಡಮ್
1: ಚೆನ್ನಾಗಿ ಹಾಡಿದಿರಾ ತಾವು?
0: ಮೇಡಮ್ ಕಟ್ ಗೊತ್ತಾಗಿದೆ, ಕಟ್ ಕಟ್ ಆಗ್ತಿರ್ತೀವಿ.
1: ಇಲ್ಲ ಇಲ್ಲ, ಚೆನ್ನಾಗಿ ಹಾಡಿದಿರಾ. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ ಸರ್.
0: ಥ್ಯಾಂಕ್ ಯು ಮೇಡಮ್.

ಇದುವರೆಗೂ ಹಾಡಿಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮವನ್ನು ಕೇಳಿದ ಹಾಗೂ ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ಮಹಾಬಳೇಶ್ವರ ಜೋಶಿ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಗಾಯತ್ರಿ ಹರಿಕಾಂತ್.

ಸಮಯ 10:02 ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮ ಪ್ರಸಾರವಾಗುವುದು. ಈ ಬೆಳಿಗ್ಗೆ 11:00 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಕನ್ನಡ ಅವತರಣಿಕೆ ನಂತರ ಪ್ರಸಾರವಾಗುವುದು.

0: ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2,000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
5: ಹತ್ತು ಗಂಟೆಯ ಸಮಯ ಹಳೆಯ ಸುಮಧುರ ಗೀತೆಗಳನ್ನು ಹೊತ್ತು ತಂದಿದ್ದೇನೆ. ಇದು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಹಳೆಯ ಸುಮಧುರ ಗೀತೆಗಳ ಜೊತೆಗೆ ಇಂದು ಹಾಜರಾಗಿರೋದು ಮಾನಸ. ಕೇಳ್ತಾ ಇರಿ, ಇದು ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇವತ್ತು ಯಾವೆಲ್ಲ ಗೀತೆಗಳು ಪ್ರಸಾರ ಆಗುತ್ತೆ ಅಂತ ಹೇಳಿದ್ರೆ, 1964, 1974, 1984, 1994 ತೆರೆಕಂಡಂತಹ ಚಿತ್ರಗೀತೆಗಳು, ಚಿನ್ನದಂತಹ ಗೀತೆಗಳು ಉಳಿಸ್ಕೊಳ್ಳಲಿ.

ನೋಡಿ, ನಾವಿವಾಗ ಚಲನಚಿತ್ರ ಗೀತೆಗಳಲ್ಲಿ ಮಿಶ್ರ ಭಾಷೆನೆಲ್ಲ ಬಳಸ್ತಾರಪ್ಪ, ಇಂಗ್ಲಿಷ್ ಬಳಸ್ಬಿಡ್ತಾರೆ, ಬೇರೆ ಬೇರೆ ಭಾಷೆನೆಲ್ಲ ತುರುಕ್ತಾರೆ ಅಂತೆಲ್ಲ ಮಾತಾಡ್ತೀವಿ. ಆದರೆ 1964ರಲ್ಲೇ ತೆರೆ ಕಂಡಂತಹ ಅಮ್ಮ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಪಿ ಬಿ ಶ್ರೀನಿವಾಸ್ ಅವರು ಹಾಡಿದರು, ಜಿ ವಿ ಅಯ್ಯರ್ ಅವರ ರಚನೆಗೆ ಟಿ ಜಿ ಲಿಂಗಪ್ಪ ಅವರು ಸಂಗೀತವನ್ನು ಸಂಯೋಜಿಸಿದರು. ಇದರಲ್ಲೂ ಕೂಡ ಮಿಶ್ರ ಭಾಷೆಯನ್ನು ಬಳಸಿ ಪ್ರೇಯಸಿಯನ್ನು ಉಳಿಸ್ಕೊಳ್ಳೋದಕ್ಕೆ ಹೇಗೆ ನಾಯಕ ನಟ ಪ್ರಯತ್ನ ಮಾಡಿದ್ದಾನೆ ಅಂತ ತೋರಿಸಿದ್ದಾರೆ. ಮೊದಲ ಗೀತೆ ಮೂಡಿ ಬಂತು ಚಂದವಳ್ಳಿಯ ತೋಟ ಚಿತ್ರದಿಂದ. ಇದು ಕೂಡ 1964ರಲ್ಲಿ ತೆರೆ ಕಂಡಂತಹ ಚಿತ್ರದ ಗೀತೆ ಆಗಿತ್ತು. ಎಸ್ ಜಾನಕಿ ಅವರು ಧ್ವನಿಯಾಗಿದ್ದರು. ತರಾಸು ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರು ಸಂಗೀತವನ್ನು ಸಂಯೋಜಿಸಿದರು. ಮುಂದಿನ ಗೀತೆಗಳು 1974ರಲ್ಲಿ ತೆರೆ ಕಂಡಂತಹ ಚಿತ್ರದ ಗೀತೆಗಳು.

ಈ ಗೀತೆಗಳನ್ನ ಕೇಳೋಕೆ ಮುಂಚೆ ಗಮನಿಸಿ, ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನ ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

ಸವಾಲ್ ಚಿತ್ರದ ಗೀತೆಯನ್ನ ಆಲಿಸಿದ್ರಿ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ರು. ಚಿ ಉದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಗೀತೆಗಿತ್ತು. ಎರಡು ಕನಸು ಚಿತ್ರದ ಗೀತೆ ಮುಂದೆ ಕೇಳ್ತೀರಿ. ಪಿ ವಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2,000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.

1964 74 84 ಗೀತೆಗಳನ್ನ ಕೇಳಿದ್ದಾಯ್ತು. ಈಗಷ್ಟೇ ಕೇಳಿದಂತಹ ಗೀತೆ ಮಂಡ್ಯದ ಗಂಡು ಚಿತ್ರದ್ದು. 1994 ತೆರೆ ಕಂಡಂತಹ ಚಿತ್ರ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗೀತಾ ಕಟ್ಟಿ ಅವರು ಜೋಡಿ ದನಿಯಾಗಿದ್ರು. ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ಉಪೇಂದ್ರ ಕುಮಾರ್ ಸಂಗೀತವನ್ನ ಸಂಯೋಜಿಸಿದ್ರು. ನೀವು ಕೇಳ್ತಿದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ.

0: ಅದು ಮಾತ್ರ ಸಣ್ಣ ಧ್ವನಿ. ಮೂರು ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.
2: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ ಮುತ್ತಣ್ಣ ಚಿತ್ರದಿಂದ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಧ್ವನಿಯಾಗಿದ್ದಾರೆ.

0: ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಜಾಣ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿದ್ರು.
1: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ, ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2,000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ.

ಹಳೆಯ ಸಮುದ್ರ ಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನ ಕೇಳ್ತಾ ಕೇಳ್ತಾ ಹಾಡುಗಳನ್ನ ಮೆಚ್ಚುತ್ತಾ ಸಂದೇಶದ ಜೊತೆಯಾದವರು ಬಾಲಕೃಷ್ಣ ಮುದುಕಣ್ಣ ಕಲಬುರಗಿಯಿಂದ, ಹಾಗೆ ಸುಂಕದ ಕಟ್ಟೆಯಿಂದ ಸುಮಾ ಅವರು, ನಾಗರಾಜ್ ಶರ್ಮಾ ಅವರು, ಮತ್ತೊಬ್ಬರು ನಿರ್ಮಲಾ ಅವರು, ಜೊತೆಗೆ ಸುರೇಶ್ ಬಾಬು ಕೆ ಬಿ ಕದ್ಲೂರಿನಿಂದ, ನಿಖಿಲ್ ವಿದ್ಯಾಭವ್ಯ ಲಗ್ಗೆರೆಯಿಂದ, ಹಾಗೆ ಅರುಣಾ ಮೈತ್ರಿ ಜೆ ಸಿ ನಗರದಿಂದ, ಇನ್ನು ನಾಗರಾಜ್, ನವೋದಯ ನಾಗರಾಜ್ ಮತ್ತು ರಾಜೇಂದ್ರ ಪ್ರಸಾದ್ ಅವರು, ಹಾಗೆ ಲೋಕೇಶ್ ಅವರು ಕುಣಿಗಲ್ನಿಂದ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ಹಾಗೆ ಮತ್ತೊಬ್ಬರು ಷಣ್ಮುಖಪ್ಪ, ಇವರು ಕೂಡ ಸಂದೇಶದ ಮೂಲಕ ನಮ್ಮ ಜೊತೆಯಾಗಿದ್ದಾರೆ. ಸಂದೇಶವನ್ನು ಕಳಿಸಿಕೊಟ್ಟಂತಹ ಎಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳು. ಹೀಗೆ ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇದಾಗಿತ್ತು ಇಂದಿನ ಹಳೆಯ ಸುಮಧುರ ಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಈ ಹೊತ್ತು ಜೊತೆಯಾದದ್ದು ಮಾನಸ.

ಸಮಯ ಆಗಲಿದೆ 10:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಕಾರ್ಯಕ್ರಮ. ನಂತರ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಮನದ ಮಾತು ಪ್ರಸಾರವಾಗಲಿದೆ.

0: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಮನದ ಮಾತಿನ ಈ ಹೊಸ ಸಂಚಿಕೆಗೆ ನಿಮ್ಮೆಲ್ಲರನ್ನೂ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಇದು ಹೊಸ ಉಪಕ್ರಮಗಳನ್ನು ಎಲ್ಲರೆದುರಿಗೆ ತರುವಂತಹ ಮತ್ತು ನಮ್ಮ ದೇಶ ಬಾಂಧವರ ವಿನೂತನ ಆಲೋಚನೆಗಳನ್ನು ಚರ್ಚಿಸುವ ಒಂದು ವೇದಿಕೆ ಎಂದು ನಿಮಗೆಲ್ಲರಿಗೂ ತಿಳಿದಿದೆ. ಇದರಲ್ಲಿ ಜನರು ದಣಿವರಿಯದೆ ತಮ್ಮ ಶಕ್ತಿ ಮತ್ತು ಉತ್ಸಾಹದಿಂದ ತಮ್ಮ ಜೀವನವನ್ನೇ ಸವೆಸಿರುವಂತಹ ಕೆಲವು ಯೋಚನೆಗಳಿವೆ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಸಾಮಾಜಿಕ ಮಾಧ್ಯಮದಲ್ಲಿ ಯಾರೋ ಆಷಾಢ ಏಕಾದಶಿಯ ಶುಭ ಸಂದರ್ಭದಲ್ಲಿ ಇತಿಹಾಸವನ್ನು ಆಸಕ್ತಿದಾಯಕವಾಗಿಸಲು ಒಂದು ಯೋಜನೆಯನ್ನು ಪ್ರಾರಂಭಿಸುವುದಾಗಿ ಘೋಷಿಸಲು ನನಗೆ ಸಂತೋಷವಾಗಿದೆ ಎಂದು ಬರೆದಿದ್ದರು. ಮುಂದುವರೆದು ಅವರು ಹೀಗೆ ವಿವರಿಸಿದ್ದರು. ಈ ಕಲ್ಪನೆ ತುಂಬಾ ಸರಳವಾಗಿದೆ. ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಯಾವುದೇ ವರ್ಷವನ್ನು ಆಯ್ಕೆ ಮಾಡಿ ಮತ್ತು ಆ ಸಮಯದಲ್ಲಿ ಭಾರತದ ಯಾವ ಭಾಗದ ಮೇಲೆ ಯಾವ ಆಡಳಿತಗಾರ ಅಧಿಕಾರ ಹೊಂದಿದ್ದರೆಂದು ಸುಲಭವಾಗಿ ಕಂಡುಹಿಡಿಯಬಹುದು ಎಂದು. ನನಗೂ ಇದು ತುಂಬಾ ಆಸಕ್ತಿಕರ ಎನಿಸಿತು. ಅದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕೆಂದು ಆಲೋಚಿಸಿದೆ. ಈ ಯೋಜನೆಯನ್ನು ಮುಂಬೈನಲ್ಲಿ ವಾಸಿಸುವ ಶ್ರೀ ಕೃಷ್ಣಶೇಷಾದ್ರಿ ಅವರು ಕೈಗೆತ್ತಿಕೊಂಡಿದ್ದಾರೆ ಎಂದು ನನಗೆ ತಿಳಿಯಿತು. ಕುತೂಹಲಕಾರಿ ವಿಷಯವೆಂದರೆ ಕೃಷ್ಣ ಅವರು ವೆಬ್ಸೈಟ್ ಹೆಸರನ್ನು ಕೂಡ ತುಂಬಾ ಸರಳವಾದದ್ದನ್ನೇ ಆಯ್ದುಕೊಂಡಿದ್ದಾರೆ. www.bharatrajya.com. ಅವರ ಪ್ರಯತ್ನದ ವಿವರಗಳು ಖಂಡಿತ ನಿಮ್ಮೆಲ್ಲರಿಗೂ ತಲುಪಬೇಕು. ಹಾಗಾಗಿ ನಾನು ಏಕೆ ನೇರವಾಗಿ ಕೃಷ್ಣ ಅವರೊಂದಿಗೆ ಮಾತನಾಡಬಾರದು ಎಂದು ಯೋಚಿಸಿದೆ. ಸ್ನೇಹಿತರೆ, ಕೃಷ್ಣ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕೃಷ್ಣ ಅವರೇ.
1: ನಮಸ್ಕಾರ ಸರ್. ನಮಸ್ಕಾರ.
0: ಗೆಳೆಯರೇ, ತಾವು ತಂತ್ರಜ್ಞಾನ ಹಿನ್ನೆಲೆ ಉಳ್ಳವರಲ್ಲ ಅಥವಾ ನೀವು ಇತಿಹಾಸ ಶಿಕ್ಷಕರು ಅಲ್ಲ ಎಂದು ನನಗೆ ತಿಳಿದು ಬಂದಿದೆ. ಆದರೂ ನೀವು ತಂತ್ರಜ್ಞಾನವನ್ನು ಬಳಸಿ ಇತಿಹಾಸಕ್ಕೆ ಮೀಸಲಾದ ವೆಬ್ಸೈಟ್ ರಚಿಸಿದ್ದೀರಿ. ಇದೆಲ್ಲ ಹೇಗೆ ಸಾಧ್ಯವಾಯಿತು ಎಂದು ನನಗೆ ತುಂಬಾ ಕುತೂಹಲ ಮೂಡಿದೆ.
1: ಧನ್ಯವಾದಗಳು ಸರ್. ನಿಮ್ಮೊಂದಿಗೆ ಮಾತನಾಡಲು ಅವಕಾಶ ಸಿಕ್ಕಿರುವುದು ದೊಡ್ಡ ಸೌಭಾಗ್ಯ. ನನ್ನ ಪರಿಚಯ ಸ್ವಲ್ಪ ಹಂಚಿಕೊಳ್ಳಬಹುದೇ? ನಾನು ಇಂಜಿನಿಯರ್ ಆಗಿದ್ದೆ. ನಂತರ ನಾನು MBA ಓದಿದೆ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟೆ. ಆದಾಗ್ಯೂ ಈ ಎಲ್ಲದರ ಮಧ್ಯೆ ಬಾಲ್ಯದಿಂದಲೂ ಇದ್ದ ನನ್ನ ಇತಿಹಾಸದ ಅತೀವ ಆಸಕ್ತಿಯನ್ನು ಹಾಗೇ ಉಳಿಸಿಕೊಂಡಿದ್ದೆ. ಇತಿಹಾಸವನ್ನು ಆಸಕ್ತಿಕರಗೊಳಿಸುವ ಕುರಿತು ಏನನ್ನಾದರೂ ಮಾಡುವ ಬಯಕೆ ನನ್ನಲ್ಲಿ ಯಾವಾಗಲೂ ತುಡಿಯುತ್ತಿತ್ತು. ಅಲ್ಲದೆ ಇತಿಹಾಸವನ್ನು ಪಾಠ ಮಾಡುವ ವಿಧಾನದಲ್ಲಿ ಸುಧಾರಣೆ ಮತ್ತು ಬದಲಾವಣೆಗೆ ಗಮನಾರ್ಹ ಅವಕಾಶವಿದೆ ಎಂದು ನಾನು ಭಾವಿಸುತ್ತೇನೆ. ನಾವು ಅದನ್ನು ಕಥೆಯ ರೂಪದಲ್ಲಿ ಜನರಿಗೆ ಪ್ರಸ್ತುತಪಡಿಸಬಹುದು.
0: ಕೃಷ್ಣ ಅವರೇ, ಭಾರತೀಯ ಇತಿಹಾಸದ ಯಾವ ಅಂಶವನ್ನು ಹೆಚ್ಚಿನ ಸಂಖ್ಯೆಯ ಜನರು ತಿಳಿದುಕೊಳ್ಳಬೇಕು ಎಂದು ನೀವು ಭಾವಿಸುತ್ತೀರಿ?
1: ಸರ್, ನಮ್ಮ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಭಾರತೀಯ ಇತಿಹಾಸವನ್ನು ಕಲಿಸುವ ವಿಧಾನವು ಸಾಮಾನ್ಯವಾಗಿ ಒಂದೇ ಸಾಮ್ರಾಜ್ಯ ಅಥವಾ ಸಾಮ್ರಾಜ್ಯದ ದೃಷ್ಟಿಕೋನದ ಮೇಲೆ ಕೇಂದ್ರೀಕರಿಸುತ್ತದೆ. ಈ ನಿರ್ದಿಷ್ಟ ಸಾಮ್ರಾಜ್ಯಗಳು ಅಸಮಾನ ಗಮನವನ್ನು ಸೆಳೆಯುತ್ತವೆ. ಇದರ ಪರಿಣಾಮವಾಗಿ ಚೋಳರು, ಪಲ್ಲವರು, ಕಾಶ್ಮೀರದ ಕಾರ್ಕೂಟ ರಾಜವಂಶ ಅಥವಾ ಕನಿಷ್ಠ 600 ವರ್ಷಗಳ ಕಾಲ ಅಸ್ಸಾಂನಲ್ಲಿ ತಮ್ಮ ಸಂಸ್ಕೃತಿ ಮತ್ತು ಮೌಲ್ಯ ವ್ಯವಸ್ಥೆಯನ್ನು ಸಂರಕ್ಷಿಸಿದ ಅಹೋಂಗಳಂತಹ ಇತರ ಅನೇಕ ಮಹಾನ್ ಸಾಮ್ರಾಜ್ಯಗಳ ಬಗ್ಗೆ ನಮಗೆ ತಿಳಿದೇ ಇಲ್ಲ. ಆದ್ದರಿಂದ ಇಂಥ ಮಹಾನ್ ಸಾಮ್ರಾಜ್ಯಗಳ ಬಗ್ಗೆಯೂ ಜನರಿಗೆ ಮಾಹಿತಿಯನ್ನು ಒದಗಿಸುವ ಒಂದು ವೇದಿಕೆಯನ್ನು ರಚಿಸಬೇಕೆಂದು ನಾನು ಯೋಚಿಸಿದೆ.
0: ಕೃಷ್ಣ ಅವರೇ, ತಾವು ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿದ್ದೀರಿ. ನಾನು ನಿಮಗೆ ಒಂದು ಕಾಲ್ಪನಿಕ ಪ್ರಶ್ನೆ ಕೇಳಬಯಸುತ್ತೇನೆ. ಭಾರತೀಯ ಇತಿಹಾಸದ ಯಾವುದೇ 3 ವ್ಯಕ್ತಿಗಳೊಂದಿಗೆ ಮಾತನಾಡಲು ನಿಮಗೆ ಅವಕಾಶವಿದ್ದರೆ ನೀವು ಯಾರನ್ನು ಆಯ್ಕೆ ಮಾಡುತ್ತೀರಿ ಮತ್ತು ಏಕೆ?
1: ಆಗಲಿ ಸರ್, ಮೊದಲಿಗೆ ನಾನು ಚೋಳ ಸಾಮ್ರಾಜ್ಯದ ಅತ್ಯಂತ ಶಕ್ತಿಶಾಲಿ ಮತ್ತು ಮೇರು ರಾಜರುಗಳಾದ ರಾಜರಾಜ ಚೋಳ ಅಥವಾ ರಾಜೇಂದ್ರ ಚೋಳರೊಂದಿಗೆ ಮಾತನಾಡ ಬಯಸುತ್ತೇನೆ. ಶಿವನಿಗೆ ಸಮರ್ಪಿತವಾದ ಬೃಹದೀಶ್ವರ ದೇವಾಲಯ ಅಥವಾ ಗಂಗೈಕೊಂಡ ಚೋಳಪುರಂ ನಂತಹ ಬೃಹತ್ ಯೋಜನೆಗಳ ಹಿಂದಿನ ದೃಷ್ಟಿಕೋನವನ್ನು ನಾನು ಅರ್ಥ ಮಾಡಿಕೊಳ್ಳಲು ಬಯಸುತ್ತೇನೆ. ಆ ದೃಷ್ಟಿಕೋನ ಎಲ್ಲಿಂದ ಬಂತು, ಅಂತಹ ಸ್ಮಾರಕಗಳ ಯೋಜನೆಗಳನ್ನು ಅವರು ಹೇಗೆ ರೂಪಿಸಿದರು ಮತ್ತು ಕಾರ್ಯಗತ

0: ಗೊಳಿಸಿದರು. ಮುಂದಿನ ಒಂದೆರಡು ಸಾವಿರ ವರ್ಷಗಳವರೆಗೆ ಇತರರಿಗೆ ಸ್ಫೂರ್ತಿ ನೀಡುವಂಥದ್ದನ್ನು ರಚಿಸಲು ಚಿಂತನೆಗೆ ಏನು ಪ್ರೇರಣೆ? ಅದನ್ನೇ ನಾನು ಅವರಿಂದ ತಿಳಿದುಕೊಳ್ಳಲು ಬಯಸುತ್ತೇನೆ. ಎರಡನೇ ವ್ಯಕ್ತಿತ್ವ ನನ್ನ ಅಭಿಪ್ರಾಯದಲ್ಲಿ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಉಲ್ಲೇಖವಿರುವಂತಹ ಹೇಮು. ನಾವು ಸಾಮಾನ್ಯವಾಗಿ ನಮ್ಮ ಇತಿಹಾಸ ಪುಸ್ತಕದಲ್ಲಿ ಅವರ ಬಗ್ಗೆ ಎರಡು ಅಥವಾ ಮೂರು ಸಾಲುಗಳನ್ನು ಮಾತ್ರ ಓದುತ್ತೇವೆ. ಹೇಮು ಒಬ್ಬ ಸಾಮಾನ್ಯ ವ್ಯಕ್ತಿ, ವ್ಯಾಪಾರಿಯಾಗಿದ್ದರು, ಮುಂದೆ ಒಂದು ಸಾಮ್ರಾಜ್ಯವನ್ನೇ ನಿರ್ಮಿಸಿದರು. ಅವರು ಕೇವಲ ಸಾಮ್ರಾಜ್ಯ ನಿರ್ಮಾಪಕರಲ್ಲ, ಜೊತೆಗೆ ಮಿಲಿಟರಿ ಚಿಂತಕರೂ ಆಗಿದ್ದರು, ಅಲ್ಲದೆ ಸೇನಾ ಮೇಧಾವಿ ಆಗಿದ್ದರು ಎಂಬುದು ಬಹಳ ಜನರಿಗೆ ತಿಳಿದೇ ಇಲ್ಲ. ಅವರು ತಮ್ಮ ಕಾಲಘಟ್ಟದಲ್ಲಿ 23 ಯುದ್ಧಗಳನ್ನು ಮಾಡಿದರು ಮತ್ತು ಅವುಗಳಲ್ಲಿ 22 ಯುದ್ಧಗಳನ್ನು ಗೆದ್ದರು. ಅವರ ಆಲೋಚನಾ ಪ್ರಕ್ರಿಯೆಯನ್ನು ಮತ್ತು ಅವರನ್ನು ಸಾಮಾನ್ಯ ಮನುಷ್ಯನಿಂದ ಅಂತಹ ಶಕ್ತಿಶಾಲಿ ರಾಜನನ್ನಾಗಿ ಪರಿವರ್ತಿಸಿದ ಪ್ರಯಾಣವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನನಗೆ ತೀವ್ರ ಆಸಕ್ತಿ ಇದೆ. ಮೂರನೆಯ ವ್ಯಕ್ತಿತ್ವ ಬಹಳ ಆಸಕ್ತಿಕರವಾದದ್ದು. ಸರ್, ಆಕೆ ಓರ್ವ ಮಹಿಳೆ, ಒಡಿಶಾದ ಬಹುಮಕಾರ ರಾಜವಂಶಕ್ಕೆ ಸೇರಿದ ತ್ರಿಭುವನ ಮಹಾದೇವಿ. ಆಕೆಯ ಕತೆ ನಿಜಕ್ಕೂ ಬಹಳ ಆಸಕ್ತಿದಾಯಕವಾಗಿದೆ. ಕ್ರಿಸ್ತಶಕ 850 ಸುಮಾರಿಗೆ ನೆರೆಯ ಪಾಲ ಸಾಮ್ರಾಜ್ಯದವರು ಆಕೆಯ ರಾಜ್ಯವನ್ನು ಆಕ್ರಮಿಸಿದಾಗ ಅಲ್ಲಿಯ ರಾಜ ಆಕೆಯ ಪತಿ ಯುದ್ಧದಲ್ಲಿ ಹುತಾತ್ಮರಾದರು. ಈ ಬಿಕ್ಕಟ್ಟು ಸಾಮ್ರಾಜ್ಯವನ್ನು ದುರ್ಬಲಗೊಳಿಸಿತು. ಇದರಿಂದಾಗಿ ರಾಜ್ಯದ ಪ್ರಮುಖರು ಮತ್ತು ಇತರ ನಾಯಕರು ರಾಜ್ಯ ತ್ಯಜಿಸಿ ಹೊರನಡೆದರು. ಆ ಸಮಯದಲ್ಲಿ ತ್ರಿಭುವನ ಮಹಾದೇವಿ ಅಧಿಕಾರ ವಹಿಸಿಕೊಳ್ಳಲು ಮುಂದಾದರು. ಅವರು ಭಾರತದ ಮೊದಲ ಸ್ವತಂತ್ರ ಮಹಿಳಾ ಆಡಳಿತಗಾರರಲ್ಲಿ ಒಬ್ಬರಾದರು. ಆಡಳಿತವನ್ನು ಸ್ಥಿರಗೊಳಿಸಿದರು. ಅಷ್ಟೇ ಅಲ್ಲ, ಮುಂದಿನ 100 ವರ್ಷಗಳವರೆಗೆ ಕಳಿಂಗ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಮೇಲೆ ಆಳ್ವಿಕೆ ಮುಂದುವರಿಸುವ ಮಟ್ಟಿಗೆ ರಾಜ್ಯವನ್ನು ಬಲಿಷ್ಠಗೊಳಿಸಿದರು. ಇವರು ನಾವು ಭೇಟಿಯಾಗಲು ಇಷ್ಟಪಡುವ ಮೂವರು ಐತಿಹಾಸಿಕ ವ್ಯಕ್ತಿಗಳು ಸರ್.
1: ಕೃಷ್ಣ ಅವರೇ, ಈಗ ನೀವು ಇತಿಹಾಸದ ಅನುಭವ ಪಡೆಯುತ್ತಿರುವಂತೆ ಭಾಸವಾಗುತ್ತಿದೆ ಅಲ್ಲವೇ? ತಾವು ಇತಿಹಾಸದಲ್ಲಿಯೇ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೀರಿ. ನೋಡಿ, ನಾನು ಕೂಡ ನಿಮ್ಮ ವೆಬ್ಸೈಟ್ಗೆ ಬಹಳ ಕುತೂಹಲದಿಂದಲೇ ಭೇಟಿ ನೀಡಿದ್ದೇನೆ. ನನಗೆ ಅತ್ಯಂತ ಆಸಕ್ತಿದಾಯಕವೆನಿಸಿದ್ದೇನೆಂದರೆ ನಿಮ್ಮ ಸೈಟ್ನಲ್ಲಿ ಜನರು ತಿದ್ದುಪಡಿಗಳು ಮತ್ತು ಸಲಹೆಗಳನ್ನು ನೀಡಬಹುದಾದ ಒಂದು ಟ್ಯಾಬ್ ಕೂಡ ಇದೆ. ಅಂತಹ ರಚನಾತ್ಮಕ ಪ್ರತಿಕ್ರಿಯೆಗೆ ಮುಕ್ತವಾಗಿರುವುದು ಒಂದು ದೊಡ್ಡ ವಿಷಯವೇ ಆಗಿದೆ. ನೀವು ಜನರಿಂದ ಸಲಹೆಗಳನ್ನು ಸ್ವೀಕರಿಸಲು ಪ್ರಾರಂಭಿಸಿದ್ದೀರಾ ಮತ್ತು ನೀವು ಅದರ ಮೇಲೆ ಹೇಗೆ ಕೆಲಸ ಮಾಡುತ್ತೀರಿ?
0: ಹೌದು ಸರ್, ಈಗ ಜನರಿಂದ ನಮಗೆ ಬಹಳಷ್ಟು ಸಲಹೆಗಳು ಬರುತ್ತಿವೆ. ಎರಡು ರೀತಿಯ ಸಲಹೆಗಳಿವೆ. ಒಂದು, ತಿದ್ದುಪಡಿಗಳನ್ನು ಸೂಚಿಸುವವು. ಈ ರಾಜ್ಯದಲ್ಲಿ, ಈ ಸಮಯದಲ್ಲಿ, ಈ ರಾಷ್ಟ್ರದಲ್ಲಿ ಈ ರಾಜ ಇದ್ದ ಅಥವಾ ಈ ಸಮಯದಲ್ಲಿ ಈ ಯುದ್ಧ ನಡೆದಿತ್ತು ಎಂದು ಹೇಳುವ ಕೆಲವು ಸಲಹೆಗಳು ಬರುತ್ತವೆ. ಇನ್ನೊಂದು ರೀತಿಯ ಸಲಹೆಗಳೆಂದರೆ, ನೀವು ಈ ವೈಶಿಷ್ಟ್ಯ ಸೇರಿಸಬಹುದು ಅಥವಾ ಈ ವೈಶಿಷ್ಟ್ಯವನ್ನು ಈ ವೆಬ್ಸೈಟ್ಗೆ ಸೇರಿಸಬಹುದು ಎನ್ನುವಂಥವು. ಹೀಗೆ ಎರಡು ರೀತಿಯ ಸಲಹೆಗಳನ್ನು ಪಡೆಯುತ್ತೇವೆ. ಉದಾಹರಣೆಗೆ, ಈ ರಾಜ್ಯದಲ್ಲಿ ಈ ರಾಜ ಈ ಸಮಯದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಎಂಬ ಸಲಹೆ ನಮಗೆ ಬಂದರೆ, ನಮ್ಮ ಮೂಲಗಳು ಏನೇ ಇರಲಿ, ನಾವು ಆ ಸಲಹೆಯನ್ನು ತೆಗೆದುಕೊಳ್ಳುತ್ತೇವೆ. ನೀವು ಈಗಾಗಲೇ ಭಾರತವನ್ನು ತೋರಿಸಿದ್ದೀರಿ, ರಾಜ್ಯ ಮಟ್ಟದಲ್ಲಿ ತೋರಿಸಿದರೆ ಇನ್ನೂ ಉತ್ತಮ ಎಂದು ಯಾರೋ ನಮಗೆ ಸಲಹೆ ನೀಡಿದರು, ಆದ್ದರಿಂದ ನಾವು ಆ ಫೀಚರ್ ಇಂಪ್ಲಿಮೆಂಟ್ ಮಾಡಿದ್ದೇವೆ. ನಂತರ ನಾವು ಮತ್ತೊಂದು ಫೀಚರ್ ಸೇರಿಸಿದೆವು. ಅದರಲ್ಲಿ ಇಡೀ ಸಾಮ್ರಾಜ್ಯದ ದತ್ತಾಂಶ ಅಂಕಿಅಂಶಗಳನ್ನು ಒದಗಿಸುವ ಮೂಲಕ ನಾವು ಟ್ರಂಪ್ ಕಾರ್ಡ್ನಂತಹ ರಚನೆಯನ್ನು ರಚಿಸಿದ್ದೇವೆ. ಇದರಿಂದ ಮಾಹಿತಿ ಸುಲಭವಾಗಿ ಮಕ್ಕಳನ್ನು ತಲುಪಬಹುದು. ಎಲ್ಲರೂ ಅದನ್ನು ಡೌನ್ಲೋಡ್ ಮಾಡಿ ಹಂಚಿಕೊಳ್ಳಬಹುದಾದಂತಹ ಒಂದೇ ಸ್ಥಳದಲ್ಲಿ ಮಾಹಿತಿ ಒಟ್ಟುಗೂಡಿಸಬೇಕೆಂದು ಒಬ್ಬರು ಸೂಚಿಸಿದ್ದರು. ಆದ್ದರಿಂದ ನಾವು ಆ ಫೀಚರ್ ಕೂಡ ಕಾರ್ಯಗತಗೊಳಿಸುತ್ತಿದ್ದೇವೆ. ನಾವು ತಪ್ಪುಗಳನ್ನು ಮಾಡುತ್ತೇವೆ ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಏಕೆಂದರೆ ನಾವೇನೂ ಸರ್ವಶ್ರೇಷ್ಠರಲ್ಲ. ಅದನ್ನು ಗಮನದಲ್ಲಿಟ್ಟುಕೊಂಡೇ ತಿದ್ದುಪಡಿ ಟ್ಯಾಬನ್ನು ಸೇರಿಸಿದ್ದೇವೆ. ಇದು ಎಲ್ಲರಿಗೂ ಮುಕ್ತವಾಗಿದೆ.

0: ಆಗಿರಬೇಕು. ಎಲ್ಲ ಕೊಡುಗೆಗಳ ಆಧಾರದ ಮೇಲೆ ಮುಂದಿನ ಕೆಲವು ವರ್ಷಗಳವರೆಗೆ ಇತಿಹಾಸವನ್ನು ಆಸಕ್ತಿದಾಯಕ ವಿಷಯವನ್ನಾಗಿ ಮಾಡುವ ಸೈಟನ್ನು ನಾವು ರಚಿಸಬೇಕು.
1: ಕೃಷ್ಣ ಅವರೇ, ತಾವು ನಿಜವಾಗಿಯೂ ಒಂದು ಮಹತ್ವದ ಕೆಲಸವನ್ನು ಮಾಡಿದ್ದೀರಿ. ನಿಮಗೆ ಇತಿಹಾಸದ ಹೊರತಾಗಿ ಇನ್ನೂ ಅನೇಕ ಹವ್ಯಾಸಗಳಿರಬೇಕಲ್ಲವೇ? ಬೇರೆ ಏನೇನು ಮಾಡುವಿರಿ?
0: ಇಲ್ಲ ಸರ್, ನಾನೇನು ಅಷ್ಟೊಂದು ಆಸಕ್ತಿಕರ ವ್ಯಕ್ತಿತ್ವದವನಲ್ಲ ಸರ್. ನನಗೆ ತಂತ್ರಜ್ಞಾನದಲ್ಲಿ ತುಂಬ ಆಸಕ್ತಿ ಇದೆ ಮತ್ತು ಇತಿಹಾಸದಲ್ಲಿಯೂ ಆಸಕ್ತಿ ಇದೆ. ಇನ್ನು ತಂತ್ರಜ್ಞಾನ ಮತ್ತು ಇತಿಹಾಸ ಎರಡೂ ಒಗ್ಗೂಡಿದ ಮೇಲೆ ಇಡೀ ದಿನ ಇದರಲ್ಲೇ ಮುಳುಗಿರುತ್ತೇನೆ.
1: ಸರಿ ಕೃಷ್ಣ ಅವರೇ, ನಿಮಗೆ ನನ್ನ ಅನಂತ ಶುಭಾಶಯಗಳು. ನೀವು ಒಂದು ಒಳ್ಳೆ ಆರಂಭ ಮಾಡಿದ್ದೀರಿ ಮತ್ತು ನಿಮ್ಮ ಶೈಲಿ ಹೇಗಿದೆ ಎಂದರೆ ಜನರು ಖಂಡಿತ ಒಗ್ಗೂಡುತ್ತಾರೆ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ. ನಿಮಗೆ ಅನೇಕಾನೇಕ ಶುಭಾಶಯಗಳು. ಸ್ನೇಹಿತರೆ, ಕೃಷ್ಣ ಅವರ ಈ ಪ್ರಯತ್ನ ಕೇವಲ ಇತಿಹಾಸದ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ನಮಗೆಲ್ಲರಿಗೂ ನಮ್ಮ ಗತಕಾಲವನ್ನು ಸ್ವಾರಸ್ಯಕರ ರೀತಿಯಲ್ಲಿ ತಿಳಿದುಕೊಳ್ಳಲು ನೆರವಾಗುತ್ತದೆ. ನಿಮ್ಮ

ಮತ್ತು ನಿಮ್ಮ ಶೈಲಿ ಹೇಗಿದೆ ಎಂದರೆ ಜನರು ಖಂಡಿತ ಒಗ್ಗೂಡುತ್ತಾರೆ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ. ನಿಮಗೆ ಅನೇಕಾನೇಕ ಶುಭಾಶಯಗಳು. ಸ್ನೇಹಿತರೆ, ಕೃಷ್ಣ ಅವರ ಈ ಪ್ರಯತ್ನ ಕೇವಲ ಇತಿಹಾಸದ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ನಮಗೆಲ್ಲರಿಗೂ ನಮ್ಮ ಗತಕಾಲವನ್ನು ಸ್ವಾರಸ್ಯಕರ ರೀತಿಯಲ್ಲಿ ತಿಳಿದುಕೊಳ್ಳಲು ನೆರವಾಗುತ್ತದೆ. ನಿಮ್ಮ ಬಳಿಯೂ ಇಂತಹ ಪ್ರಯತ್ನಗಳ ಕುರಿತು ಮಾಹಿತಿ ಇದ್ದರೆ ಅದನ್ನು ಖಂಡಿತವಾಗಿ ಹಂಚಿಕೊಳ್ಳಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಅನ್ನೋ ಈ ಅಭಿಯಾನ ಇಡೀ ದೇಶಾದ್ಯಂತ ಈಗ ತುಂಬ ವೇಗವಾಗಿ ಮುಂದೆ ಸಾಗ್ತಿದೆ. ಇದರ ಗುರಿ ತುಂಬ ಸ್ಪಷ್ಟವಾಗಿದೆ. ನಮ್ಮ ಯುವಜನತೆ ಮಾದಕ ವಸ್ತುಗಳಿಂದ ದೂರವಿರಬೇಕು, ಡ್ರಗ್ ಫ್ರೀ ಇಂಡಿಯಾ ಆಗಬೇಕು. ಬಹಳಷ್ಟು ಜನ, ಅದರಲ್ಲೂ ಮುಖ್ಯವಾಗಿ ನಮ್ಮ ಯುವಕರು ಸಾಲು ಸಾಲಾಗಿ ಇದರ ಜೊತೆ ಕೈಜೋಡಿಸುತ್ತಿದ್ದಾರೆ. ಕೊನೆಗೆ ಇದು ನಮ್ಮ ಭಾರತದ ಯುವಕರ ಆರೋಗ್ಯ, ಅವರ ಸಂತೋಷ ಮತ್ತು ಒಳ್ಳೆಯ ಭವಿಷ್ಯಕ್ಕಾಗಿ ನಾವೆಲ್ಲರೂ ಸೇರಿ ತೆಗೆದುಕೊಂಡಿರುವ ಒಂದು ದೃಢ ಸಂಕಲ್ಪ. ಸ್ನೇಹಿತರೆ, ಈ ಕುಡಿತ ಅಥವಾ ಮಾದಕ ವಸ್ತುಗಳ ಚಟ ಅನ್ನೋದು ಬರೀ ಒಬ್ಬ ವ್ಯಕ್ತಿಯನ್ನು ಮಾತ್ರ ಹಾಳು ಮಾಡಲ್ಲ, ಇದರ ಕೆಟ್ಟ ಪರಿಣಾಮ ಇಡೀ ಕುಟುಂಬ ಮತ್ತು ಸಮಾಜವೇ ಅನುಭವಿಸಬೇಕಾಗುತ್ತೆ. ಮಾದಕ ವಸ್ತುಗಳ ವಿರುದ್ಧ ಬೇರೆಯವರಿಗೆ ಜಾಗೃತಿ ಮೂಡಿಸುತ್ತಿರೋ ಹಾಗೆ ಈ ಚಟಕ್ಕೆ ಬಿದ್ದಿರೋರಿಗೆ ನೆರವಿನ ಹಸ್ತ ಚಾಚುತ್ತಿರೋ ಪ್ರತಿಯೊಬ್ಬರನ್ನೂ ನಾನು ಮನಸಾರೆ ಮೆಚ್ಚಿಕೊಳ್ತೀನಿ. ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ನೀವು ಏನಾದರೂ ಅದ್ಭುತವಾದ ಸ್ಲೋಗನ್ ಅಥವಾ ಘೋಷಣೆಗಳನ್ನು ರೆಡಿ ಮಾಡಬಾರದೇಕೆ? ನಮ್ಮ ಯುವ ಸಂಗೀತಗಾರರು ಮಾದಕ ವಸ್ತುಗಳಿಲ್ಲದ ಜೀವನ ಎಷ್ಟು ಚೆಂದ ಅನ್ನೋ ಸಂದೇಶ ಕೊಡುವ ಒಳ್ಳೆ ಹಾಡುಗಳನ್ನು ಕಟ್ಟಿಕೊಡಬಾರದೇಕೆ? ವಿದ್ಯಾರ್ಥಿಗಳು ಮತ್ತು ನಾಟಕ ತಂಡದವರು ಮಾದಕ ವಸ್ತುಗಳ ಅಪಾಯಗಳ ಬಗ್ಗೆ ಹಾಗೆ ಅದರಿಂದ ಆಚೆಗೆ ಬರೋ ಹಾದಿಗಳನ್ನು ತೋರಿಸುವ ತರಹದ ಹೃದಯ ತಟ್ಟುವ ಸಣ್ಣ ನಾಟಕಗಳನ್ನು ಬರೆಯಬಾರದೇಕೆ? ನಮ್ಮ ದೇಶದಲ್ಲಿ ಅದ್ಭುತವಾದ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೇನೂ ಕೊರತೆ ಇಲ್ಲ. ಸಮಾಜಕ್ಕೆ ಹೆಲ್ಪ್ ಆಗೋ ತರಹ ಬೇರೆ ಬೇರೆ ಭಾಷೆಗಳಲ್ಲಿ ಇಂಥ ಕಂಟೆಂಟ್ ಮಾಡಿ ಅಂತ ನಾನು ವಿನಂತಿ ಮಾಡಿಕೊಳ್ತೀನಿ. ನೀವು ಮಾಡೋ ಈ ಪ್ರಯತ್ನಗಳನ್ನು ಹ್ಯಾಶ್ಟ್ಯಾಗ್ ಬಳಸಿ ಸಾಮಾಜಿಕ ಮಾಧ್ಯಮದಲ್ಲೂ ಖಂಡಿತ ಹಂಚಿಕೊಳ್ಳಿ. ಯಾಕಂದರೆ ಕೆಲವೊಮ್ಮೆ ಇಂತಹ ಸೃಜನಶೀಲ ಪ್ರಯತ್ನಗಳು ಔಪಚಾರಿಕ ಅಭಿಯಾನಗಳಿಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ. ಬನ್ನಿ, ಭಾರತದ ಯುವಕರನ್ನು ಈ ಕೆಟ್ಟ ಚಟಗಳಿಂದ ದೂರವಿಡೋ, ಅವರನ್ನು ಮುಕ್ತವಾಗಿಡೋ ಈ ಪವಿತ್ರ ಕೆಲಸದಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಪಾತ್ರವನ್ನು ವಹಿಸೋಣ. ನಿಮ್ಮ ಪ್ರಯತ್ನಗಳನ್ನು ಹ್ಯಾಶ್ಟ್ಯಾಗ್ ನಶಾ ಮುಕ್ತ ಯುವ ಜೊತೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಿಯ ದೇಶವಾಸಿಗಳೇ, ಈ ಆಗಸ್ಟ್ ತಿಂಗಳಲ್ಲಿ ನಮಗೆಲ್ಲ ಎಲ್ಲೆಲ್ಲೂ ದೇಶಭಕ್ತಿಯ ಹಲವು ಬಣ್ಣಗಳು ಕಾಣಸಿಗುತ್ತವೆ. ಈ ಸಮಯದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ದೇಶಪ್ರೇಮದ ಭಾವನೆ ಇನ್ನೂ ಹೆಚ್ಚಾಗುತ್ತೆ. ರಾಷ್ಟ್ರೀಯ ಕೈಮಗ್ಗ ದಿನ, ಕ್ವಿಟ್ ಇಂಡಿಯಾ ಚಳವಳಿಯ ವಾರ್ಷಿಕೋತ್ಸವದಿಂದ ಹಿಡಿದು ದೇಶ ವಿಭಜನೆಯ ಭೀಕರತೆಯನ್ನು ನೆನಪಿಸಿಕೊಳ್ಳೋ ದಿನದವರೆಗೆ ಇವೆಲ್ಲವೂ ಈ ತಿಂಗಳನ್ನು ತುಂಬ ವಿಶೇಷ ಮಾಡುತ್ತವೆ. ಇನ್ನು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತೂ ಪ್ರತಿಯೊಬ್ಬ ದೇಶವಾಸಿಯಲ್ಲೂ ಹೆಮ್ಮೆ ತುಂಬಿ ತುಳುಕುವಂತೆ ಮಾಡುತ್ತವೆ. ಹರ್ ಘರ್ ತಿರಂಗ ಅಭಿಯಾನ ಈ ಭಾವನೆಯನ್ನು ಇನ್ನಷ್ಟು ಗಟ್ಟಿ ಮಾಡಿದೆ. ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿರುವುದರಿಂದ ಈ ವರ್ಷ ಇನ್ನೂ ವಿಶೇಷವಾಗಿದೆ. ಈ ಸಲ 8 ಕೋಟಿಗೂ ಹೆಚ್ಚು ತ್ರಿವರ್ಣ ಧ್ವಜದ ಸೆಲ್ಫಿಗಳನ್ನು ಅಪ್ಲೋಡ್ ಮಾಡಲಾಗಿದೆ. ತ್ರಿವರ್ಣ ಧ್ವಜದ ಈ ಸಂಭ್ರಮ ಬರೀ ಭಾರತಕ್ಕೆ ಮಾತ್ರ ಸೀಮಿತವಾಗಿ ಉಳಿಯಲಿಲ್ಲ. ಈ ವರ್ಷ ಸೂರ್ಯಪಥ ತಿರಂಗ ಮೂಲಕ ನಮ್ಮ ರಾಷ್ಟ್ರಧ್ವಜ ಇಡೀ ಜಗತ್ತಿನಾದ್ಯಂತ ಒಂದು ಅಪರೂಪದ ಪ್ರಯಾಣ ಬೆಳೆಸಿತು. ಫಿಜಿ ದೇಶದ ಸುವಾದಲ್ಲಿ ಸೂರ್ಯನ ಮೊದಲ ಕಿರಣ ಬೀಳ್ತಿದ್ದ ಹಾಗೆ ತ್ರಿವರ್ಣ ಧ್ವಜ ಹಾರಿಸಲಾಯಿತು. ಅದಾದ ಮೇಲೆ ಏಷ್ಯಾ, ಆಫ್ರಿಕಾ, ಯುರೋಪ್, ಆಮೇಲೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋವರೆಗೂ ನಮ್ಮ ಭಾರತೀಯ ದೂತಾವಾಸ ಹಾಗೂ ಕಚೇರಿಗಳಲ್ಲಿ ತ್ರಿವರ್ಣ ಧ್ವಜ ರಾರಾಜಿಸಿತು. ನೀವು ಒಮ್ಮೆ ಊಹಿಸಿಕೊಂಡು ನೋಡಿ ಆ ದೃಶ್ಯಗಳು ಎಷ್ಟು ಅದ್ಭುತವಾಗಿ ಇರ್ತಿದ್ವು ಅಂತ. ಜಗತ್ತಿನಲ್ಲಿ ಸೂರ್ಯ ಮುನ್ನಡೆದ ಹಾಗೆಲ್ಲ ನಮ್ಮ ಭಾರತದ ತ್ರಿವರ್ಣ ಧ್ವಜವೂ ಹಾರಾಡ್ತಾ ಮುಂದೆ ಸಾಗಿತು. ಇಂಥ ಪ್ರಯತ್ನಗಳು ಇಡೀ ಸಮಾಜವನ್ನು ಒಂದೇ ದಾರದಲ್ಲಿ ಪೋಣಿಸುತ್ತವೆ. ಇವುಗಳಿಂದ ದೇಶದ ಜೊತೆ ನಮಗಿರೋ ಬಾಂಧವ್ಯ ಇನ್ನೂ ಆಳವಾಗುತ್ತೆ.
ಈ ಕೆಲಸಗಳ

ತೊಡಗಿಸಿಕೊಂಡಿರುವ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ತುಂಬಾ ತುಂಬಾ ಅಭಿನಂದನೆಗಳು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಊರು, ತಾಲ್ಲೂಕು, ನಗರಗಳ ರಸ್ತೆಗಳಲ್ಲಿ ಪ್ರತಿದಿನ ಬೆಳಗ್ಗಿನಿಂದ ಸಂಜೆಯವರೆಗೂ ಲಕ್ಷಾಂತರ ಮಹಿಳೆಯರು ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿರುತ್ತಾರೆ. ಯಾರೋ ತರಕಾರಿ ಮಾರ್ತಾರೆ, ಇನ್ಯಾರೋ ಹಣ್ಣು, ಇನ್ಯಾರೋ ಚಹಾ ತಳ್ಳುವ ಗಾಡಿ ಇಟ್ಕೊಂಡಿರ್ತಾರೆ, ಇನ್ನು ಕೆಲವರು ಹೂವು, ದೀಪ ಮತ್ತು ಪೂಜೆ ಸಾಮಗ್ರಿಗಳನ್ನು ಮಾರ್ತಾರೆ. ಕೆಲವೊಮ್ಮೆ ಬರೀ ಸ್ವಲ್ಪ ಹಣದ ಅಭಾವ ಅವರ ವ್ಯಾಪಾರವನ್ನು ಬೆಳೆಯದಂತೆ ತಡೆದು ಬಿಡುತ್ತೆ. ಆದರೆ ಈಗ ಇಂತಹ ಲಕ್ಷಾಂತರ ತಾಯಂದಿರು ಮತ್ತು ಸಹೋದರಿಯರಿಗೆ ಪಿಎಂ ಸ್ವನಿಧಿ ಯೋಜನೆಯಿಂದ ಹೊಸ ಶಕ್ತಿ ಸಿಕ್ತಿದೆ. ಮಹಿಳಾ ಸಬಲೀಕರಣದ ಈ ಮಗ್ಗುಲ ಬಗ್ಗೆ ಎಷ್ಟು ಚರ್ಚೆಯಾಗಬೇಕು ಅಷ್ಟು ಆಗ್ತಿಲ್ಲ. ಪಿಎಂ ಸ್ವನಿಧಿ ಯೋಜನೆಯ ಫಲಾನುಭವಿಗಳಲ್ಲಿ ಸುಮಾರು 46% ಬರೀ ಮಹಿಳೆಯರೇ ಇದ್ದಾರೆ. ಅಂದರೆ ದೇಶಾದ್ಯಂತ ಹತ್ತಿರ 35 ಲಕ್ಷ ಮಹಿಳೆಯರು ಈ ಯೋಜನೆಯ ಜೊತೆ ಸೇರಿ ತಮ್ಮ ವ್ಯಾಪಾರವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ. ಸ್ನೇಹಿತರೆ, ಗಾಜಿಯಾಬಾದ್ನ ಬಬಿತಾ ಶರ್ಮಾಜಿ ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಬಬಿತಾಜಿ ಪೂಜಾ ಸಾಮಗ್ರಿಗಳ ಒಂದು ಸಣ್ಣ ಅಂಗಡಿ ಇಟ್ಟುಕೊಂಡಿದ್ರು. ಹೂವು, ದೀಪ, ಧೂಪದ ಕಡ್ಡಿ, ತೆಂಗಿನಕಾಯಿ ಈ ತರಹದ ವಸ್ತುಗಳನ್ನು ಮಾರಿ ಅವರು ತಮ್ಮ ಕುಟುಂಬದ ಹೊಟ್ಟೆಪಾಡಿಗೆ ಆಸರೆಯಾಗಿದ್ದರು. ಪಟ್ಟ ಶ್ರಮ ಅಪಾರವಾಗಿತ್ತು, ಆದರೆ ವ್ಯಾಪಾರ ಬೆಳೆಸೋಕೆ ದುಡ್ಡಿನ ಅಗತ್ಯವಿತ್ತು. ಪಿಎಂ ಸ್ವನಿಧಿಯಿಂದ ಅವರಿಗೆ ಆರ್ಥಿಕ ನೆರವು ಸಿಕ್ತು. ಅವರು ತಮ್ಮ ಅಂಗಡಿಯಲ್ಲಿ ಸಾಮಗ್ರಿಗಳನ್ನು ಜಾಸ್ತಿ ಮಾಡಿದರು, ವ್ಯಾಪಾರವನ್ನು ವಿಸ್ತರಿಸಿದರು, ಗ್ರಾಹಕರು ಹೆಚ್ಚಾದರು, ಆದಾಯವೂ ಜಾಸ್ತಿಯಾಯಿತು. ನಿಧಾನವಾಗಿ ರಸ್ತೆ ಬದಿಯಲ್ಲಿದ್ದ ಅವರ ಸಣ್ಣ ಅಂಗಡಿ ಇವತ್ತು ಒಂದು ದೊಡ್ಡ ಅಂಗಡಿಯಾಗಿ ಬದಲಾಗಿದೆ. ಸ್ನೇಹಿತರೆ, ಬೆಂಗಳೂರಿನ TS ನಿಂಗಮ್ಮ ಅವರ ಉದಾಹರಣೆ ಕೂಡ ತುಂಬ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಮತ್ತು ಅವರ ಪತಿ ಜೊತೆಗೂಡಿ ಇಡ್ಲಿ, ದೋಸೆ ಮತ್ತು ಸಾಂಬಾರ್ ಮಾರೋ ಸಣ್ಣ ಕೆಲಸ ಶುರು ಮಾಡಿದರು. ವ್ಯಾಪಾರ ಚೆನ್ನಾಗಿಯೇ ನಡೀತಿತ್ತು, ಆದರೆ ಇದನ್ನು ಮತ್ತಷ್ಟು ಬೆಳೆಸೋಕೆ ದುಡ್ಡಿನ ಅಗತ್ಯವಿತ್ತು. ನಿಂಗಮ್ಮ ಅವರಿಗೂ ಪಿಎಂ ಸ್ವನಿಧಿಯಿಂದ ಬೆಂಬಲ ಸಿಕ್ತು. ಅವರು ತಮ್ಮ ತಳ್ಳುವ ಗಾಡಿಯನ್ನು ಇನ್ನಷ್ಟು ಚೆನ್ನಾಗಿ ಮಾಡಿದರು. ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಕೊಂಡುಕೊಳ್ಳೋಕೆ ಪ್ರಾರಂಭಿಸಿದರು. ತಿಂಡಿಗಳ ಪಟ್ಟಿಯಲ್ಲಿ ಹಲವು ಹೊಸ ಪದಾರ್ಥಗಳನ್ನು ಸೇರಿಸಿದರು. ಇದರಿಂದ ಗ್ರಾಹಕರು ಹೆಚ್ಚಾದರು, ಸಂಪಾದನೆ ಜಾಸ್ತಿಯಾಯಿತು, ಮತ್ತು ಕುಟುಂಬದ ಆರ್ಥಿಕ ಪರಿಸ್ಥಿತಿಯೂ ಸುಧಾರಿಸಿತು. ಇವತ್ತು ಅವರು ತಮ್ಮ 3 ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸೋಕೆ ಶಕ್ತರಾಗಿದ್ದಾರೆ. ಸ್ನೇಹಿತರೆ, ಒಬ್ಬ ಮಹಿಳೆಯ ವ್ಯಾಪಾರ ಬೆಳೆದಾಗ ಅವಳ ಜೊತೆ ಇಡೀ ಕುಟುಂಬದ ಭವಿಷ್ಯವೂ ಅಭಿವೃದ್ಧಿ ಹೊಂದುತ್ತದೆ. ಮಕ್ಕಳು ಉತ್ತಮ ಶಿಕ್ಷಣ ಪಡೆಯುತ್ತಾರೆ, ಮನೆಯ ಅಗತ್ಯಗಳು ಪೂರೈಸಲ್ಪಡುತ್ತವೆ, ಮತ್ತು ಮಹಿಳೆಯ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಗುತ್ತೆ. ಇದೇ ಅಲ್ವಾ ಮಹಿಳಾ ಸಬಲೀಕರಣದ ಜೀವಂತ ಉದಾಹರಣೆ? ರಸ್ತೆ ಬದಿ ವ್ಯಾಪಾರ ಮಾಡೋ ನನ್ನೆಲ್ಲ ಸಹೋದರಿಯರಿಗೆ ಅವರ ಉಜ್ವಲ ಭವಿಷ್ಯಕ್ಕಾಗಿ ನಾನು ಶುಭ ಹಾರೈಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಸ್ವಚ್ಛತೆಯಲ್ಲಿ ಒಂದು ದೊಡ್ಡ ವಿಶೇಷತೆ ಇದೆ. ಯಾವುದಾದರೂ ಒಂದು ಜಾಗವನ್ನು ಸ್ವಚ್ಛವಾಗಿಡೋ ಸಂಕಲ್ಪ ಅಲ್ಲಿರೋ ಜನರ ಸಂಕಲ್ಪವಾದಾಗ ಆ ಬದಲಾವಣೆ ಬರೀ ಶುಚಿತ್ವ ಮಾಡೋದಕ್ಕಷ್ಟೇ ಸೀಮಿತವಾಗಿ ಉಳಿಯಲ್ಲ. ಅದರಿಂದ ಆ ಜಾಗದ ಇಡೀ ಗುರುತೇ ಬದಲಾಗಿ ಬಿಡುತ್ತೆ. ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ಸ್ವಚ್ಛತೆಗಾಗಿ ಮಾಡುತ್ತಿರುವ ಇಂತಹ ಪ್ರಯತ್ನಗಳು ನಮಗೆ ನಿರಂತರ ಪ್ರೇರಣೆ ನೀಡುತ್ತವೆ. ಉತ್ತರ ಪ್ರದೇಶದ ರಾಂಪುರದಲ್ಲಿ ಪಟವಾಯಿ ಅನ್ನೋ ಒಂದು ಹಳ್ಳಿ ಇದೆ. ಅಲ್ಲಿ ಆಕಾಶ್ ಮತ್ತು ರೋಹನ್ ಅನ್ನೋ ಇಬ್ಬರು ಗೆಳೆಯರು ತಮ್ಮ ಸುತ್ತಮುತ್ತಲಿನ ಜಾಗ ಕಸದಿಂದ ತುಂಬಿರೋದನ್ನು ನೋಡಿದರು. ಅಷ್ಟೇ, ಆಕಾಶ್ ಮತ್ತು ರೋಹನ್ ಕಸದ ಚೀಲ ಹಿಡಿದುಕೊಂಡು ಶುಚಿ ಮಾಡೋಕೆ ಹೊರಟೇ ಬಿಟ್ರು. ನಿಧಾನವಾಗಿ ಬೇರೆ ಯುವಕರು ಅವರ ಜೊತೆ ಸೇರಿಕೊಳ್ಳೋಕೆ ಶುರು ಮಾಡಿದರು. ಒಂದು ತಂಡ ಕೂಡ ಸಿದ್ಧವಾಯಿತು. ಅದರ ಹೆಸರು ಕ್ಲೀನಪ್ ಪಟವಾಯಿ. ಈ ಯುವಕರು ಇಲ್ಲಿಯವರೆಗೂ 4 ಗಂಗಾ ಘಾಟ್ಗಳನ್ನು ಸ್ವಚ್ಛ ಮಾಡಿದ್ದಾರೆ. 1 ಟನ್ಗೂ ಹೆಚ್ಚು ಪ್ಲಾಸ್ಟಿಕ್ ಕಸ ತೆಗೆದಿದ್ದಾರೆ. ಇವರು ಎಷ್ಟೋ ಕೆರೆಗಳನ್ನು ಮತ್ತು ಸಾರ್ವಜನಿಕ ಜಾಗಗಳನ್ನು ಸ್ವಚ್ಛ ಮಾಡಿದ್ದಾರೆ. ಸ್ನೇಹಿತರೆ, ಈ ಸಲದ ಶ್ರೀ ಅಮರನಾಥ ಯಾತ್ರೆಯಲ್ಲೂ ಸ್ವಚ್ಛತೆ ಮತ್ತು ಜನರ ಭಾಗವಹಿಸುವಿಕೆಯ ಇಂತಹದ್ದೇ ಒಂದು ಸ್ಫೂರ್ತಿದಾಯಕ ಚಿತ್ರಣ ನೋಡೋಕೆ ಸಿಕ್ತು. ಕಷ್ಟದ ಹಾದಿಗಳಲ್ಲಿ ಸಾವಿರಾರು ಸ್ವಚ್ಛತಾ ಸಿಬ್ಬಂದಿ ಹಗಲು ರಾತ್ರಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು. ಈ ವರ್ಷ ಯಾತ್ರೆಯ ಸಮಯದಲ್ಲಿ 400 ಮೆಟ್ರಿಕ್ ಟನ್ಗೂ ಹೆಚ್ಚು ಕಸವನ್ನು ಸಂಗ್ರಹಿಸಿ ಸಂಸ್ಕರಣೆ ಮಾಡಲಾಗಿದೆ. ನನಗೆ ಈ ಪ್ರಯತ್ನದಲ್ಲಿ ಒಂದು ವಿಷಯ ತುಂಬ ಇಷ್ಟ ಆಯಿತು. ಸ್ವಚ್ಛತೆಯ ಈ ಅಭಿಯಾನದಲ್ಲಿ ಭಕ್ತರೂ ಕೂಡ ಪಾಲುದಾರರಾದರು.

ಹದಿನಾರು ಸಾವಿರಕ್ಕೂ ಹೆಚ್ಚು ಯಾತ್ರಿಕರು ಸ್ವಚ್ಛತೆಯ ಸಂಕಲ್ಪ ಕೈಗೊಂಡರು. 10,000ಕ್ಕೂ ಹೆಚ್ಚು ಯಾತ್ರಿಕರಿಗೆ ಜವಾಬ್ದಾರಿಯುತ ಯಾತ್ರಿ ಪ್ರಮಾಣ ಪತ್ರ ಕೂಡ ನೀಡಲಾಯಿತು. ಇಲ್ಲಿ ಒಂದು ವಿಶಿಷ್ಟ ಪ್ರಯೋಗ ಕೂಡ ನಡೆಯಿತು. ಯಾತ್ರೆಯಲ್ಲಿ ಕುದುರೆ ಮತ್ತು ಕತ್ತೆಗಳ ಸಗಣಿಯನ್ನು ಜೈವಿಕ ಅನಿಲವಾಗಿ ಬದಲಾಯಿಸಿ ಆ ಶುದ್ಧ ಇಂಧನದಿಂದಲೇ ಸ್ವಚ್ಛ ಜ್ಯೋತಿ ಬೆಳಗಿಸಲಾಯಿತು. ಅಂದರೆ ಬಾಬಾ ಬರ್ಫಾನಿಯ ಈ ಪವಿತ್ರ ಯಾತ್ರೆಯಲ್ಲಿ ಸ್ವಚ್ಛತೆಯು ಸೇವೆ ಮತ್ತು ಭಕ್ತಿಯ ಒಂದು ರೂಪವಾಗಿ ಬದಲಾಯಿತು. ಸ್ನೇಹಿತರೆ, ನಮ್ಮ ಹಳ್ಳಿಗಳಿರಲಿ ಅಥವಾ ನಗರಗಳಿರಲಿ, ನಮ್ಮ ನದಿಗಳಿರಲಿ ಅಥವಾ ತೀರ್ಥಕ್ಷೇತ್ರಗಳಿರಲಿ, ಇವುಗಳ ಗುರುತು ನಮ್ಮ ನಡವಳಿಕೆಯಿಂದಲೂ ಸೃಷ್ಟಿಯಾಗುತ್ತೆ ಮತ್ತು ಸ್ವಚ್ಛತೆ ಅನ್ನೋದು ಈ ನಡವಳಿಕೆಯಲ್ಲಿ ಸೇರಿಕೊಂಡಾಗ ಆ ಜಾಗದ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುತ್ತೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೊಮ್ಮೆ ನಮ್ಮ ಒಂದು ಸಣ್ಣ ಹವ್ಯಾಸ ಜೀವನದಲ್ಲಿ ಒಂದು ದೊಡ್ಡ ಅವಕಾಶದ ಹಾದಿಯನ್ನು ತೆರೆದು ಬಿಡುತ್ತೆ. ನಾಗಾಲ್ಯಾಂಡ್ನ ಫೆಕ್ ಜಿಲ್ಲೆಯ ವೇಸಾಲುಪುರೋ ಅವರ ಜೀವನ ಪಯಣವೂ ಹೀಗೆಯೇ ಆಗಿದೆ. ವೇಸಾಲು ರೈತ ಕುಟುಂಬದಲ್ಲಿ ಬೆಳೆದವರು. ಚಿಕ್ಕಂದಿನಲ್ಲಿ ತಮ್ಮ ಅಪ್ಪ ಅಮ್ಮ ಕೃಷಿ ಮಾಡೋದನ್ನು ನೋಡಿದ್ರು. ಅವರಿಗೆ ಸ್ವತಃ ಹೂಗಳೆಂದರೆ ಬಹಳ ಪ್ರೀತಿ. 2021ರಲ್ಲಿ ಅವರು ಇದೇ ಹವ್ಯಾಸದ ಜೊತೆ ಸಣ್ಣ ಮಟ್ಟದಲ್ಲಿ ಹೂ ಬೆಳೆಯೋಕೆ ಶುರು ಮಾಡಿದರು. ನಿಧಾನವಾಗಿ ಅವರಿಗೆ ಇದರಲ್ಲಿ ಒಂದು ದೊಡ್ಡ ಅವಕಾಶ ಕಾಣಿಸೋಕೆ ಶುರುವಾಯಿತು. ಮದುವೆ ಮುಂಜಿಯೇ ಇರಲಿ, ಬೇರೆ ಹಬ್ಬಗಳೇ ಇರಲಿ, ಹೂವುಗಳಿಗೆ ಬೇಡಿಕೆ ಇದ್ದೇ ಇರುತ್ತೆ ಅನ್ನೋದನ್ನು ಅವರು ಗಮನಿಸಿದರು. ವೇಸಾಲು ತಮ್ಮ ಈ ಹವ್ಯಾಸವನ್ನು ಮುಂದೆ ಕೊಂಡೊಯ್ಯೋಕೆ ನಿರ್ಧರಿಸಿದರು. ಈ ಪಯಣದಲ್ಲಿ ಅವರಿಗೆ ಸ್ಥಳೀಯ ಕೃಷಿ ವಿಜ್ಞಾನ ಕೇಂದ್ರದಿಂದ ಹೂವುಗಳ ವೈಜ್ಞಾನಿಕ ಬೇಸಾಯದ ತರಬೇತಿ ಸಿಕ್ತು. ಆಮೇಲೆ ಅವರು ಬರೀ 1/2 ಎಕರೆ ಜಮೀನಿನಲ್ಲಿ ಸಾವಿರಾರು ಗ್ಲಾಡಿಯೋಲಸ್ ಹೂವಿನ ಗಿಡಗಳನ್ನು ನೆಟ್ಟರು. ಮೊದಲ ಪ್ರಯತ್ನದಲ್ಲೇ 5,000ಕ್ಕೂ ಹೆಚ್ಚು ಹೂವುಗಳು ಅರಳಿದವು. ಸ್ನೇಹಿತರೆ, ಈ ಯಶಸ್ಸು ವೇಸಾಲು ಅವರಿಗೆ ಹೊಸ ಆರಂಭವಾಯಿತು. ಅವರು ಹೂವಿನ ಕೃಷಿಯನ್ನು ಇನ್ನೂ ಮುಂದಕ್ಕೆ ಕೊಂಡೊಯ್ದರು. ಯಾವ ಹೂವುಗಳು ಒಂದು ಕಾಲದಲ್ಲಿ ಬರೀ ಸ್ಥಳೀಯ ಮಾರುಕಟ್ಟೆಯಲ್ಲೇ ಉಳಿದು ಬಿಡ್ತಿದ್ವೋ, ಇವತ್ತು ಅವು ನಾಗಾಲ್ಯಾಂಡ್ನಿಂದ ಹೊರಟು ದೆಹಲಿ ಮತ್ತು ಮುಂಬೈ ತರಹದ ನಗರಗಳಿಗೆ ತಲುಪುತ್ತಿವೆ. ವೇಸಾಲುಪುರೋ ಅವರ ಈ ಪಯಣ ನಮಗೆ ಏನು ಹೇಳುತ್ತೆ ಅಂದರೆ, ಹವ್ಯಾಸಕ್ಕೆ ಕಠಿಣ ಪರಿಶ್ರಮ ಮತ್ತು ಸರಿಯಾದ ಮಾರ್ಗದರ್ಶನ ಸಿಕ್ಕಾಗ ಅದು ಹೊಸ ಹೊಸ ಅವಕಾಶಗಳ ಹಾದಿಯನ್ನೇ ತೆರೆಯಬಲ್ಲದು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಸುತ್ತಮುತ್ತ ಇಂತಹ ಎಷ್ಟೋ ಜನರಿದ್ದಾರೆ. ಅವರು ಒಂದು ಸಣ್ಣ ಪ್ರಯತ್ನದಿಂದ ಕೆಲಸ ಶುರು ಮಾಡ್ತಾರೆ ಮತ್ತು ನೋಡ್ತಾ ನೋಡ್ತಾ ಇದ್ದಂತೆ ಅವರ ಆ ಪ್ರಯತ್ನವೇ ಎಷ್ಟೋ ಜನರ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಹಾದಿಯನ್ನೇ ನಿರ್ಮಿಸಿಬಿಡುತ್ತೆ. ಒಡಿಶಾದ ದೇವ್ರಿಗಢದಲ್ಲಿ ಧೋಡ್ರೋ ಕುಸುಮ್ ಅನ್ನೋ ಒಂದು ಹಳ್ಳಿ ಇದೆ. ಕೆಲವು ವರ್ಷಗಳ ಹಿಂದಿನವರೆಗೂ ಈ ಹಳ್ಳಿಯ ಮೈಥಿಲಿ ಭೂಯೆ ಅನ್ನೋವರು ಹತ್ರ ಪ್ರತಿದಿನ ಕಾಡಿಗೆ ಹೋಗ್ತಿದ್ರು. ಕೆಲವೊಮ್ಮೆ ಸೌದೆ ತರೋಕೆ, ಕೆಲವೊಮ್ಮೆ ಮಹುವ ಹೂಗಳು ಮತ್ತು ಕೇಂದು ಎಲೆಗಳನ್ನು ಆರಿಸೋಕೆ, ಇನ್ನು ಕೆಲವೊಮ್ಮೆ ಬಿದಿರಿನ ಚಿಗುರು ಮತ್ತು ಕಾಡಿನ ಇತರ ಪದಾರ್ಥಗಳನ್ನು ತರೋಕೆ. ಅವರ ಮತ್ತು ಅಲ್ಲಿದ್ದ ಎಷ್ಟೋ ಕುಟುಂಬಗಳ ಅಗತ್ಯಗಳು ಇದೇ ಕಾಡಿನಿಂದ ಪೂರೈಸಲ್ಪಡುತ್ತಿದ್ದವು. ಆದರೆ ನಂತರ ಮೈಥಿಲಿಜಿ ದೇವ್ರಿಗಢದ ಪರಿಸರ ಪ್ರವಾಸೋದ್ಯಮದ ಜೊತೆ ಸೇರಿಕೊಂಡರು. ಇಲ್ಲಿಂದ ಕಾಡಿನ ಜೊತೆಗಿದ್ದ ಅವರ ಸಂಬಂಧವೇ ಒಂದು ಹೊಸ ದಿಕ್ಕಿಗೆ ಬದಲಾಯಿತು. ಈಗ ಕಾಡನ್ನು ರಕ್ಷಿಸೋದೇ ಅವರ ಜೀವನೋಪಾಯಕ್ಕೆ ಒಂದು ದಾರಿಯಾಯಿತು. ಸ್ನೇಹಿತರೆ, ಮೈಥಿಲಿಜಿ ಅವರ ಜೀವನದಲ್ಲಿ ಬಂದ ಈ ಬದಲಾವಣೆ ಬೇರೆ ಮಹಿಳೆಯರಿಗೂ ದೊಡ್ಡ ಪ್ರೇರಣೆ ತಂದಿದೆ. ಇವತ್ತು 60ಕ್ಕೂ ಹೆಚ್ಚು ಮಹಿಳೆಯರು ಕಾಡಿನ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೆಲವರು ಕಾಡು ಪ್ರಾಣಿಗಳ ರಕ್ಷಣೆಯ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ. ಕೆಲವರು ಹುಲ್ಲುಗಾವಲುಗಳ ಅಭಿವೃದ್ಧಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇನ್ನು ಕೆಲವರು ಪರಿಸರ ಪ್ರವಾಸೋದ್ಯಮ ಚಟುವಟಿಕೆಗಳಲ್ಲಿ ತಮ್ಮ ಕೊಡುಗೆ ನೀಡುತ್ತಿದ್ದಾರೆ. ಸ್ನೇಹಿತರೆ, ಮೈಥಿಲಿಜಿ ಮತ್ತು ದೇವ್ರಿಗಢದ ಈ ಸಹೋದರಿಯರು ಪ್ರಕೃತಿಯನ್ನು ರಕ್ಷಿಸಲೂ ಬಹುದು, ಜೊತೆಗೆ ಜೀವನದಲ್ಲಿ ಸಮೃದ್ಧಿಯನ್ನೂ ತರಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಈ ಎಲ್ಲ ಸಹೋದರಿಯರ ಪ್ರಯತ್ನ ನಮ್ಮೆಲ್ಲರಿಗೂ ತುಂಬ ದೊಡ್ಡ ಪ್ರೇರಣೆಯಾಗಿದೆ. ಸ್ನೇಹಿತರೆ, ಇವತ್ತು ನಮ್ಮ ಹೆಣ್ಣು ಮಕ್ಕಳ ಕನಸಿನ ಹಾರಾಟ ನೆಲದಿಂದ ಹೊರಟು ಬಾಹ್ಯಾಕಾಶದವರೆಗೂ ತಲುಪ್ತಿದೆ ಮತ್ತು ಇಂತಹ ಕನಸು ಕಾಣೋ ಪ್ರಪಂಚದ ಸಾವಿರಾರು ಹೆಣ್ಣು ಮಕ್ಕಳನ್ನು ಭಾರತ ಒಂದೇ ವೇದಿಕೆಯಲ್ಲಿ ಜೋಡಿಸ್ತಿದೆ ಅನ್ನೋದನ್ನು ತಿಳಿದರೆ ನಿಮಗೆ ಖಂಡಿತ ಹೆಮ್ಮೆ ಆಗುತ್ತೆ. ಈ ಪ್ರಯತ್ನದ ಹೆಸರು ಮಿಷನ್ ಶಕ್ತಿ ಸ್ಯಾಟ್. ಇದರ ಮೂಲಕ 108 ದೇಶಗಳ 12,000 ವಿದ್ಯಾರ್ಥಿನಿಯರಿಗೆ ಉಪಗ್ರಹ ತಂತ್ರಜ್ಞಾನ ಕಲಿಯೋಕೆ

ಮತ್ತು ನಾವೀನ್ಯತೆಯ ರಂಗದಲ್ಲಿ ಮುಂದೆ ಬರೋಕೆ ಅವಕಾಶ ಸಿಗ್ತಿದೆ. ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಸಂದರ್ಭದಲ್ಲಿ ಈ ಮಿಷನ್ನ ಒಂದು ಸುಂದರ ಚಿತ್ರಣ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನೋಡೋಕೆ ಸಿಕ್ತು. ಗೌತಮ ಬುದ್ಧ ವಿಶ್ವವಿದ್ಯಾಲಯದಲ್ಲಿ ಮಿಷನ್ ಶಕ್ತಿ ಸ್ಯಾಟ್ನ 2ನೇ ಹಂತಕ್ಕೆ ಚಾಲನೆ ಸಿಕ್ತು. ಈ ಸಂದರ್ಭದಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಹಾಗೂ ಭಾರತದಿಂದಲೂ ಬಂದಿದ್ದ ಸುಮಾರು 100 ವಿದ್ಯಾರ್ಥಿನಿಯರು ಒಂದೇ ಕಡೆ ಒಟ್ಟುಗೂಡಿದರು. ಭಾರತದ ಮೂಲೆ ಮೂಲೆಗಳಿಂದ ಆಯ್ಕೆಯಾದ ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸಿದರು. ಈ ಇಡೀ ಪ್ರಯತ್ನದ ಗುರಿ ಕೂಡ ತುಂಬ ವಿಶೇಷವಾಗಿದೆ. ಸಂಪೂರ್ಣವಾಗಿ ವಿದ್ಯಾರ್ಥಿನಿಯರೇ ಸೇರಿ ಸಿದ್ಧಪಡಿಸೋ ಒಂದು ಉಪಗ್ರಹವನ್ನು ಚಂದ್ರನ ಕಕ್ಷೆಗೆ ಕಳುಹಿಸಲು ಸಿದ್ಧತೆಗಳು ನಡೆಯುತ್ತಿವೆ. ಸ್ನೇಹಿತರೆ, ಮುಂಬರೋ ದಿನಗಳಲ್ಲಿ ಇವರಲ್ಲಿ ಎಷ್ಟೋ ವಿದ್ಯಾರ್ಥಿನಿಯರು ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ರಂಗದಲ್ಲಿ ತಮ್ಮದೇ ಆದ ಹೊಸ ಛಾಪನ್ನು ಮೂಡಿಸಲಿದ್ದಾರೆ ಎಂಬ ದೃಢ ನಂಬಿಕೆ ನನಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇತ್ತೀಚೆಗೆ ಅವಕ್ಯಾಡೋ ಹಣ್ಣಿನ ಹವಾ ತುಂಬ ಜೋರಾಗಿದೆ. ಈ ಹಣ್ಣನ್ನು ಈ ಮುಂಚೆ ಯಾರೂ ಅಷ್ಟಾಗಿ ಬಲ್ಲವರೇ ಇರಲಿಲ್ಲ. ಇದರ ಮೌಲ್ಯ ಮತ್ತು ಬೇಡಿಕೆ ಎರಡೂ ಕಡಿಮೆ ಇತ್ತು. ಆದರೆ ಇವತ್ತು ಇದು ಊಟದ ಮೇಜಿನ ಮೇಲೆ ಹೆಚ್ಚಾಗಿ ಕಾಣಸಿಗುತ್ತಿದೆ. ಇವತ್ತು ಇದು ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳವರಿಗೆ ಮತ್ತು ದುಬಾರಿ ಮಾರುಕಟ್ಟೆಗೆ ಮೊದಲ ಆಯ್ಕೆಯಾಗಿದೆ. ನಮ್ಮ ರೈತ ಸಹೋದರ ಸಹೋದರಿಯರಿಗೂ ಇದು ತುಂಬ ನೆರವಾಗುತ್ತಿದೆ. ಆಂಧ್ರಪ್ರದೇಶದ ಕಡಪಾದ ವರದರಾಜು ಅವರೇ ಇದಕ್ಕೆ ಉದಾಹರಣೆ. ಅವರು ಎಷ್ಟೋ ವರ್ಷಗಳಿಂದ ತಮ್ಮ ಹೊಲದಲ್ಲಿ ಟೊಮ್ಯಾಟೊ ಮತ್ತು ಬಾಳೆಹಣ್ಣು ಬೆಳೆಯುತ್ತಿದ್ದರು. ಒಂದು ದಿನ ಅವರು ತಮ್ಮ ಗೆಳೆಯರ ತೋಟದಲ್ಲಿ ಅವೊಕ್ಯಾಡೋ ಬೆಳೆದಿದ್ದನ್ನು ನೋಡಿದರು. ಅದಾದ ಮೇಲೆ ಯೂಟ್ಯೂಬ್ನಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿದರು. ಇಲ್ಲಿಯವರೆಗೆ ಸುಮಾರು 4 ಟನ್ ಅವೊಕ್ಯಾಡೋ ಬೆಳೆದಿದ್ದಾರೆ. ಇವತ್ತು ಅವರು ನೇರವಾಗಿ ಸ್ಥಳೀಯ ಅಂಗಡಿಗಳಿಗೆ ಪೂರೈಕೆ ಮಾಡುತ್ತಿದ್ದಾರೆ. ಹೊಸ ಬೆಳೆ, ವೈಜ್ಞಾನಿಕ ಸಲಹೆ ಮತ್ತು ನೇರ ಮಾರುಕಟ್ಟೆಯಿಂದಾಗಿ ಅವರ ಸಣ್ಣ ತೋಟದ ಆದಾಯವೇ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ತಮಿಳುನಾಡಿನ ಕೊಡೈಕೆನಾಲ್ನ ರೈತ ಚಂದ್ರಶೇಖರನ್ ಜಿ 1/2 ಹೆಕ್ಟೇರ್ ಜಮೀನಿನಲ್ಲಿ ಅವೊಕ್ಯಾಡೋ ಬೆಳೆಯೋಕೆ ಶುರು ಮಾಡಿದರು. ಅವರಿಗೆ ಇದಕ್ಕೆ ಒಳ್ಳೆ ಬೆಲೆ ಸಿಗ್ತಿದೆ, ಆದಾಯನೂ ಜಾಸ್ತಿಯಾಗಿದೆ. ಇನ್ನು ಕರ್ನಾಟಕದ ಚಿಕ್ಕಮಗಳೂರಿನ ನಮ್ಮ ಕೆಲವು ರೈತ ಸಹೋದರ ಸಹೋದರಿಯರಂತೂ ಕಾಫಿ ತೋಟದ ಮಧ್ಯದಲ್ಲೇ ಅವೊಕ್ಯಾಡೋ ಗಿಡ ನೆಟ್ಟಿದ್ದಾರೆ. ಇದರಿಂದ ಅವರಿಗೆ ಕಾಫಿ ಮತ್ತು ಕಾಳುಮೆಣಸಿನ ಜೊತೆಗೆ ಹೆಚ್ಚುವರಿ ಆದಾಯ ಸಿಗ್ತಿದೆ. ಸ್ನೇಹಿತರೆ, ನಾವು ನಗರಗಳ ಉಪಹಾರ ಗೃಹಗಳಲ್ಲಿ ಅವೊಕ್ಯಾಡೋ ಟೋಸ್ಟ್ ಬಗ್ಗೆ ಆಗಾಗ ಕೇಳ್ತಿರ್ತೀವಿ. ಆದರೆ ಇದೇ ಅವೊಕ್ಯಾಡೋ ಮೂಲಕ ನಮ್ಮ ನವೀನ ಆಲೋಚನೆಯ ರೈತರು ಸಂಪಾದನೆಯ ಹೊಸ ಮಾರ್ಗವನ್ನೇ ಕಂಡುಹಿಡಿದು ಬಿಟ್ಟಿದ್ದಾರೆ. ಅಂದರೆ ನಮ್ಮ ದೇಶದ ಅವೊಕ್ಯಾಡೋದಿಂದ ನಿಮ್ಮ ಟೇಸ್ಟ್ ರುಚಿಯೂ ಹೆಚ್ಚಾಯಿತು, ಇತ್ತ ರೈತರ ಆದಾಯನೂ ಜಾಸ್ತಿಯಾಯಿತು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ 3ನೇ ಸೆಪ್ಟೆಂಬರ್ ನಾವು ಮಹಾನ್ ನಾಯಕ ಉತ್ತಮ್ ಕುಮಾರ್ ಅವರ ಜಯಂತಿಯ ಶತಮಾನೋತ್ಸವವನ್ನು ಆಚರಿಸಲಿದ್ದೇವೆ. ಸ್ನೇಹಿತರೆ, ಉತ್ತಮ್ ಕುಮಾರ್ ಜಿಯವರು ತಮ್ಮ ಅಭಿನಯದಿಂದ ಜನರ ಹೃದಯ ಗೆದ್ದ ಒಬ್ಬ ವೈವಿಧ್ಯಮಯ ನಟರಾಗಿದ್ದರು. ಚಲನಚಿತ್ರ ಪ್ರೇಮಿಗಳ ನಂಬಿಕೆ ಏನೆಂದರೆ, ಶ್ರೀಮಾನ್ ಸತ್ಯಜಿತ್ ರೇ ಅವರು ತಮ್ಮ ನಾಯಕ್ ದ ಹೀರೋ ಸಿನಿಮಾದ ಇಡೀ ಕಥೆಯನ್ನು ಮಹಾನ್ ನಾಯಕ ಉತ್ತಮ್ ಕುಮಾರ್ ಜಿಯವರನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಬರೆದಿದ್ದರು ಎಂದು. ಉತ್ತಮ್ ಕುಮಾರ್ ಅವರಲ್ಲಿ ಒಂದು ಘನತೆಯ ಜೊತೆಗೆ ಅದ್ಭುತವಾದ ಭಾವನಾತ್ಮಕ ಆಳ ಇತ್ತು ಎಂದು ಶ್ರೀಮಾನ್ ಸತ್ಯಜಿತ್ ರೇ ಅವರು ಹೇಳುತ್ತಿದ್ದರು. ತಮಗೆ ಸಿಕ್ಕ ಪಾತ್ರಕ್ಕೆ ಜೀವ ತುಂಬಲು ಅವರು ತುಂಬ ಶ್ರಮವಹಿಸಿ ಕೆಲಸ ಮಾಡುತ್ತಿದ್ದರು. ಉತ್ತಮ್ ಕುಮಾರ್ ಜಿ ತಮ್ಮ ಸಹಜ ಅಭಿನಯದ ಜೊತೆಗೆ ಪರೋಪಕಾರಿ ಕೆಲಸಗಳಿಗೂ ಹೆಸರಾಗಿದ್ದರು. ಅವರ ಜೀವನದಿಂದ ಎಂದಿಗೂ ಸೋಲೊಪ್ಪಿಕೊಳ್ಳಬಾರದು ಎನ್ನುವ ಇನ್ನೊಂದು ದೊಡ್ಡ ಪಾಠ ನಮಗೆ ಸಿಗುತ್ತದೆ. ಅವರ ಆರಂಭಿಕ ಸಿನಿಮಾಗಳು ಅಷ್ಟಾಗಿ ಜನಪ್ರಿಯವಾಗಲಿಲ್ಲ, ಆದರೆ ಅವರು ತಮ್ಮ ಕೆಲಸದ ಮೇಲೆ ಗಮನವನ್ನು ಕಳೆದುಕೊಳ್ಳಲಿಲ್ಲ. ಇದರ ಫಲವಾಗಿಯೇ ಅವರು ಇಷ್ಟೊಂದು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಯಿತು. ಸ್ನೇಹಿತರೆ, ನನಗೆ ನೆನಪಿದೆ, ನಾನು ಕೋಲ್ಕತ್ತಾದಲ್ಲಿ ರೋಡ್ ಶೋ ಮಾಡುತ್ತಿದ್ದಾಗ ಉತ್ತಮ್ ಕುಮಾರ್ ಜಿಯವರ ಮನೆಯ ಮುಂಭಾಗದಿಂದ ಹಾದು ಹೋಗಿದ್ದೆ. ಅಲ್ಲಿ ಒಬ್ಬ ವ್ಯಕ್ತಿ ನನಗೆ ಅವರ ಒಂದು ಭಾವಚಿತ್ರವನ್ನು ಉಡುಗೊರೆಯಾಗಿ ನೀಡಿದ್ದರು. ನಾನು ಮತ್ತೊಮ್ಮೆ ಮಹಾನ್ ನಾಯಕ ಉತ್ತಮ್ ಕುಮಾರ್ ಜಿಯವರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ. ಅವರು ಸದಾ ನಮ್ಮೆಲ್ಲರ ಹೃದಯಗಳಲ್ಲಿ ನೆಲೆಸಿರುತ್ತಾರೆ. ಮಹಾನ್ ನಾಯಕ ಉತ್ತಮ್ ಕುಮಾರ್ ಚಿರೋದಿನ್ ಮಾನುಷೇ ಹೃದಯೇ ರಾಜ್ ಕೋರ್ಬೇನ್. ಮಹಾನಾಯಕ ಉತ್ತಮ್ ಕುಮಾರ್ ಅವರು

0: ಆ ಜನರ ಹೃದಯದಲ್ಲಿ ರಾರಾಜಿಸುತ್ತಾರೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಹಬ್ಬ ಹರಿದಿನಗಳು ನಮ್ಮ ಸಂಪ್ರದಾಯಗಳ ಜೊತೆಗೆ ನಾವೆಲ್ಲರೂ ಪರಸ್ಪರ ಒಂದಾಗಲು ಒಂದು ಒಳ್ಳೆಯ ಅವಕಾಶವನ್ನು ನೀಡುತ್ತವೆ. ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಹಲವು ಪ್ರಮುಖ ಹಬ್ಬಗಳನ್ನು ಆಚರಿಸಲಿದ್ದೇವೆ. ಸೆಪ್ಟೆಂಬರ್ 4 ಜನ್ಮಾಷ್ಟಮಿಯ ಪವಿತ್ರ ಹಬ್ಬವಿದೆ. ಸೆಪ್ಟೆಂಬರ್ನಲ್ಲೇ ನಾವು ವಿಶ್ವಕರ್ಮ ಪೂಜೆಯನ್ನು ಆಚರಿಸಲಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲಿನ ಕಸುಬುದಾರರು, ಶಿಲ್ಪಿಗಳು ಮತ್ತು ವಿಶ್ವಕರ್ಮ ಮಿತ್ರರನ್ನು ಸನ್ಮಾನಿಸಬೇಕು. ಇನ್ನು ಕೆಲವು ತಿಂಗಳುಗಳಲ್ಲಿ ದೀಪಾವಳಿಯೂ ಬರಲಿದೆ. ಅದರ ತಯಾರಿಗಳು ಕೂಡ ನಿಧಾನವಾಗಿ ಶುರುವಾಗುತ್ತಿವೆ. ಹಬ್ಬಗಳ ಈ ಸಾಲಿನಲ್ಲಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವೋಕಲ್ ಫಾರ್ ಲೋಕಲ್, ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡುವುದು ಎಂದರೆ ಬರೀ ಮಣ್ಣಿನ ಹಣತೆಗಳನ್ನು ಕೊಳ್ಳುವುದು ಮಾತ್ರವಲ್ಲ, ಇದರ ಕಲ್ಪನೆ ತುಂಬಾ ದೊಡ್ಡದಿದೆ. ನಾವು ನಮ್ಮ ಮನೆಗಾಗಿ ಯಾವುದೇ ವಸ್ತುವನ್ನು ಕೊಂಡುಕೊಂಡರೂ ಅದು ಭಾರತದಲ್ಲೇ ತಯಾರಾಗಿದೆಯೇ ಎಂದು ಒಮ್ಮೆ ಖಂಡಿತ ಪರಿಶೀಲಿಸಿ. ಭಾರತ ಸ್ವಾವಲಂಬಿಯಾಗುವ ಹಾದಿ, ಭಾರತದಲ್ಲೇ ತಯಾರಾದ ವಸ್ತುಗಳ ಮೇಲೆ ನಾವು ಹೆಮ್ಮೆ ಪಡುವುದರಿಂದ ಮಾತ್ರ ಸಾಧ್ಯ. ಈ ಸಂದೇಶವನ್ನು ಆದಷ್ಟು ಹೆಚ್ಚು ಜನರಿಗೆ ತಲುಪಿಸುವುದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ. ನಮ್ಮ ಸೃಜನಶೀಲ ಜಗತ್ತಿನ ಮಿತ್ರರು, ಸಾಮಾಜಿಕ ಮಾಧ್ಯಮ ಪ್ರಭಾವಿಗಳು ಮತ್ತು ಗಣ್ಯರಿಗೆ ಇದರಲ್ಲಿ ತುಂಬ ದೊಡ್ಡ ಪಾತ್ರವಿದೆ. ನೀವು ಸ್ವತಃ ಸ್ಥಳೀಯ ಉತ್ಪನ್ನಗಳನ್ನು ಅಳವಡಿಸಿಕೊಳ್ಳಿ, ಬೇರೆಯವರಿಗೂ ಇದಕ್ಕಾಗಿ ಪ್ರೇರೇಪಿಸಿ ಎಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಸ್ನೇಹಿತರೆ, ನಿಮ್ಮ ಸುತ್ತಮುತ್ತಲೂ ಇಂತಹ ಎಷ್ಟೋ ಜನರು ಇರಬಹುದು. ಅವರು ತಮ್ಮ ಸಣ್ಣ ಸಣ್ಣ ಪ್ರಯತ್ನಗಳಿಂದ ಸಮಾಜದಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ತರುತ್ತಿದ್ದಾರೆ. ಅವರ ಬಗ್ಗೆ ಮನ್ ಕಿ ಬಾತ್ಗಾಗಿ ಖಂಡಿತ ಬರೆದು ಕಳುಹಿಸಿ. ನೀವು ಹಂಚಿಕೊಳ್ಳುವ ಅನುಭವ ದೇಶದ ಯಾವುದೋ ಒಂದು ಮೂಲೆಯಲ್ಲಿ ಇನ್ನಾರಿಗೂ ಹೊಸ ಪ್ರೇರಣೆಯಾಗಬಹುದು. ನಿಮ್ಮ ಸಲಹೆಗಳು ಮತ್ತು ಅನುಭವಗಳಿಗಾಗಿ ನಾನು ಎದುರು ನೋಡುತ್ತಿರುತ್ತೇನೆ. ಅನಂತಾನಂತ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್, ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್, ಓದಿದವರು ಬಿಎಸ್ ಸುಬ್ರಹ್ಮಣ್ಯ, ನಿರ್ಮಾಣ ತಿಮ್ಮಪ್ಪ ಗೌಡ ಹಾಗೂ ಆಶಾ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು. ಶ್ರೋತೃಗಳೇ ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಈ ರಾತ್ರಿ 8 ಗಂಟೆಗೆ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಮರು ಪ್ರಸಾರವಾಗಲಿದೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೃಷ್ಣಂ ಒಂದೇ ಜಗದ್ಗುರುಂ, ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ.
3: ಎಲ್ಲರಿಗೂ ನಮಸ್ಕಾರಗಳು. ಇನ್ನೇನು, ಶ್ರೀಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ವಿಶ್ವದಲ್ಲೆಲ್ಲ ಹಬ್ಬ ಸಂಭ್ರಮ, ಸರ್ವಂ ಕೃಷ್ಣಮಯಂ. ಇವತ್ತು ನಮ್ಮ ಸಂಗೀತ ಶಾಲೆ ಶ್ರೀಕೃಷ್ಣ ಗಾನ ನಿಲಯದ ವಿದ್ಯಾರ್ಥಿ ವೃಂದದಿಂದ ಕೃಷ್ಣಂ ಒಂದೇ ಜಗದ್ಗುರುಂ ಎಂಬ ಸಂಗೀತ ರೂಪಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ನಾನು ರಾಜಲಕ್ಷ್ಮಿ ದಿಲೀಪ್, ಹಾಗೂ ನನ್ನ ಜೊತೆಗೆ
4: ನಾನು ರಕ್ಷಿತಾ ರಾಜೀವ್,
3: ಇಬ್ಬರೂ ಕೂಡ ನಿರೂಪಣೆಯನ್ನು ಮಾಡುತ್ತಿದ್ದೇವೆ.
4: ಈ ಸಂಗೀತ ರೂಪಕವನ್ನು ನಮ್ಮ ಗುರುಗಳಾದ ವಿದುಷಿ ಅರ್ಚನಾ ಬೋಜ್ ಅವರು ನಿರ್ದೇಶಿಸಿದ್ದಾರೆ. ಹಾಡುಗಾರಿಕೆಯಲ್ಲಿ ಶ್ರೀಮತಿಯರಾದ ರೋಹಿಣಿ, ಪ್ರಸೀದ, ಶ್ರೀವಾಣಿ, ಶ್ರುತಿ ಹಾಗೂ ವಿದ್ಯಾ. ತಬಲದಲ್ಲಿ ವಿದ್ವಾನ್ ಸಂದೀಪ್ ಹಾಗೂ ಫ್ಲೂಟ್ನಲ್ಲಿ ಮಾಸ್ಟರ್ ಪ್ರದ್ಯುಮ್ನ. ಬನ್ನಿ, ಕೃಷ್ಣನ ಮಹಿಮೆಗಳನ್ನು ಆಲಿಸೋಣ.
3: ಒಂದು ಸರ್ತಿ ಭೂದೇವಿ ಅಳ್ತಾ ನಾರಾಯಣನ ಹತ್ತಿರ ಹೋಗಿ ಹೇಳಿದ್ಲು, ಮಹಾಪ್ರಭು, ಈ ಭೂಲೋಕದಲ್ಲಿ ಕಂಸ ಮತ್ತು ಇತರೆ ರಾಕ್ಷಸ ಪ್ರವೃತ್ತಿಯ ಜನರು ಹೆಚ್ಚಾಗಿ ಪ್ರಜೆಗಳು ಋಷಿಗಳನ್ನ ಹಿಂಸೆ ಪಡಿಸ್ತಾ ಇದ್ದಾರೆ. ನಂಗೆ ಇಂತಹವರಿಂದ ಬಹಳ ಭಾರ ಆಗ್ತಾ ಇದೆ, ಪರಿಹರಿಸು ತಂದೆ ಅಂದಾಗ ನಾರಾಯಣ ಹೇಳ್ದ, ಭೂಮಾತೆ ನೀನು ಯೋಚನೆ ಮಾಡಬೇಡ, ನಾನು ಅವತಾರ ಮಾಡಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುತ್ತೇನೆ ಎಂದು ಅಭಯ ಕೊಟ್ಟಾಗ ಭೂತಾಯಿ ಸಮಾಧಾನ.

0: ಹಿಂದಿರುಗಿದಳು. ಆಗ ಪರಮಾತ್ಮನ ಅವತಾರ ಆಯಿತು.
1: ಕೃಷ್ಣ ಹುಟ್ಟಿದಾಗಿಂದಲೇ ಅವನ ಮಹಿಮೆಯನ್ನು ಪ್ರಾರಂಭಿಸಿದ. ಎಳೆ ಕೂಸಾಗಿರುವಾಗಲೇ ತಂದೆ ತಾಯಿಗೆ ತನ್ನ ಚತುರ್ಭುಜ ಅವತಾರ ತೋರಿಸಿದ. ಬೆಳೆದಲ್ಲೇ ಕೃಷ್ಣನನ್ನು ಕೊಲ್ಲೋಕೆ ಅಂತ ಕಂಸ ಕಳಿಸಿದ.

0: ಬಾಲಕೃಷ್ಣನ ಆಟ ಎಲ್ಲ ಕೇಳಾಯ್ತು. ಕೃಷ್ಣನ ಕೊಳಲು ಅಷ್ಟೇ ಚಂದ, ಇಂಪು, ಪೆಂಪು. ಕೃಷ್ಣನ ಕೊಳಲಿನಲ್ಲಿ ಮಧುರವಾದ ಇಂಪು ಎಲ್ಲರ ಮನಸ್ಸನ್ನ ಸೆಳಿತಾ ಇತ್ತು ಅಂತ ಹೇಳ್ತಾರಲ್ವಾ.
1: ಹಾಗಾಗಿಯೇ ಗೋಪಿಯರೆಲ್ಲ ಗಂಡ, ಮನೆ, ಮಕ್ಕಳು, ಮಾಡ್ತಾ ಇದ್ದ ಕೆಲಸ ಎಲ್ಲ ಬಿಟ್ಟು ಯಮುನಾ ತಟಕ್ಕೆ ಓಡಿ ಹೋಗ್ತಿದ್ರು. ಕೃಷ್ಣನ ಬುದ್ಧಮೋಹಕ ರೂಪ ಮಾತ್ರ ಅಲ್ಲ, ಕೊಳಲಗಾನ ನುಡಿಸಾಣಿಕೆಯೆಲ್ಲ ಆಕರ್ಷಕ ಸೆಳೆತ ಮತ್ತು ಭಕ್ತಿ ಲೇಪನ ಇತ್ತು.
0: ಅಸಂಖ್ಯಾತ ದಾಸರು ಮತ್ತು ಭಕ್ತಿ ಪಂಥದವರು ಕೃಷ್ಣನ ಬಗ್ಗೆ, ಅವನ ಆಟಪಾಠಗಳ ಬಗ್ಗೆ ಲೆಕ್ಕವಿಲ್ಲದಷ್ಟು ಕೀರ್ತನೆಗಳನ್ನ ರಚಿಸಿದ್ದಾರೆ. ಕೃಷ್ಣನ ಕೊಳಲಗಾನದ ಬಗ್ಗೆ ಮಹಿಳಾ ಹರಿದಾಸರಲ್ಲಿ ಒಬ್ಬರಾದ ಅಮಾಬಾಯಿಯವರ ರಚನೆಯನ್ನು ಕೇಳೋಣವೇ. ಕೊಳಲನೋದುವ ಶ್ರೀಕೃಷ್ಣ, ರಾಗ ಕಾಮಾಜ್, ಆದಿತಾಳದಲ್ಲಿ.

0: ಕೊಳಲು ಕೃಷ್ಣನ ವರ್ಣನೆ ಕೇಳಿ ಮೈ ಮನಸ್ಸು ತುಂಬಿ ಬರುತ್ತೆ. ಗೋಪಿಕೆಯರಲ್ಲಿ ರಾಧೆಯು ಕೃಷ್ಣನನ್ನು ಹೆಚ್ಚು ಭಕ್ತಿ ಪ್ರೀತಿಯಿಂದ ನೋಡ್ತಿದ್ಲು. ಯಮುನಾ ತಟದಲ್ಲಿ ರಾಧೇಶ್ಯಾಮರ ಮಿಲನ ಆಗಸದಿಂದ ಬೆಳದಿಂಗಳು ಭೂಮಿಗಿಳಿದು ಕಂಪನ ಬೀರುವ ಹೂವಿನ ದಳಗಳಂತೆ ಅವರ ಸುಲು ಅರಳುತ್ತಾ ಪ್ರಭಾವ ಅಲೆಯಲೆಯಾಗಿದೆ.
1: ಈ ದೃಶ್ಯವನ್ನು ನೋಡಿ ಅತಿ ಆನಂದಿನಿಂದ ಈ ರೀತಿಯಾಗಿ ಹಾಡುತ್ತಾರೆ. ಕೇಳಿ ಶ್ರೀ ಪೂತಿ ನರಸಿಂಹಾಚಾರ್ಯ ಅವರು ರಚಿಸಿರುವ ಅಕೋ ಶ್ಯಾಮ ಅವಳೇ ರಾಧೆ ಪೂರ್ವಿ ಕಲ್ಯಾಣಿ ರಾಗದಲ್ಲಿ ರೂಪಕ ತಾಳದಲ್ಲಿ ರಚಿತವಾಗಿದೆ.

0: ಶ್ರೀಕೃಷ್ಣನ ಮಹಿಮೆಯನ್ನು ಎಷ್ಟು ಹಾಡಿದರೂ ಸಾಲದು. ಮತ್ಸ್ಯ, ಕೂರ್ಮ ಇತ್ಯಾದಿ ದಶವಿಧ ರೂಪಗಳಲ್ಲಿ ಅವತರಿಸಿ ಎಲ್ಲಾ ದೇವಾನುದೇವತೆಗಳಿಂದ ಮುನಿಗಳಿಂದ ನಮಸ್ಕರಿಸಲ್ಪಡುವ ಶ್ರೀಕೃಷ್ಣನೊಬ್ಬನೇ ಜಗದ್ಗುರು. ಅವನೇ ಕೃಪಾಮಯಿ, ಕರುಣಾಮಯಿ, ಹಿತೈಷಿ, ಜಗದೊಡೆಯ.
1: ಅವನೊಬ್ಬನೇ ಜಗನ್ಮೋಹನ ಕೃಷ್ಣ. ನಮ್ಮೆಲ್ಲರ ಇಷ್ಟ ಕಾಮನೆಗಳನ್ನು ಈಡೇರಿಸಿಕೊಡಲು ಈ ಹಾಡಿನ ಮೂಲಕ ಕೇಳೋಣ ಶ್ರೀ ನಾರಾಯಣ ತೀರ್ಥರ ತರಂಗ ಪೂರೆಯ ಮಮ ಕಾಮಂ ಗೋಪಾಲ, ರಾಗಾಬಿಲಹರಿ ಹಾಗೂ ಆದಿತಾಳದಲ್ಲಿ ರಚಿತವಾಗಿದೆ.

0: ಜಗವನ್ನು ಪಾಲಿಸುವನೇ ಕೃಷ್ಣ, ಕೃಷ್ಣಾಯ ತುಭ್ಯಂ ನಮಃ, ಕೃಷ್ಣಂ ವಂದೇ ಜಗದ್ಗುರು.
1: ಇದುವರೆಗೂ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೃಷ್ಣಂ ಒಂದೇ ಜಗದ್ಗುರುಂ ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ವನಿತಾ ವಿಹಾರ ಕೇಳಿದಿರಿ. ಆಕಾಶವಾಣಿ.
2: ಹಲೋ ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
3: ಮತ್ತೆ?
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
4: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
5: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
4: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
6: ಸರ್, 2 ಲಕ್ಷ
7: ಏನಾಯ್ತಪ್ಪ?
5: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
2: ಅರೆ,
5: ಕಟ್ ಮಾಡಿದ್ರು.
6: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
5: ಫ್ರಾಡ್?
6: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
4: ಹಣ ಕಳ್ಕೊಳ್ತೀರಾ.
8: RBI ಹೇಳುತ್ತೆ,
9: ಜಾಣರಾಗಿರಿ, ಜಾಗರೂಕರಾಗಿರಿ.
10: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಶ್ರೇಯ ಶ್ರೇಯ, ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವರ್ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಯಾರು?
6: ಓ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
5: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
6: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿ ಫೋನ್ ಇಂದ ನಮ್ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
6: ಅಲ್ವೇ, ನೀನ್ ತಿಳ್ಕೊಂಡವಳು.

0: ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
1: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
5: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
6: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
7: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
8: ಬೆಟ್ಟ ಗುಡ್ಡ
9: ಕೆರೆ ಕುಂಟೆ
8: ಗಿಡ ಮರಗಳಿಲ್ಲದ ಊರು
9: ಮರುಭೂಮಿ ಇದ್ದಂತೆ.
8: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
9: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
8: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
9: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
8: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
9: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಂಡುಬರುವ ಹೊಟ್ಟೆ ನೋವು ಈ ಕುರಿತು ಡಾಕ್ಟರ್ ಪ್ರಸಾದ್ ಬಿಎಸ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನ ಕೇಳೋಣ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಸಾದ್ ಬಿಎಸ್, ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಗ್ಯಾಸ್ಟ್ರಾಂಟಾಲಜಿಸ್ಟ್, ಎಜೆ ಆಸ್ಪತ್ರೆ, ಮಂಗಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ವೀಕ್ಷಕರಿಗೆ.
2: ಕೇಳುಗರೆ, ಇವತ್ತಿನ ವಿಷಯ ಇರುವಂತಹದ್ದು ಮಕ್ಕಳಲ್ಲಿ ಕಂಡು ಬರುವಂತಹ ಹೊಟ್ಟೆ ನೋವು. ಆದರೆ ಈ ಹೊಟ್ಟೆ ನೋವು ಅನ್ನುವಂಥದ್ದನ್ನು ಅಷ್ಟು ಸುಲಭವಾಗಿ ಕಡೆಗಣಿಸುವ ಹಾಗೂ ಇಲ್ಲ, ಅದು ಯಾವುದಾದ್ರೂ ಗಂಭೀರ ಸಮಸ್ಯೆಯ ಲಕ್ಷಣ ಕೂಡ ಆಗಿರಬಹುದು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಸಾದ್ ಬಿಎಸ್ ಅವರು ನಮಗೆ ಈ ಮಕ್ಕಳಲ್ಲಿ ಕಂಡುಬರುವ ಹೊಟ್ಟೆ ನೋವಿನ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಈಗ ಮಕ್ಕಳಲ್ಲಿ ಹೊಟ್ಟೆ ನೋವು ಸಾಮಾನ್ಯವಾಗಿ ಯಾವೆಲ್ಲ ಕಾರಣಗಳಿಂದ ಉಂಟಾಗುತ್ತೆ?
3: ಮಕ್ಕಳಲ್ಲಿ ಹೊಟ್ಟೆ ನೋವು ಒಂದು ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ಸಮಸ್ಯೆ. ಈಗ ಏನಂತ ಹೇಳಿದರೆ, ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ ನೋಡಿದರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಈಗ ಕ್ಲಿನಿಕ್ಕಿಗೆ ಬಂದು ಕನ್ಸಲ್ಟೇಷನ್ ಸಮಾಲೋಚನೆ ಮಾಡೋದ್ರಲ್ಲಿ ಆಲ್ಮೋಸ್ಟ್ 20% ಮಕ್ಕಳು ಹೊಟ್ಟೆ ನೋವು ಸಮಸ್ಯೆಯಿಂದ ಬರ್ತಾರೆ. ಈಗ ಇವನ್ ಎಮರ್ಜೆನ್ಸಿ ಅಂತ ಹೇಳ್ತೇವೆ, ಅಂದರೆ ಆಸ್ಪತ್ರೆಗಳಲ್ಲಿ ಈಗ ಏನಾದರೂ ಅರ್ಜೆನ್ಸಿ ಎಮರ್ಜೆನ್ಸಿಗೆ ಬಂದರು 5-10% ಮಕ್ಕಳು ತೀವ್ರವಾದ ಹೊಟ್ಟೆ ನೋವು ಸಮಸ್ಯೆಯಿಂದ ಬರುವಂಥವರು ಇದ್ದಾರೆ. ಸೊ ಅನೇಕ ಕಾರಣಗಳು ಇರಬಹುದು. ಈಗ ಅದನ್ನು ನಾವು ಈಗ ಡಿವೈಡ್ ಮಾಡಿ ನೋಡಿದರೆ, ಒಂದು ಅಂತ ಹೇಳಿದ್ರೆ ಅಕ್ಯೂಟ್ ಅಬ್ಡಾಮಿನಲ್ ಪೇನ್ ಅಂತ ಹೇಳ್ತೇವೆ, ಅಂದರೆ ಇದು ಕೆಲವು ಗಂಟೆಗಳಿಂದ ಕೆಲವು ದಿನಗಳ ಹೊಟ್ಟೆ ನೋವಿನ ಸಮಸ್ಯೆ ಬರುವಂಥದ್ದು ಇದ್ದರೆ, ಅದರಲ್ಲಿ ಒಂದು ಬರ್ತದೆ ಸರ್ಜಿಕಲ್ ಕಾಸಸ್, ಅಂದರೆ ತೀವ್ರವಾದ ಹೊಟ್ಟೆ ನೋವು ಬಂದರೆ. ಆಯಿತಾ, ಈಗ ಏನಾದರೂ ಸರ್ಜರಿ ಬೇಕಾಗುವಂಥ ಸಮಸ್ಯೆಗಳು ಇರುವ ಚಾನ್ಸಸ್ ಇರ್ತದೆ. ಸೊ ಅದರಲ್ಲಿ ಒಂದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡುಬರುವ ಸಮಸ್ಯೆ ಅಂದರೆ ಅಕ್ಯೂಟ್ ಅಪೆಂಡಿಸೈಟಿಸ್ ಅಂತೇಳಿ ಹೇಳ್ತೇವೆ, ಅಂದರೆ ಹೊಟ್ಟೆ ಒಳಗಡೆ ಅಪೆಂಡಿಕ್ಸ್ ಅಂತೇಳಿ ಹೇಳುವ ಒಂದು ಅಂಗಾಂಗದ ಇನ್ಫೆಕ್ಷನ್ ಆಗೋದ್ರಿಂದಾಗಿ ತೀವ್ರವಾದ ಹೊಟ್ಟೆ ನೋವು ಬರುವಂಥದ್ದು. ಹಾಗೆ ಅಕ್ಯೂಟ್ ಪ್ಯಾಂಕ್ರೆಟೈಟಿಸ್ ಅಂತೇಳಿ ಪ್ಯಾಂಕ್ರಿಯಸ್ ಗ್ರಂಥಿ ಇನ್ಫೆಕ್ಷನ್, ಅಥವಾ ಕಿಡ್ನಿಯಲ್ಲಿ ಕಲ್ಲಾಗುವಂಥದ್ದು, ಅಥವಾ ಗಾಲ್ ಬ್ಲಾಡರ್ ಪಿತ್ತಕೋಶದಲ್ಲಿ ಕಲ್ಲಾಗುವಂಥದ್ದು. ಸೊ ಇದೆಲ್ಲ ಸಮಸ್ಯೆಗೆ ಕೆಲವೊಮ್ಮೆ ಸರ್ಜರಿ ಅಥವಾ ಈ ರೀತಿಯ ಸಮಸ್ಯೆಗಳು ಬರಬಹುದು. ಇಲ್ಲದಿದ್ದರೆ ಸಾಮಾನ್ಯವಾಗಿ ಬರುವಂಥದ್ದು ಏನಂತ ಹೇಳಿದರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ಬೋದು. ಈಗ ಹೊರಗಡೆ ತಿಂದದ್ರಲ್ಲೂ ಆಹಾರದಲ್ಲಿ ವ್ಯತ್ಯಾಸ ಆಗಿ ಅಥವಾ ಕೆಲವು ಮದ್ದುಗಳು ತಕ್ಕೊಂಡ್ರಿಂದಾಗಿ ಮಗುವಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ವಾಂತಿ ಹಾಗೂ ಮೇಲ್ಭಾಗದ ಹೊಟ್ಟೆ ನೋವು, ತೀವ್ರವಾದ ಹೊಟ್ಟೆ ನೋವು ಆ ಥರ ಬರುವ ಚಾನ್ಸಸ್ ಇರ್ತದೆ. ಇಲ್ಲದಿದ್ದರೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್, ಈಗ ಮಳೆಗಾಲ ಶುರುವಾಗುವಾಗ ಅಥವಾ ಬೇಸಿಗೆ ಕಾಲದಲ್ಲೂ ನಾವು ಸಾಮಾನ್ಯವಾಗಿ ಕಾಣ್ತೇವೆ ಹೊಟ್ಟೆ ನೋವು, ವಾಂತಿ ಮತ್ತು ಭೇದಿ ಬರುವಂಥದ್ದು, ಇದು ಸಾಮಾನ್ಯ. ಇಲ್ಲದಿದ್ದರೆ ಕೆಲವೊಮ್ಮೆ ಅಕ್ಯೂಟ್ ವೈರಲ್ ಹೆಪಟೈಟಿಸ್ ಅಂತ ಹೇಳ್ತೇವೆ, ಹೆಪಟೈಟಿಸ್ ಕಾಯಿಲೆ. ಈಗ ಸುಮಾರು ಈ ಭಾಗದಲ್ಲಿ ಕಳೆದ ವರ್ಷ ಅಥವಾ ಅದರ ಮೊದಲಿನ ವರ್ಷ ಹೆಪಟೈಟಿಸ್ ಎ ಪ್ಯಾಂಡಮಿಕ್ ಇತ್ತು, ಅಂದರೆ ಸುಮಾರು ಕೇಸಸ್, ಅಂದರೆ

0: ಮಗುವಿಗೆ ಹೊಟ್ಟೆ ನೋವು, ವಾಂತಿ, ಲೂಸ್ ಮೋಷನ್ ಸಮಸ್ಯೆ ಆಗಿ ಜಾಂಡಿಸ್ ಬರುವಂಥದ್ದು, ಕಾಮಾಲೆ ಸಮಸ್ಯೆ ಬರುವಂಥದ್ದು. ಸೊ ಇದು ಒಂದು ಸಮಸ್ಯೆ ಕಾಣಿಸ್ಕೊಳ್ತದೆ. ಸೊ ಇದೆಲ್ಲ ಏನಂತ ಹೇಳಿದ್ರೆ ಅಕ್ಯೂಟ್ ಅಬ್ಡೋಮಿನಲ್ ಪೇನ್ ಅಂತ ಹೇಳ್ತೇವೆ, ಅಂದ್ರೆ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಬರುವಂತದ್ದು. ಮಗುವಿಗೆ ಜ್ವರ ಬಂದ್ರೆ, ಯಾವುದೋ ವೈರಲ್ ಫೀವರ್ ಅಥವಾ ಫ್ಲೂ ಅಂತ ಹೇಳ್ತೇವೆ, ಸೀಸನಲ್ ಫ್ಲೂ, ಆ ಟೈಮಲ್ಲೂ ಜ್ವರ, ಕೆಮ್ಮು, ಶೀತ, ಅದರೊಟ್ಟಿಗೆ ಹೊಟ್ಟೆ ನೋವು ಮತ್ತೆ ವಾಂತಿ ಸಮಸ್ಯೆ ಮಕ್ಕಳಲ್ಲಿ ಬರ್ತದೆ. ಓಕೆ, ಅದರಲ್ಲಿ ಹೊಟ್ಟೆಲ್ಲೇ ಪ್ರೈಮರಿ ಸಮಸ್ಯೆ ಇರಬೇಕು ಅಂತಿಲ್ಲ, ಇಲ್ಲದಿದ್ರೆ ಡೆಂಗಿ ಜ್ವರ ಇರ್ಬೋದು, ಆಯ್ತಾ, ಅಥವಾ ಮಲೇರಿಯಾ ಅಥವಾ ಟೈಫಾಯ್ಡ್ ಜ್ವರ. ಓಕೆ, ಅದರಲ್ಲಿ ಜ್ವರದೊಟ್ಟಿಗೆ ಮಕ್ಕಳಿಗೆ ಹೊಟ್ಟೆ ನೋವು ಕಾಣಿಸಿಕೊಳ್ತದೆ. ಸೊ ಇದೆಲ್ಲ ಈ ಶಾರ್ಟ್ ಡ್ಯೂರೇಷನ್ ನೋವುಗೆ ಸಮಸ್ಯೆ ಈಗ ಕಾಮನ್ ಆಗಿ ಕಂಡು ಬರುವಂಥದ್ದು. ಇನ್ನು ಇನ್ನೊಂದು ವೆರೈಟಿ ಬರ್ತದೆ, ಕೆಲವೊಂದು ಮಕ್ಕಳಲ್ಲಿ ಸುಮಾರು ದೀರ್ಘಕಾಲದಲ್ಲಿ ಹೊಟ್ಟೆ ನೋವು, ಸುಮಾರು ತಿಂಗಳಿಂದ ಸುಮಾರು ವರ್ಷ ಆಗಾಗ ಹೊಟ್ಟೆ ನೋವು ಬರ್ತದೆ ಡಾಕ್ಟರ್ ಅಂತೇಳಿ ಬರ್ತಾರೆ ಸುಮಾರು ಜನ ಕ್ಲಿನಿಕ್ಗೆ. ಇಲ್ಲದಿದ್ರೆ ನೋವು ಬರ್ತದೆ, ಕಮ್ಮಿ ಆಗ್ತದೆ, ಮತ್ತೆ ಪುನಃ ಒಂದು ತಿಂಗಳು ಬಿಟ್ಟ ನಂತರ ಕೆಲವು ದಿನಗಳು ಕೆಲವು ವಾರಗಳು ಕಾಣಿಸಿಕೊಳ್ಳುವಂಥದ್ದು. ಸೊ ಆ ನಮೂನೆ ವೆರೈಟಿಯು ಬರ್ತದೆ. ಸೊ ಇದನ್ನು ಕ್ರಾನಿಕ್ ಅಬ್ಡಾಮಿನಲ್ ಪೇನ್ ಅಂತೇಳಿ ಹೇಳ್ತೇವೆ, ಆಯ್ತಾ, ಅದು ದೀರ್ಘಕಾಲದ ಹೊಟ್ಟೆ ನೋವು, ಆಯ್ತಾ. ಇದು ಒಂದು ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆ. ಓಕೆ, ಈಗ ನಾನು ಪೀಡಿಯಾಟ್ರಿಕ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಆಗಿ ಈಗ ಓ ಪಿ ಡಿ ಅಲ್ಲಿ ನೋಡಿದರೆ ಈ ಹೊಟ್ಟೆ ನೋವು, ದೀರ್ಘಕಾಲದ ಹೊಟ್ಟೆ ನೋವು ಸಮಸ್ಯೆ ನಾನು ಒನ್ ಆಫ್ ದ ಕಾಮನೆಸ್ಟ್ ಕೇಸ್, ಸಾಮಾನ್ಯವಾಗಿ ನಾನು ನೋಡುವಂಥ ಕೇಸ್, ಆಯ್ತಾ. ಇದರಲ್ಲಿ ಎರಡು ನಮೂನೆ ಬರ್ತದೆ. ಓಕೆ, ಒಂದು ಗಂಭೀರವಾದ ಸಮಸ್ಯೆಗಳು. ಓಕೆ, ಸೊ ಅದನ್ನು ನಾವು ಮಿಸ್ ಮಾಡಬಾರ್ದು, ಯಾಕೆಂದರೆ ಅದನ್ನು ಮಿಸ್ ಮಾಡಿದರೆ ಮಗುವಿಗೆ ದೀರ್ಘಕಾಲದ ಇಂಪ್ಲಿಕೇಶನ್ಸ್ ಅಂತೇಳಿ ಸಮಸ್ಯೆಗಳು ಜಾಸ್ತಿಯಾಗಿ ತೊಂದರೆ ಕೊಡುವಂಥ ಸಮಸ್ಯೆಗಳು ಇರ್ಬೋದು. ಓಕೆ, ಸೊ ಅದರಲ್ಲಿ ಯಾವ ಯಾವ ನಮೂನೆ ಬರ್ತದೆ ಅಂತೇಳಿ ನಾವು ಕಾರಣಗಳನ್ನ ಲಿಸ್ಟ್ ಔಟ್ ಮಾಡಿದರೆ, ಆಯಿತಾ, ಒಂದು ಏನಂತ ಹೇಳಿದರೆ ಈಗ ಮೇಲ್ಗಡೆ ಹೊಟ್ಟೆಯಿಂದ ತಕ್ಕೊಂಡ್ರೆ, ಆಯ್ತು, ಹೊಟ್ಟೆಯಲ್ಲಿ ಈಗ ಪೆಪ್ಟಿಕ್ ಅಲ್ಸರ್ ಡಿಸೀಸ್ ಅಂತ ಹೇಳ್ತೇವೆ, ಈ ಅಸಿಡಿಟಿ ಸಮಸ್ಯೆ ಜಾಸ್ತಿಯಾಗಿ ಹೊಟ್ಟೆಯಲ್ಲಿ ಹುಣ್ಣುಗಳಾಗುವಂಥದ್ದು. ಓಕೆ, ಸೊ ಆ ಥರ ಸಮಸ್ಯೆ ಕಾಣಿಸ್ಕೊಳ್ಬೋದು. ಸೊ ಯೂಶ್ವಲಿ ಅವರದ್ರಲ್ಲಿ ಊಟ ಆದ ನಂತರ ಹೊಟ್ಟೆಯಲ್ಲಿ ಜೋರಾಗಿ ಉರಿ ಬರುವಂಥದ್ದು, ವಾಂತಿ ಸಮಸ್ಯೆ, ಆ ಥರ ಎಲ್ಲ ಸಮಸ್ಯೆ ಕಾಣಿಸ್ಕೊಳ್ಬೋದು. ಮೊದಲೆಲ್ಲ ಈ ಹೊಟ್ಟೆಯಲ್ಲಿ ಹುಣ್ಣು ಅಲ್ಸರ್ ಡಿಸೀಸ್ ದೊಡ್ಡವರ ಕಾಯಿಲೆ ಅಂತೇಳಿ ಇತ್ತು, ಬಟ್ ಈಗ ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಆಗಿ, ಲೈಫ್ ಸ್ಟೈಲ್ ಚೇಂಜಸ್ ಆಗಿ, ಈವನ್ ಈಗ 8-10 ವರ್ಷದ ಮಕ್ಕಳಲ್ಲೂ ನಾವು ಅಲ್ಸರ್ ಡಿಸೀಸ್ ಅನ್ನು ನೋಡ್ತಾ ಇದ್ದೇವೆ, ಆಯ್ತಾ. ಈಗ ಇನ್ಫ್ಲಮೇಟ್ರಿ ಬೌಲ್ ಡಿಸೀಸ್ ಅಂತ ಹೇಳಿ ಹೇಳ್ತೇವೆ, ಕರುಳಿನ ಉರಿಯೂತದ ಕಾಯಿಲೆ ಅಂತೇಳಿ ಹೇಳ್ತೇವೆ. ಸೊ ಅದರಲ್ಲಿ ಸಣ್ಣ ಕರುಳಲ್ಲಾಗಲಿ ದೊಡ್ಡ ಕರುಳಲ್ಲಾಗಿ ಅಲ್ಸರ್ ಬಂದು ಮಗುವಿಗೆ ಹೊಟ್ಟೆ ನೋವು, ದೀರ್ಘಕಾಲದ ಲೂಸ್ ಮೋಷನ್ ಭೇದಿ ಆಗುವಂಥದ್ದು, ಕೆಲವೊಮ್ಮೆ ರಕ್ತಸ್ರಾವ ಆಗುವಂಥದ್ದು ಭೇದಿಯಲ್ಲಿ, ತೂಕ ಕಮ್ಮಿ ಆಗುವಂಥದ್ದು, ರಕ್ತಹೀನತೆ, ಇದೆಲ್ಲ ಸಮಸ್ಯೆ ಒಟ್ಟಿಗೆ ಕಾಣಿಸಿಕೊಳ್ಳುವಂಥದ್ದು. ಇಲ್ಲದಿದ್ದರೆ ಕೆಲವೊಮ್ಮೆ ಹೊಟ್ಟೆ ಟಿ ಬಿ ಕಾಯಿಲೆಯಲ್ಲೂ ದೀರ್ಘಕಾಲದ ಹೊಟ್ಟೆ ನೋವು ಬರ್ಬೋದು. ಓಕೆ, ಇದೆಲ್ಲ ಸಾಮಾನ್ಯ ಸಮಸ್ಯೆ, ತೀವ್ರವಾದ ಸಮಸ್ಯೆ ಇರುವಂಥದ್ದು ದೀರ್ಘಕಾಲ. ಇದು ಸಾಮಾನ್ಯವಾಗಿ ನಾವು ಒಂದು 10-20% ಮಕ್ಕಳಲ್ಲಿ ಮಾತ್ರ ಈ ಸಮಸ್ಯೆಗಳು ನಾನೀಗ ಹೇಳಿರುವಂತಹ ಸಮಸ್ಯೆ ಬರ್ತದೆ. ಇನ್ನೊಂದು 70-80% ಮಕ್ಕಳಲ್ಲಿ ಈಗ ಏನಂತ ಹೇಳಿ ಫಂಕ್ಷನಲ್ ಅಬ್ಡಾಮಿನಲ್ ಪೇನ್ ಅಂತ ಹೇಳ್ತೇವೆ, ದೀರ್ಘಕಾಲದಲ್ಲಿ ನೋವು ಕಾಣಿಕೊಳ್ತದೆ. ಇದು ಯೂಶ್ವಲಿ ಅಂತಂದರೆ ನೋವು ಬೆಳಗಿನ ಟೈಮಲ್ಲಿ ಬರುವಂಥದ್ದು, ರಾತ್ರಿ ನಿದ್ದೆಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಕೆಲವೊಮ್ಮೆ ಎಂಥ ತೀವ್ರತೆ ಈಗ ಸಾಮಾನ್ಯವಾಗಿ ಒಂದು ಟಾಲರೇಬಲ್ ಲಿಮಿಟಲ್ಲಿ ಬರ್ಬೋದು ಅವರಿಗೆ, ಅವರು ತೂಕ ಎಲ್ಲ ನಾರ್ಮಲ್ ಆಗಿರ್ಬೋದು, ಆಯಿತಾ. ಇದು ಬೇರೆಯನ್ನು ನಾವು ಪರೀಕ್ಷೆ ಮಾಡುವಾಗ ಬೇರೆಯನ್ನು ಸಮಸ್ಯೆ ಇದು ತೀವ್ರ ಸಮಸ್ಯೆ ನಮೂನೆ ಕಾಣಿಸಿಕೊಳ್ಳುವುದಿಲ್ಲ. ಓಕೆ, ಇದನ್ನು ಫಂಕ್ಷನಲ್ ಅಬ್ಡಾಮಿನಲ್ ಪೇನ್ ಅಂತೇಳಿ ಹೇಳ್ತೇವೆ. ಸಾಮಾನ್ಯ 70-80% ಮಕ್ಕಳಲ್ಲಿ ಈ ಥರ ಸಮಸ್ಯೆ ಇರಬಹುದು. ಸಾಮಾನ್ಯವಾಗಿ ಏನಂತ ಹೇಳಿದರೆ ಈ ಕಾನ್ಸ್ಟಿಪೇಷನ್ ಸಮಸ್ಯೆ, ಓಕೆ, ಅದಿರ್ಬೋದು ಈ ಥರ ಮಕ್ಕಳಲ್ಲಿ. ಸೊ ಅದನ್ನು ನಾವು ಅದರಲ್ಲಿ ಟ್ರೀಟ್ಮೆಂಟ್ ಕೊಡ್ಬೋದು, ಆಯಿತಾ. ಇಲ್ಲದಿದ್ದರೆ ಜಂತು ಹುಳದ ಸಮಸ್ಯೆ ಇರ್ಬೋದು, ಆಯಿತಾ, ಅಥವಾ ಗಟ್ ಆಲ್ಟ್ರೇಷನ್ ಅಂತ ಹೇಳ್ತೇವೆ, ಈ ಥರ ಎಲ್ಲ ಸಮಸ್ಯೆ ಬರುವ ಚಾನ್ಸಸ್ ಇದೆ. ಸೊ ಕಾರಣ ಬ್ರಾಡ್ ಇರ್ತದೆ. ಸೊ ಹೀಗೆ ಡಿವೈಡ್ ಮಾಡಿದ್ರೆ ಈ ತರ ಹೇಳ್ಬೋದು ನಾವು,
1: ತುಂಬಾ ಕಾರಣಗಳಿಂದಾಗಿ ಒಂದು ಹೊಟ್ಟೆ ನೋವು ಕಾಣಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ.
0: ಹೌದು
1: ಡಾಕ್ಟರ್, ಈಗ ಮಕ್ಕಳು ಸಾಮಾನ್ಯವಾಗಿ ಹೊಟ್ಟೆ ನೋವು ಅಂತ ಹೇಳ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಇದು ಗಂಭೀರವಾದ ಸಮಸ್ಯೆಯೋ ಅಥವಾ ಇದು ಬೇಗ ಗುಣವಾಗುವಂತದ್ದು ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ?
0: ಹೌದು, ಈಗ ದೀರ್ಘಕಾಲದ ಹೊಟ್ಟೆ ನೋವು ಸಮಸ್ಯೆ ಬಂದಾಗ, ಓಕೆ, ನಾವು ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೇವೆ. ಅಂದರೆ ಈ ಥರದ ಸಮಸ್ಯೆ ಇದ್ದರೆ ಅದು ಇದು ಗಂಭೀರವಾದ ಸಮಸ್ಯೆ ಇರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ರೆಡ್ ಫ್ಲಾಗ್ ಸೈನ್ಸ್ ಯಾವುದು ಅಂತ ಹೇಳಿದರೆ, ನಾನು ಕೆಲವೊಂದು ಈಗಲೇ ಮೆನ್ಷನ್ ಮಾಡಿದೆ, ಯಾವುದೇ ಮಗು ರಾತ್ರಿ ನಿದ್ದೆಯಲ್ಲಿ ಜೋರು ನೋವು ಅಂತೇಳಿ ಎದ್ರೆ ಏನಾದರೂ ಒಳಗಡೆ ಗಂಭೀರವಾದ ಸಮಸ್ಯೆ ಇರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಓಕೆ,

ಸೊ 2 ಗಂಟೆ 3 ಗಂಟೆಗೆ ನೋವು ಅಂತೇಳಿ ಹೇಳ್ತದೆ ಅಂತ ಹೇಳಿದರೆ ಆಯಿತಾ, ಇಲ್ಲ ಅಂತ ಹೇಳಿದರೆ ಒಂದು ಜಾಗದಲ್ಲಿ, ಈಗ ಎಡಗಡೆ ಆಗಲಿ ಬಲಗಡೆ ಆಗಲಿ, ಒಂದು ಜಾಗದಲ್ಲಿ ಅದು ಕಾನ್ಸ್ಟೆಂಟ್ ಆಗಿ ಅಲ್ಲೇ ನೋವು ಅಲ್ಲೇ ನೋವು ಅಂತೇಳಿ ಹೇಳ್ತಾ ಇದ್ದರೆ ಸಮಸ್ಯೆ ಆ ಅದರ ಜಾಗದಲ್ಲಿರುವ ಅಂಗಾಂಗದಲ್ಲಿರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಈಗ ಇಲ್ಲದಿದ್ದರೆ ಮಗುವಿನ ತೂಕ ಕಮ್ಮಿ ಆಗ್ತಾ ಇದೆ, ಅಥವಾ ಮಗುವಿಗೆ ಪ್ರಾಯಕ್ಕೆ ತಕ್ಕ ಹಾಗೆ ತೂಕ ಇಲ್ಲ ಆಯ್ತಾ. ಈಗ 10 ವರ್ಷದ ಮಗು 30 ಕೆಜಿ ಇರಬೇಕು ಅಂದರೆ ಬರೀ 20 ಕೆಜಿ ತೂಗ್ತಾ ಇದೆ ಆಯ್ತು, 25 ಇದ್ದವನು 20 ಆಗಿದ್ದಾನೆ ರೀಸೆಂಟಾಗಿ, ಆ ಥರ ಇದ್ದರೆ ಸಮಸ್ಯೆ ಇರೋ ಚಾನ್ಸಸ್ ಜಾಸ್ತಿ. ಇಲ್ಲದಿದ್ದರೆ ಮಗುವಿಗೆ ಪದೇ ಪದೇ ಜ್ವರ ಬರ್ತಾ ಇದೆ, ಪದೇ ಪದೇ ಈ ಜಾಯಿಂಟ್ ಸ್ವೆಲ್ಲಿಂಗ್ ಅಂತೇಳಿ ಹೇಳ್ತೇವೆ ಆ ಥರ, ಗುದದ್ವಾರದಲ್ಲಿ ಗಾಯಗಳಾಗ್ತಾ ಇದೆ ಅಥವಾ ಬಾಯಿಯಲ್ಲಿ ಹುಣ್ಣಾಗ್ತಾ ಇದೆ ಆಗಾಗ, ಇದೆಲ್ಲ ನಮಗೆ ಏನಂದರೆ ಅಂಡರ್ಲೈಂಗ್ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಲಕ್ಷಣ ಇರುವ ಚಾನ್ಸಸ್ ಇದೆ. ಇಲ್ಲದಿದ್ದರೆ ರಕ್ತಹೀನತೆ ಅಂದರೆ ಮಗುವಿನ ಹಿಮೋಗ್ಲೋಬಿನ್ ನಾವು ಟೆಸ್ಟ್ ಮಾಡಿದರೆ ಕಮ್ಮಿ ಬರುವಂಥದ್ದು, ಅಥವಾ ನೋಡುವಾಗಲೇ ಮಗು ಪೇಲ್ ಆಗಿ ಕಾಣಿಸ್ತಾನೆ ಓಕೆ ರಕ್ತಹೀನತೆ ಸಮಸ್ಯೆಯಿಂದ. ಸೊ ಈ ಥರ ನಾಕ್ಚರ್ನಲ್ ಪೇಯ್ನ್, ವೇಟ್

0: ಗಾಯಗಳಾಗ್ತಾ ಇದೆ ಅಥವಾ ಬಾಯಿಯಲ್ಲಿ ಹುಣ್ಣಾಗ್ತಾ ಇದೆ ಆಗಾಗ, ಇದೆಲ್ಲ ನಮಗೆ ಏನಂದರೆ ಅಂಡರ್ಲೈಂಗ್ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಲಕ್ಷಣ ಇರುವ ಚಾನ್ಸಸ್ ಇದೆ. ಇಲ್ಲದಿದ್ದರೆ ರಕ್ತಹೀನತೆ, ಅಂದರೆ ಮಗುವಿನ ಹಿಮೋಗ್ಲೋಬಿನ್ ನಾವು ಟೆಸ್ಟ್ ಮಾಡಿದರೆ ಕಮ್ಮಿ ಬರುವಂಥದ್ದು, ಅಥವಾ ನೋಡುವಾಗಲೇ ಮಗು ಪೇಲ್ ಆಗಿ ಕಾಣಿಸ್ತಾನೆ, ಓಕೆ, ರಕ್ತಹೀನತೆ ಸಮಸ್ಯೆಯಿಂದ. ಸೊ ಈ ಥರ ನಾಕ್ಚರ್ನಲ್ ಪೇಯ್ನ್, ವೇಟ್ ಲಾಸ್, ತೂಕ ಕಮ್ಮಿ ಆಗುವುದು, ಈ ಥರ ಎಲ್ಲ ಸಮಸ್ಯೆ ಬಂದರೆ ದೀರ್ಘ ಗಂಭೀರವಾದ ಸಮಸ್ಯೆ ಇರಬಹುದು ಅಂತ ಹೇಳಿ ನಾವು ಅನ್ಕೋಬಹುದು.
1: ಈಗ ಯಾವೆಲ್ಲ ಲಕ್ಷಣಗಳು ಕಂಡು ಬಂದರೆ ನಾವು ತಕ್ಷಣ ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ?
0: ಈಗ ಏನಂತ ಹೇಳಿದರೆ, ನಾವು ಈಗ ದೀರ್ಘಕಾಲದ ನೋವಿದ್ರೆ ಯಾವತ್ತಿಗೂ ನಾವು ಒಂದ್ಸತಿ ಮಗುವಿಗೆ ಇದು ಮಕ್ಕಳ ವೈದ್ಯರ ಹತ್ರ ಹೋಗಿ ಸಮಾಲೋಚನೆ ಮಾಡೋದು ಒಳ್ಳೆಯದು. ಯಾಕೆಂದರೆ ದೀರ್ಘಕಾಲ ನೋವಿದ್ರೆ ಅಂಡರ್ಲೈಂಗ್ ಏನಾದರೂ ಸಮಸ್ಯೆ ಇದೆಯಾ ಅಂತೇಳಿ ನಾವು ನೋಡಲೇಬೇಕಾಗ್ತದೆ. ಈಗ ದೀರ್ಘಕಾಲದ್ದಲ್ಲ, ಈಗ ಕೆಲವು ದಿನಗಳಿಂದ ಮಗುವಿಗೆ ನೋವು ಬರ್ತಾ ಇದೆ ಅಂತೇಳಿದರೆ, ಈಗ ಫಸ್ಟ್ ನಾವು ಈ ಹೋಮ್ ರೆಮಿಡಿಗಳನ್ನು ಅಥವಾ ನಾವು ಹೇಳಿರುವಂಥದ್ದು ನಾವು ಪ್ರಯತ್ನ ಮಾಡ್ಬೋದು, ಕಮ್ಮಿ ಆಗ್ತದೋ ಇಲ್ವೋ ಅಂಥೇಳಿ. ಅದರಲ್ಲಿ ಕಮ್ಮಿ ಆಗಲಿಲ್ಲ ಅಂತ ಹೇಳಿದರೆ ಯಾವತ್ತಿಗೂ ಹೋಗಿ ನೋಡುವಂಥ ಒಳ್ಳೆಯದು. ಓಕೆ, ಇಲ್ಲದಿದ್ದರೆ ಸಿವಿಯರ್ ಪೇನ್ ಅಂತ ಹೇಳ್ತೀವಿ, ಈಗ ಮಗು ಹೊರಳಾಡ್ತಾ ಇದ್ದಾನೆ ನೋವಲ್ಲಿ, ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅವನಿಗೆ, ಹಾಗೆ ಅಂತೇಳಿ ಹೇಳಿದರೆ ನಾವು ಯಾವತ್ತಿಗೂ ಏನೋ ಇದು ಗಂಭೀರ ಸಮಸ್ಯೆ ಇದೆಯಾ ಅಂತೇಳಿ ನೋಡಬೇಕಾಗ್ತದೆ. ಸೊ ಅವಾಗ ನಾವು ಇಮಿಡಿಯೇಟ್ಲಿ ಹೋಗುವಂಥದ್ದು ಒಳ್ಳೆಯದು ಮಕ್ಕಳ ವೈದ್ಯರ ಹತ್ರ.
1: ಅಂದ್ರೆ ಎಷ್ಟು ಟೈಮ್ ನೋಡಬೇಕಾಗುತ್ತೆ ನಾವು ಮನೆ ಮದ್ದಲ್ಲಿ, ಎಷ್ಟು ಟೈಮ್ ಮಾಡಬೇಕಾಗಬಹುದು?
0: ಓಕೆ, ಈ ಮನೆ ಮದ್ದಲ್ಲಿ ಅಥವಾ ಪ್ಯಾರಾಸಿಟಮಾಲ್ ಮದ್ದಲ್ಲಿ ಒಂದು ಅರ್ಧ ಗಂಟೆ ನೋಡಬಹುದು, ಓಕೆ, ಸಮಸ್ಯೆ ಇದೆಯಾ, ಕಮ್ಮಿ ಆಗ್ತಾ ಇದೆಯಾ ಅರ್ಧ ಗಂಟೆಯಿಂದ ಒಂದು ಗಂಟೆ. ಅದರಲ್ಲಿ ಕಮ್ಮಿ ಆಗಲಿಲ್ಲ ಅಂತ ಹೇಳಿದರೆ ಯಾವತ್ತು ಒಂದು ಸಮಾಲೋಚನೆ ಮಾಡುವಂಥದ್ದು ಒಳಿತು.
1: ಈ ಹೊಟ್ಟೆ ನೋವಿಗೂ ಆಹಾರಕ್ಕೂ ಏನಾದರೂ ಸಂಬಂಧ ಇದೆಯಾ? ಅವರು ತಿನ್ನುವಂಥ ಆಹಾರ ಈ ಹೊಟ್ಟೆ ನೋವಿನ ಮೇಲೆ ಅಥವಾ ಹೊಟ್ಟೆ ನೋವಿಗೆ ಕಾರಣ ಆಗುತ್ತಾ?
0: ಈಗ ಇದು ನಾವು ಮೇನ್ಲಿ ದೀರ್ಘಕಾಲದ ಹೊಟ್ಟೆ ನೋವಿಗೆ ನಾವು ರಿಲೇಟ್ ಮಾಡ್ಬೋದು ಆಹಾರ ಪದ್ಧತಿ. ಮೇನ್ಲಿ ಏನಂತ ಹೇಳಿದರೆ ಈ ಫಂಕ್ಷನಲ್ ಅಬ್ಡಾಮಿನಲ್ ಪೇನ್, ಈಗ ನಾನೊಂದು 70-80% ಮಕ್ಕಳಲ್ಲಿ ದೀರ್ಘಕಾಲದ ಹೊಟ್ಟೆ ನೋವಿಗೆ ಕಾರಣ ಅಂತೇಳಿ ಹೇಳಿದೆ. ಓಕೆ, ಈವನ್ ಇನ್ಫ್ಲಮೇಟ್ರಿ ಬೌಲ್ ಡಿಸೀಸ್ಗೆ ಆಹಾರ ಪದ್ಧತಿಯ ಬಗ್ಗೆ ಇದು ಮೇಲೆ ತುಂಬ ರಿಸರ್ಚ್ ನಡೆದಿದೆ ಆಲ್ರೆಡಿ. ಈಗ ನಿಮಗೆ ತಿಳಿದಿರೋ ಹಾಗೆ ಪ್ರೀವಿಯಸ್ ಜನ್ರೇಷನ್ ತಕ್ಕೊಳ್ಳೋ ಆಹಾರ ಪದ್ಧತಿಗೂ ಈಗಕ್ಕೂ ವ್ಯತ್ಯಾಸ ಇದೆ. ಓಕೆ, ಸೊ ಈಗ ಏನಂತ ಹೇಳಿದರೆ ನಮ್ಮ ಇದು ಆಹಾರ ಪದ್ಧತಿ ಮೋರ್ ಆಫ್ ವೆಸ್ಟರ್ನೈಸ್ ಡಯಟ್ ಅಂತ ಹೇಳ್ತೇವೆ, ಪಾಶ್ಚಿಮಾತ್ಯ ಶೈಲಿಯ ಆಹಾರ ಪದ್ಧತಿ ನಾವು ತಕ್ಕೊಳ್ತಾ ಇದ್ದೇವೆ. ಸೊ ಆಹಾರದಲ್ಲಿ ಫೈಬರ್ ಕಂಟೆಂಟ್ ಕಮ್ಮಿ ಆಗ್ತದೆ, ನಾರಿನಂಶ ಕಮ್ಮಿ ಆಗ್ತಾ ಇದೆ. ಅಂದರೆ ನಾವು ಮುಂಚೆ ತುಂಬ ಪಲ್ಯಗಳು, ತರಕಾರಿ, ಹಣ್ಣುಗಳು, ಕಾಳುಗಳು ಅದನ್ನು ತಕ್ಕೊಳ್ತಾ ಇದ್ವಿ, ಈಗ ನಾವು ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಜಾಸ್ತಿ ತಕ್ಕೊಳ್ತೇವೆ. ಅಂದರೆ ಮಗು ಈಗ ಮುಂಚೆ ಇಡಿಗೋಧಿ ತಿಂತಾ ಇದ್ರೆ ಈಗ ಅದನ್ನು ಗೋಧಿ ಹುಡಿಯಿಂದ ಮೈದಾ ಬಂದಿದೆ. ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಸೇವನೆ ಜಾಸ್ತಿ ಆಗ್ತಾ ಇದೆ. ಅಲ್ಟ್ರಾ ಪ್ರೊಸೆಸ್ ಈಗ ಫುಡ್ಡಲ್ಲಿ ಸುಮಾರು ಎಡಿಟಿವ್ಸ್, ಪ್ರಿಸರ್ವೇಟಿವ್ಸ್ ಜಾಸ್ತಿ ಆಗ್ತಾ ಇದೆ. ಸುಮಾರು ಇದರಲ್ಲಿ ನಾವು ವೇರಿಯಸ್ ಸಾಸಸ್, ಸ್ಟೋರ್ಡ್ ಸಾಸಸ್ ಅಥವಾ ಪ್ಯಾಕೇಜ್ಡ್ ಫುಡ್ಡನ್ನು ನಾವು ಉಪಯೋಗ ಮಾಡ್ತೇವೆ. ಫ್ರೋಜನ್ ಫುಡ್, ಪ್ರಿಸರ್ವ್ಡ್ ಫುಡ್ ಸುಮಾರು ಈಗ ರೆಡಿ ಟು ಈಟ್ ಅಂತೇಳಿ ಬರ್ತದೆ ಸುಮಾರು ಇದರಲ್ಲಿ. ಓಕೆ, ಸೊ ಇಲ್ಲದಿದ್ದರೆ ಫ್ರೋಜನ್ ಫುಡ್ ಇರ್ತದೆ, ಅದನ್ನು ನಾವು ಬಿಸಿ ಮಾಡಿ ತಿಂತೇವೆ, ಸುಮಾರು ತಿಂಗಳಿಂದ ಇಟ್ಟಿರುವಂಥದ್ದು. ಈವನ್ ಕಮರ್ಷಿಯಲ್ ಪ್ರಾಡಕ್ಟ್ಸ್ ಸುಮಾರು ಆ ಥರ. ಈಗ ನಮಗೆ ಈಗ ಯಾವುದಾದ್ರು ಮನೆಯಲ್ಲಾದರೂ ಈಗ ಪ್ರತಿಯೊಂದು ಫುಡ್ಡನ್ನು ಸೆಪ್ರೇಟಾಗಿ ಫ್ರೆಶ್ಶಾಗಿ ತಯಾರು ಮಾಡುವಷ್ಟು ಸಮಯವೂ ಇಲ್ಲ, ಪೇಷನ್ಸು ಇಲ್ಲ ಈಗ. ಸೊ ಆ ಸಮಸ್ಯೆ ಇದೆ. ಓಕೆ, ಸೊ ಇದೆಲ್ಲ ಆಹಾರ ಚೇಂಜಸ್ ನಾವು ಕಾಣಿಸ್ಕೊಳ್ತಾ ಇದ್ದೀವಿ. ಮತ್ತು ಸಿಂಪಲ್ ಈಗ ಜ್ಯೂಸ್ ಸೇವನೆ ಆಗಲಿ ಅಥವಾ ಶುಗರೇಟೆಡ್ ಬೆವರೇಜಸ್ ಸೇವನೆ ಆಗಲಿ, ಕಾರ್ಬೋನೇಟೆಡ್ ಬಯೋರೇಜಸ್ ಸೇವನೆ ಆಗಲಿ, ಇದೆಲ್ಲ ಜಾಸ್ತಿ ಆಗಿದೆ. ಸೊ ಇದೆಲ್ಲ ಜಂಕ್ ಫುಡ್ ಅಂತೇಳಿ ಕರೆಯಲ್ಪಡ್ತದೆ. ಓಕೆ, ಸೊ ಈ ಫಂಕ್ಷನಲ್ ಅಬ್ಡಾಮಿನಲ್ ಪೇಯ್ನಿಗೆ, ಈ ಥರ ಸಮಸ್ಯೆಗೆ, ಸೊ ಈ ಥರ ಆಹಾರ ಪದ್ಧತಿಯ ಇದು ಅಸೋಸಿಯೇಷನ್ ತುಂಬ ಜಾಸ್ತಿ ಇದೆ. ಸೊ ಇದೆಲ್ಲ ಕಾರಣ ಆಗ್ಬಹುದು ಅಂತೇಳಿ ನಾವು ಹೇಳ್ಬೋದು.
1: ಡಾಕ್ಟರ್, ಈಗ ತಾವಾಗಲೇ ಹೇಳಿದಾಗೆ ಮಲಬದ್ಧತೆಯಿಂದ ಹೊಟ್ಟೆ ನೋವು ಬರುತ್ತೆ, ಹಾಗೇನೆ ಹೊಟ್ಟೆ ಸೋಂಕಿನಿಂದ ಬರುತ್ತೆ, ಹಾಗೇನೆ ಹುಳುಗಳಿಂದ ಕೂಡ ಬರುತ್ತೆ. ಇದು ಹೇಗೆ ಗೊತ್ತಾಗುತ್ತೆ ನಮಗೆ?
0: ಓಕೆ, ಇದು ಮೇನ್ಲಿ ನಮಗೆ ಈಗ ಮಲಬದ್ಧತೆ ನೋಡಿದರೆ, ಓಕೆ, ಈಗ ಮಕ್ಕಳಲ್ಲಿ ಯಾವಾಗಲೂ ಮಲಬದ್ಧತೆ ಆಗ್ತಾ ಇದೆ ಅಂತೇಳಿ ಮಕ್ಕಳು ಹೇಳ್ಬೋದು ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ಓಕೆ, ಈಗ ಸುಮಾರು ಜನ ಹೊಟ್ಟೆ ನೋವು ಅಂತೇಳಿ ಬರ್ತಾರೆ, ಮಲ ಅವನು ಪಾಸ್ ಮಾಡ್ತಾ ಇದ್ದಾನೆ ಅಂದರೆ ಇಲ್ಲ ಡಾಕ್ಟರ್ ದಿನ ಮಾಡ್ತಾ ಇದ್ದಾನೆ ಅಂತೇಳಿ ಹೇಳ್ತಾರೆ. ಆಯಿತಾ, ಬಟ್ ನಾವು ಪ್ರೋಬ್ ಮಾಡಿ ಕೇಳಿದರೆ ಈಗ ಇದು ಪೋಷಕರಲ್ಲಿ, ಈಗ ಪಾಯ್ಖಾನೆಯಲ್ಲಿ ತುಂಬ ಹೊತ್ತು ಕೂತ್ಕೊಳ್ಳೋದು, ಅಥವಾ ಕೆಲವೊಬ್ರಿಗೆ ಹೋಗ್ತಾನೆ

0: ಒಂದು ನಿಮಿಷದಲ್ಲಿ ವಾಪಸ್ ಬರುವಂಥದ್ದು, ಫುಲ್ ಕ್ಲಿಯರ್ ಮಾಡಲಿಕ್ಕಿಲ್ಲ. ಓಕೆ, ಸ್ವಲ್ಪ ಹೊತ್ತು ಮಾಡುವಂಥದ್ದು ಬರುವಂಥದ್ದು. ಓಕೆ, ಈಗ ಕೆಲವೊಂದು ಮಕ್ಕಳು ಇಲ್ಲ ಗಟ್ಟಿ ಆಗ್ತದೆ ನೋವಾಗ್ತದೆ ಅಂತಲೂ ಹೇಳ್ಬೋದು. ಓಕೆ, ಸೊ ಇದೆಲ್ಲ ಲಕ್ಷಣಗಳು ಬರ್ತದೆ. ಓಕೆ, ಇಲ್ಲ ಕೆಲವೊಮ್ಮೆ ಏನಂತ ಹೇಳಿದರೆ ಇದು ಮಗು ಒಂದು ಮೂಲೆಯಲ್ಲಿ ಹೋಗಿ ಓಕೆ ಕಾಲು ಅಡ್ಡ ಮಾಡಿ ನಿಂತ್ಕೊಳ್ಳುವಂಥದ್ದು, ವಿತ್ ಹೋಲ್ಡಿಂಗ್ ಮ್ಯಾನೋವರ್ ಅಂತ ಹೇಳ್ತು, ಮೋಷನ್ ಮಾಡಲಿಕ್ಕೆ ಹೆದರಿಕೆಯಾಗಿ, ಮಲ ಪಾಸ್ ಮಾಡಲಿಕ್ಕೆ ಹೆದರಿಕೆಯಾಗಿ ವಿತ್ ಹೋಲ್ಡ್ ಮಾಡುವಂಥದ್ದು. ಸೊ ಇದೆಲ್ಲ ಸಮಸ್ಯೆ, ಮಲಬದ್ಧತೆ ಸಮಸ್ಯೆ ಕಾಣಿಸ್ತು. ಕೆಲವೊಮ್ಮೆ ಇದೇನೂ ಬರಲಿಕ್ಕಿಲ್ಲ. ಸೊ ವೈದ್ಯರು ಸಮಾಲೋಚನೆ ಮಾಡುವಾಗ, ವೈದ್ಯರು ಹೊಟ್ಟೆ ಪರೀಕ್ಷೆ ಮಾಡುವಾಗ ಈ ಮಲ ಹೊಟ್ಟೆಯಲ್ಲಿ ಸ್ಟಾಕ್ ಆಗಿರುವಂಥದ್ದು ಕಾಣಿಸ್ಕೊಳ್ಬೋದು. ಓಕೆ, ಸೊ ಇದೆಲ್ಲ ಸಮಸ್ಯೆ ಕಾಣಿಸಿಕೊಳ್ಬೋದು, ಮಲಬದ್ಧತೆ. ಇನ್ನೀಗ ಜಂತು ಹುಳದ ಸಮಸ್ಯೆ ಅಂತ ಹೇಳಿದರೆ, ಕೆಲವೊಮ್ಮೆ ಏನಂತ ಹೇಳಿದ್ರೆ ಒಕೇಶನಲ್ಲಿ ಮೋಷನಲ್ಲಿ ಹುಳಗಳು ಕಾಣಿಸಿಕೊಳ್ಬೋದು. ಅದು ಕಾಣಿಸಿಕೊಳ್ಬೇಕು ಅಂತಲೇ ಇಲ್ಲ, ಆಯ್ತಾ. ಇಲ್ಲ ಕೆಲವೊಮ್ಮೆ ಗುದದ್ವಾರದ ಸುತ್ತ ಮಗುವಿಗೆ ತುರಿಕೆ ಬರ್ಬೋದು. ಓಕೆ, ಇಲ್ಲ ಮಗುಗೆ ಇದೆರಡು ಲಕ್ಷಣ ಇಲ್ಲದೆ ಇರಲಿಕ್ಕೂ ಸಾಕು, ಮಗುಗೆ ಸ್ವಲ್ಪ ಹಶು ಕಮ್ಮಿ ಇರ್ಬೋದು, ಓಕೆ ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಕೆಲವೊಂದು ಈ ಹುಳದ ಸಮಸ್ಯೆಯಿಂದ ಕೆಲವೊಬ್ಬರಿಗೆ ಅಲರ್ಜಿ ಸಮಸ್ಯೆಗಳು, ತುರಿಕೆ ಚರ್ಮದಲ್ಲಿ ಅದೆಲ್ಲ ಕಾಣಿಸಿಕೊಳ್ಬೋದು. ಇದೆಲ್ಲ ಇಲ್ಲದಿದ್ದರೂ ಈಗ ಮಕ್ಕಳಲ್ಲಿ ಅಟ್ಲೀಸ್ಟ್ ಒಂದು 6 ತಿಂಗಳಿಗೆ ಒಮ್ಮೆ ಈ ಜಂತು ಹುಳದ ಔಷಧ ಕೊಡುವಂಥದ್ದು ಒಳ್ಳೆಯದು. ಈಗ ಸರ್ಕಾರಿ ಪ್ರೋಗ್ರಾಮ್ಗಳು ಇದೆ. ಓಕೆ, ಶಾಲೆಯಲ್ಲಿ 3 ತಿಂಗಳಿಗೆ 6 ತಿಂಗಳಿಗೆ ಒಮ್ಮೆ ಜಂತು ಹುಳದ ಔಷಧಿ ಎಲ್ಲರಿಗೂ ಕೊಡ್ತಾರೆ. ಅದನ್ನು ಎಲ್ಲ ಮಕ್ಕಳು ಸೇವನೆ ಮಾಡುವುದು ಸೇಫ್, ಏನು ಹಾನಿಯನ್ನು ಆಗುವುದಿಲ್ಲ. ಓಕೆ, ಸೊ ಅದನ್ನು ಕೆಲವೊಬ್ಬರು ಪೋಷಕರು ರಿಜೆಕ್ಟ್ ಮಾಡ್ತಾರೆ, ಯಾಕೆಂದರೆ ಈ ಔಷಧ ಹೇಗಾಗ್ಬೋದು, ಏನು ಸಮಸ್ಯೆ ಆಗ್ಬೋದು ಏನು ಅಂತೇಳಿ ತಗೊಳ್ಳೋದಿಲ್ಲ. ಸೊ ಅದನ್ನು ಸೇಫಾಗಿ ತಗೊಳ್ಬೋದು. ಓಕೆ, ಸೊ ಈ ಥರ ಸಮಸ್ಯೆಗಳು, ಜಂತು ಹುಳ ಅಥವಾ ಮಲಬದ್ಧತೆಯನ್ನು ಈ ಥರ ನಾವು ಟ್ಯಾಕಲ್ ಮಾಡ್ಬೋದು ಅಥವಾ ಕಂಡುಹಿಡಿಬಹುದು. ಹೊಟ್ಟೆ ಸೋಂಕು ಇದ್ದರೆ ಯೂಶ್ವಲಿ ಮಕ್ಕಳಿಗೆ ಭೇದಿ ಆಗುವಂಥದ್ದು, ವಾಂತಿ ಆಗುವಂಥದ್ದು, ಅಲೊಂಗ್ ವಿತ್ ಹೊಟ್ಟೆ ನೋವು, ಇಲ್ಲ ಕೆಲವೊಬ್ಬರಿಗೆ ಜ್ವರ ಕಾಣಿಸ್ಬೋದು. ಸೊ ಆ ಥರ ಸಮಸ್ಯೆಗಳಿರ್ಬೋದು. ಇದು ಹೊಟ್ಟೆ ಸೋಂಕು ಯೂಶ್ವಲಿ ಏನಂತ ಹೇಳಿದರೆ ಇದು ದೀರ್ಘಕಾಲದ ಹೊಟ್ಟೆ ನೋವು ಆಗುವುದಿಲ್ಲ. ಈ ನಾರ್ಮಲ್ ಸೋಂಕುಗಳು ನಾವು ಕಾಣುವಂಥದ್ರಲ್ಲಿ ಕೆಲವು ದಿನಗಳಲ್ಲಿ ಅಥವಾ ಕೆಲವು ವಾರಗಳಲ್ಲಿ ಅದು ಸೆಟ್ಲ್ ಆಗ್ತದೆ, ಕಮ್ಮಿ ಆಗ್ತದೆ. ಸೊ ಅದನ್ನು ಏನಂತ ಹೇಳಿದರೆ ಆ ಥರ ಇದ್ದರೆ ಹತ್ತಿರದ ಮಕ್ಕಳ ವೈದ್ಯರಲ್ಲಿ ಹೋಗಿ ಚಿಕಿತ್ಸೆ ತಗೊಳ್ಳುವಂಥದ್ದು ಒಳ್ಳೆಯದು ಸೋಂಕಿಗೆ.
1: ಡಾಕ್ಟರ್, ಈಗ ಮಗುವಿಗೆ ಪುನಃ ಪುನಃ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳಿದರೆ ಏನಾದರೂ ಪರೀಕ್ಷೆ ಮಾಡಿಸಬೇಕಾಗುತ್ತಾ?
0: ಹೌದು, ಏನಂತ ಹೇಳಿದರೆ ಪುನಃ ಪುನಃ ಅಥವಾ ದೀರ್ಘಕಾಲದ ಹೊಟ್ಟೆ ನೋವು ಇದ್ದರೆ ನಾನು ಮುಂಚೆ ಹೇಳಿದಾಗೆ ಯಾವತ್ತೊಂದು ವೈದ್ಯರ ಸಮಾಲೋಚನೆ ಮಾಡುವಂಥದ್ದು ಒಳ್ಳೆಯದು. ಸೊ ಈಗ ಯಾವುದೇ ಮಗು ಆ ಥರ ದೀರ್ಘಕಾಲ ಸಮಸ್ಯೆ ಅಥವಾ ಪುನಃ ಪುನಃ ಹೊಟ್ಟೆ ನೋವು ಬಂದರೆ ಒಂದು ಫಸ್ಟ್ ಏನಂತ ಹೇಳಿದರೆ ನಾವು ಡೀಟೇಲ್ಡ್ ಹಿಸ್ಟ್ರಿ ಆ್ಯಂಡ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ. ಆಯಿತಾ, ರೋಗ ಲಕ್ಷಣವನ್ನು ಇನ್ ಡೀಟೇಲ್ ಅನಲೈಸ್ ಮಾಡ್ತೇವೆ. ಆಯಿತಾ, ಮಗುವಿಗೆ ಪರೀಕ್ಷೆ ಮಾಡ್ತೇವೆ. ಈಗ ಮಗುವಿನ ತೂಕ ಅಥವಾ ಎತ್ತರ ಎಲ್ಲ ಏಜಿಗೆ ಸರಿಯಾಗಿದೆಯಾ ನೋಡ್ತೇವೆ, ರಕ್ತಹೀನತೆ ಸಮಸ್ಯೆ ಇದೆಯಾ ನೋಡ್ತೇವೆ, ಹೊಟ್ಟೆ ಪರೀಕ್ಷೆ ಮಾಡಿ ನೋಡ್ತೇವೆ, ಬೇರೆ ಏನಾದರೂ ಸಮಸ್ಯೆ ಕಾಣಿಸ್ತಾ ಇದೆಯಾ ಅಂತ. ಕೆಲವೊಮ್ಮೆ ಅಗತ್ಯ ಇದ್ದರೆ ಗುದದ್ವಾರದ ಪರೀಕ್ಷೆಯನ್ನು ಮಾಡ್ತೇವೆ. ಓಕೆ, ಅದರ ನಂತರ ಯಾವುದೇ ದೀರ್ಘಕಾಲ ಸಮಸ್ಯೆ ಇದ್ದರೂ ಕೆಲವೊಂದು ಬೇಸಿಕ್ ಬ್ಲಡ್ ಟೆಸ್ಟ್, ರಕ್ತ ಪರೀಕ್ಷೆಯನ್ನು ಮಾಡಿ ರಕ್ತಹೀನತೆ ಇದೆಯಾ, ಇನ್ಫ್ಲಮೇಟ್ರಿ ಪ್ಯಾರಾಮೀಟರ್ಸ್ ಅಂತೇಳಿ ಹೇಳ್ತೇವೆ. ಆಯಿತಾ, ಕೆಲವೊಂದು ಸ್ಪೆಷಲಿಸ್ಟ್ ರಕ್ತ ಪರೀಕ್ಷೆ ಬೇಸಿಕ್ ಟೆಸ್ಟ್ಗಳು ಮಾಡಿ ನೋಡ್ತೇವೆ. ಅದರ ನಂತರ ಏನಂತ ಹೇಳಿದ್ರೆ ಅಲ್ಟ್ರಾಸೋನೋಗ್ರಫಿ ಅಂತೇಳಿ ಹೇಳ್ತೇವೆ. ಆಯಿತಾ, ಹೊಟ್ಟೆಯ ಸ್ಕ್ಯಾನಿಂಗ್ ಪರೀಕ್ಷೆ, ಆಯ್ತು, ಅದನ್ನು ಮಾಡಿ ಏನಾದರೂ ಸಮಸ್ಯೆ ಇದೆಯಾ ಅಂತೇಳಿ ನೋಡ್ತೇವೆ. ಕೆಲವೊಂದು ಕೇಸ್ಗಳಲ್ಲಿ ಮೂತ್ರ ಪರೀಕ್ಷೆ ಅಥವಾ ಇದು ಮೋಷನ್ ಮಲ ಪರೀಕ್ಷೆಯನ್ನು ಮಾಡಿ ನೋಡ್ಬೋದು. ಇದನ್ನು ನಾವು ಫಸ್ಟ್ ಲೈನ್ ಸ್ಕ್ರೀನಿಂಗ್ ಅಂತೇಳಿ ಹೇಳ್ತೇವೆ. ಆಯ್ತು, ಈಗ ಇಷ್ಟು ಮಾಡಿ ನೋಡಿದಾಗ ನಮಗೇನಾದರೂ ಸಮಸ್ಯೆ ಕಂಡು ಬಂತು, ಈಗ ಪರೀಕ್ಷೆ ಮಾಡುವಾಗ ನಮಗೇನು ಗುದದ್ವಾರದಲ್ಲಿ ಗಾಯ ಇದೆ ಅಂತ ಹೇಳಿ ಕಾಣಿಸ್ಬೋದು, ರಕ್ತಹೀನತೆ ಕಾಣಿಸ್ಬೋದು, ಅಥವಾ ಶರೀರದಲ್ಲಿ ಪ್ರೋಟೀನ್ ಲೆವೆಲ್ ಕಮ್ಮಿ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಅಲ್ಟ್ರಾಸೌಂಡಲ್ಲಿ ಪ್ಯಾಂಕ್ರಿಯಸ್ ಸಮಸ್ಯೆ ಬಂತು ಅಥವಾ ಬೇರೆ ಏನು ಸಮಸ್ಯೆ ಬಂದರೆ ನಾವು ಸೆಕೆಂಡ್ ಲೈನ್ ಸ್ಕ್ರೀನಿಂಗಿಗೆ ಹೋಗ್ತೇವೆ. ಓಕೆ, ಸೊ ಅದರಲ್ಲಿ ಏನು ಬರ್ತದೆ ಅಂದರೆ ಅದು ಮಕ್ಕಳಿನ ಮಕ್ಕಳಿಗೆ ನಾವು ಬೇರೆ ಬೇರೆ ರೀತಿಯ ಪರೀಕ್ಷೆಯನ್ನು ಪ್ಲ್ಯಾನ್ ಮಾಡ್ಬೋದು. ಅದು ಒಬ್ಬ ಮಗುವಿಂದ ಇನ್ನೊಂದು ಮಗುವಿಗೆ ಬೇರೆ ಇರಲಿಕ್ಕೂ ಸಾಕು. ಸೊ ಯೂಶ್ವಲಿ ಅದರಲ್ಲಿ ಏನಂತ ಹೇಳಿದರೆ ಮಗುವಿಗೆ ಎಂಡೋಸ್ಕೋಪಿ ಪರೀಕ್ಷೆ ನಾವು ಅಡ್ವೈಸ್ ಮಾಡ್ಬೋದು ಈ ಥರ ಸಮಸ್ಯೆ ಕಂಡು ಬಂದರೆ. ಓಕೆ, ಅಂದರೆ ಇದು ಇಲ್ಲದಿದ್ದರೆ ಈಗ ಸ್ಕ್ಯಾನಿಂಗಲ್ಲಿ ಏನು ಸಮಸ್ಯೆ ಕಂಡು ಬಂದರೆ ಸಿ ಟಿ ಸ್ಕ್ಯಾನ್ ಅಂತೇಳಿ ಅಥವಾ MRI ಸ್ಕ್ಯಾನಿಂಗ್ ಹೊಟ್ಟೆದು ಮಾಡುವ ಅವಶ್ಯಕತೆ ಬರುವ ಚಾನ್ಸಸ್ ಇರ್ತದೆ. ಸೊ ಇದೆಲ್ಲ ಇದು ಸೆಕೆಂಡ್ ಲೆವೆಲ್ ಇನ್ವೆಸ್ಟಿಗೇಷನ್ ಅಂತೇಳಿ ಹೇಳ್ತೇವೆ. ಸೊ ಈ ಥರ ನಾವು ಪರೀಕ್ಷೆಯನ್ನು ಪ್ಲ್ಯಾನ್ ಮಾಡ್ತೇವೆ. ಈಗ ಎಲ್ಲ ಮಕ್ಕಳಿಗೆ

0: ಪರೀಕ್ಷೆ ಮಾಡ್ತೇವೆ ಅಂತ ಹೇಳಲಿಕ್ಕಾಗುದಿಲ್ಲ. ಸೊ ಇನಿಷಿಯಲ್ ಸ್ಕ್ರೀನಿಂಗ್ ಅಥವಾ ಇನಿಷಿಯಲ್ ಪರೀಕ್ಷೆಯಲ್ಲಿ ನಮಗೆ ಯಾವ ತರ ಕಾಣಿಸ್ಕೊಳ್ತದೋ ಅದರ ಮೇಲೆ ಮಗುವಿಗೆ ಎಂಡೋಸ್ಕೋಪಿ ಬೇಕೋ ಇಲ್ವೋ ಅಥವಾ ಮಗುವಿಗೆ ಸಿ ಟಿ ಸ್ಕ್ಯಾನ್ ಅಥವಾ ಎಂ ಆರ್ ಐ ಸ್ಕ್ಯಾನ್ ಬೇಕೋ ಇಲ್ವೋ ಅಂತೇಳಿ ಡಿಸೈಡ್ ಮಾಡ್ತೇವೆ. ಸೊ ಮೇ ಬಿ ಒಂದು 10 ಜನರಲ್ಲಿ ಹೋದವರಲ್ಲಿ ಪರೀಕ್ಷೆಯಲ್ಲಿ ಯಾರಿಗೆ ಸಮಸ್ಯೆ ಕಾಣಿಸ್ಕೊಳ್ತದೋ ಸೊ ಅವರಿಗೆ ನಾವು ಈ ತರ ಅಡ್ವಾನ್ಸ್ಡ್ ಪರೀಕ್ಷೆಗಳು ಬೇಕಾ ಬೇಡ ಅಂತೇಳಿ ಡಿಸೈಡ್ ಮಾಡ್ತೇವೆ.
1: ಈಗ ಎಂಡೋಸ್ಕೋಪಿ ಅಂತ ಹೇಳಿದಾಗ ಇದನ್ನ ಮಕ್ಕಳಲ್ಲಿ ಮಾಡುವಂತದ್ದು ಸುರಕ್ಷಿತವೇ?
0: ಇದು ಒಂದು ಸಾಮಾನ್ಯವಾದ ಕ್ವಶನ್, ನಮ್ಮ ಪೋಷಕರು ನಮಗೆ ಕೇಳ್ತಾರೆ ನಾವು ಎಂಡೋಸ್ಕೋಪಿ ಸಜೆಸ್ಟ್ ಮಾಡಿದ್ರೆ. ಓಕೆ, ಎಂಡೋಸ್ಕೋಪಿ ಅಂದ್ರೆ ಏನು ಅಂತೇಳಿ ಫಸ್ಟ್ ನಾವು ತಿಳ್ಕೊಳ್ಬೇಕು. ಓಕೆ, ಇದರಲ್ಲಿ ಒಂದು ಪೈಪ್ ಇದ್ದು ಒಂದು ಕ್ಯಾಮರಾ ಇರುವಂತದ್ದು. ಸೊ ಅದರಲ್ಲಿ ಅಪ್ಪರ್ ಮತ್ತೆ ಲೋವರ್ ಎಂಡೋಸ್ಕೋಪಿ, ಈಗ ಬಾಯಿಯ ಮೂಲಕವೋ ಅಥವಾ ಗುದದ್ವಾರದ ಮೂಲಕವೋ, ಸೊ ಅನ್ನನಾಳ, ಹೊಟ್ಟೆ ಅಥವಾ ಸಣ್ಣ ಕರುಳು ಮೇಲ್ಭಾಗ ಅಥವಾ ದೊಡ್ಡ ಕರುಳು ಮತ್ತೆ ಸಣ್ಣ ಕರುಳಿನ ಸಮ್ ಪಾರ್ಟ್ ಕೊಲೊನೋಸ್ಕೋಪಿಯಲ್ಲಿ ಗುದದ್ವಾರದ ಮೂಲಕ ಅದರಲ್ಲಿ ನಾವು ನೋಡುವಂಥದ್ದು. ಫಸ್ಟಿಗೆ ನೋಡಿ ಅದರಲ್ಲಿ ಏನಾದರೂ ಸಮಸ್ಯೆ ಕಂಡ್ರೆ, ಓಕೆ, ಅದರಲ್ಲಿ ಹುಣ್ಣುಗಳು ಕಂಡ್ರೆ ಅದರ ಸ್ಯಾಂಪಲ್ ನಾವು ಟೆಸ್ಟಿಗೆ ಕಳಿಸ್ಬೋದು. ಅಥವಾ ಬೇರೆ ಏನಾದರೂ ಸಮಸ್ಯೆ ಇದ್ದರೆ ಥೆರಪ್ಯೂಟಿಕ್ ಎಂಡೋಸ್ಕೋಪಿ ಅಂತ ಹೇಳ್ತೇವೆ. ಕೆಲವೊಮ್ಮೆ ಅದರಲ್ಲಿ ಪಾಲಿಪ್ ಅಂತೇಳಿ ಎಕ್ಸ್ಟ್ರಾ ಗ್ರೋತ್ ಇದ್ರೆ ಅದನ್ನು ನಾವು ತೆಗೆದು ಅದನ್ನು ಟೆಸ್ಟಿಗೆ ಕಳಿಸ್ಬೋದು. ಸೊ ಮಕ್ಕಳಲ್ಲಿ ಎಂಡೋಸ್ಕೋಪಿ ಮಾಡ್ಬೋದೆಂದ್ರೆ ಹೌದು ಮಾಡಬಹುದು, ಅಗತ್ಯ ಇದ್ದರೆ ಮಾಡ್ಬೋದು. ಸೊ ನಾವು ಯಾವುದು ಮಕ್ಕಳಲ್ಲಿ ಏನಂತೇಳಿ ಏನು ಸಮಸ್ಯೆ ಇಲ್ದಿದ್ರೆ ಮಾಡೋದಿಲ್ಲ, ರಿಸ್ಕ್ ವರ್ಸಸ್ ಬೆನಿಫಿಟ್ ರೇಷಿಯೋ ನೋಡ್ತೆ. ಸೊ ಮಗುವಿಗೆ ಸಮಸ್ಯೆ ಇರ್ಬೋದಾ ಅಂತೇಳಿ ಕೆಲವೊಂದು ಬೇರೆ ಪರೀಕ್ಷೆಗಳ ಮೂಲಕ ಅಥವಾ ರೋಗ ಲಕ್ಷಣವನ್ನು ಅನಲೈಸ್ ಮಾಡಿ ಡಿಸೈಡ್ ಮಾಡ್ತೇವೆ. ಸೊ ಎಂಡೋಸ್ಕೋಪಿ ಬೇಕು ಅಂತೇಳಿದ್ರೆ ಅವರಿಗೆ ಎಂಡೋಸ್ಕೋಪಿ ಮಾಡುವ ಅಂತೇಳಿ ಅಡ್ವೈಸ್ ಮಾಡ್ತೇವೆ. ಹೌದು, ಈಗ ಏನಂತೇಳಿದ್ರೆ ಹಳೆ ಕಾಲದಲ್ಲಿಗಿಂತ ಈಗ ಕಾಲಕ್ಕೆ ಎಂಡೋಸ್ಕೋಪ್ಗಳಲ್ಲಿ ಅಂದ್ರೆ ಆ ಮೆಷಿನಲ್ಲಿ ತುಂಬಾ ಅಡ್ವಾನ್ಸ್ಮೆಂಟ್ ಬಂದಿದೆ. ಈಗ ನಾವು ಏನಂತೇಳಿದ್ರೆ ನಾವು ಈಗ ಮಾಡ್ತದ್ದು ಫ್ಲೆಕ್ಸಿಬಲ್ ಎಂಡೋಸ್ಕೋಪಿಸ್ ಅಂತೇಳಿ. ಮುಂಚೆ ರಿಜಿಡ್ ಎಂಡೋಸ್ಕೋಪಿ ಅಂತ ಇರ್ತದೆ, ಹಾರ್ಡ್ ಆಗಿರುವಂತದ್ದು. ಸೊ ಅದರಲ್ಲಿ ಏನಂತ ಹೇಳಿದ್ರೆ ಮಾಡುವ ಕಾಲದಲ್ಲಿ ಸ್ವಲ್ಪ ಗಾಯ ಆಗುವಂಥದ್ದು ಒಳಗಡೆ, ಅದರಲ್ಲೆಲ್ಲ ಸಮಸ್ಯೆ ಜಾಸ್ತಿ ಬರುವಂತ ಚಾನ್ಸಸ್ ಇರ್ತಿತ್ತು. ಈಗ ನಾವು ಮಾಡುವಂಥದ್ದು ಫ್ಲೆಕ್ಸಿಬಲ್ ಎಂಡೋಸ್ಕೋಪಿ. ಓಕೆ, ತುಂಬಾ ಅಡ್ವಾನ್ಸಸ್ ಬಂದಿದೆ, ಹೈ ರೆಸೊಲ್ಯೂಷನ್ ಫ್ಲೆಕ್ಸಿಬಲ್ ಎಂಡೋಸ್ಕೋಪಿಸ್. ಸೊ ಅದರಲ್ಲಿ ನಾವು ಸೇಫ್ ಆಗಿ ಈಗ ಏನು ತೊಂದರೆ ಆಗದ ಹಾಗೆ ಇದು ಎಂಡೋಸ್ಕೋಪಿ ಪರೀಕ್ಷೆಗಳನ್ನು ಮಾಡಬಹುದು. ಓಕೆ, ಕೆಲವೊಬ್ರು ಹೇಳ್ತಾರೆ ಇದೇನು ಶಸ್ತ್ರಚಿಕಿತ್ಸೆ, ಮಗುವಿಗೆ ಹೊಟ್ಟೆಯಲ್ಲಿ ಗಾಯ ಆಗ್ತದೆ ಅಂತೇಳಿ ಎಂಡೋಸ್ಕೋಪಿ ಮಾಡುವಾಗ. ಸೊ ಯೂಶ್ವಲಿ ಏನು ಗಾಯಗಳು ಇರುವುದಿಲ್ಲ. ಓಕೆ, ಇದು ಯಾಕೆಂದರೆ ನಾವು ನ್ಯಾಚುರಲ್ ಹೋಲಲ್ಲೇ ಇದು ಒಳಗಡೆ ಹೋಗಿ ನೋಡುವಂಥದ್ದು. ಸೊ ಯೂಶ್ವಲಿ ಮಗುವಿಗೆ ಏನು ಗಾಯ ಇರುವುದಿಲ್ಲ, ಆಯಿತು, ಏನು ನೋವಾಗ್ತದೆ ಕೇಳ್ತಾರೆ. ಸೊ ಯೂಶ್ವಲಿ ಏನಂದರೆ ಮಕ್ಕಳಲ್ಲಿ ನಾವು ಎಂಡೋಸ್ಕೋಪಿ ಮಾಡಿ ಸೆಡೇಷನ್ ಅಂತೇಳಿ ಯೂಸ್ ಮಾಡ್ತೇವೆ. ಅಂದರೆ ಸೆಡೇಷನ್ ಅಂತ ಹೇಳಿದ್ರೆ ಮೈನರ್ ಫಾರ್ಮ್ ಆಫ್ ಅನಸ್ಥೇಸಿಯಾ. ಓಕೆ, ಸೊ ಮಗುವನ್ನು ಕಂಫರ್ಟೇಬಲ್ ಆಗಿ ಮಲಗಿಸಿ ಕೆಲವೊಂದು ಮದ್ದುಗಳನ್ನು ಕೊಟ್ಟು ಎಂಡೋಸ್ಕೋಪಿ ಪರೀಕ್ಷೆ ಮಾಡಿ ಮಗು ಎಂಡೋಸ್ಕೋಪಿ ಪರೀಕ್ಷೆ ಆದ ನಂತರ ಹೇಳುವ ಹಾಗೆ ಮಾಡ್ತೇವೆ. ಸೊ ಅದರಲ್ಲಿ ಏನು ಮೇಜರ್ ನೋವುಗಳು ಇರುವುದಿಲ್ಲ. ಓಕೆ, ಮಗುವಿನ ಇಂಡಿಕೇಶನ್ ನೋಡಿ, ಸಮಸ್ಯೆಯನ್ನು ನೋಡಿ. ಓಕೆ, ಕೆಲವೊಮ್ಮೆ ಒಂದು ದಿನದ ಇದು ಆಸ್ಪತ್ರೆ ಅಷ್ಟೇ ಅಬ್ಸರ್ವೇಷನ್ಗೆ ಅಡ್ವೈಸ್ ಮಾಡ್ಬೋದು. ಇಲ್ಲದಿದ್ದರೆ ಸುಮಾರು ಟೈಮಲ್ಲಿ ಡೇ ಕೇರ್ ಅಂತ ಹೇಳ್ತು, ಮಗು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಬಂದರೆ ಟೆಸ್ಟ್ ಮಾಡಿ ಮಧ್ಯಾಹ್ನ ಹೊತ್ತು ಸಂಜೆ ಕಳಿಸುವಂಥದ್ದು ಉಂಟು. ಓಕೆ, ಸೆಡೇಷನ್ ಬೇಕಾಗಿರೋದ್ರಿಂದಾಗಿ ಮಗು ಸ್ವಲ್ಪ ಒಂದು 6 ಗಂಟೆ ಖಾಲಿ ಹೊಟ್ಟೆಯಲ್ಲಿ ಇರಬೇಕಾಗ್ತದೆ ಪರೀಕ್ಷೆ. ಸೊ ಓವರ್ಆಲ್ ನಾನು ಹೇಳೋದಾದರೆ ಎಂಡೋಸ್ಕೋಪಿ ಮಗುವಲ್ಲಿ ಸುರಕ್ಷಿತವಾಗಿ ಮಾಡ್ಬೋದು, ಬಟ್ ಅಗತ್ಯ ಇದ್ರೆ ಮಾಡಬೇಕಾಗ್ತದೆ. ಓಕೆ
1: ಓಕೆ ಡಾಕ್ಟರ್, ಈಗ ಕಡೆಯದಾಗಿ ಈ ಮಕ್ಕಳಲ್ಲಿ ಹೊಟ್ಟೆ ನೋವನ್ನ ತಡೆಗಟ್ಟಬೇಕಾದ್ರೆ ಪೋಷಕರು ದಿನನಿತ್ಯ ಯಾವ ರೀತಿಯಂತ ಮುನ್ನೆಚ್ಚರಿಕೆಗಳನ್ನ ವಹಿಸ್ಕೋಬೇಕಾಗುತ್ತೆ?
0: ಹೌದು, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತೇಳಿ ಹೇಳ್ತೇವೆ. ಆಯ್ತು, ರೋಗ ತಡೆಗಟ್ಟುವುದು ಬೆಸ್ಟ್. ಓಕೆ, ಏನಿದ್ರು ರೋಗ ಬಂದ ನಂತರ ನಾವು ಅದನ್ನು ಚಿಕಿತ್ಸೆ ಪಡ್ಕೊಳ್ಬೇಕಾಗ್ತದೆ. ಸೊ ಹೆಲ್ದಿ ಲೈಫ್ ಸ್ಟೈಲ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಈಗ ಇದರ ಬಗ್ಗೆ ನಮ್ಮ ಬ್ಯುಸಿ ಲೈಫ್ ಸ್ಟೈಲಲ್ಲಿ ಇದರ ಬಗ್ಗೆ ಇಂಪಾರ್ಟೆನ್ಸ್ ಕಮ್ಮಿ ಆಗ್ತಾ ಇದೆ. ಓಕೆ, ಸೊ ಈಗ ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ಒಂದು ಹೆಲ್ದಿ ಡಯಟ್. ಓಕೆ, ಆಹಾರ ಪದ್ಧತಿಯಲ್ಲಿ ನಾವು ವ್ಯತ್ಯಾಸ ಮಾಡಿಕೊಳ್ಬೇಕು. ಈಗ ಆಹಾರದಲ್ಲಿ ನಾರಿನಂಶ ಕಮ್ಮಿ ಆಗ್ತಾ ಇದೆ, ಅದನ್ನು ಜಾಸ್ತಿ ಮಾಡಬೇಕು. ಹೇಗೆ ಜಾಸ್ತಿ ಮಾಡೋದಂದರೆ ತರಕಾರಿ ಹಣ್ಣು ಸೇವನೆ ಅಥವಾ ಕಾಳುಗಳು, ಓಕೆ, ಅಂದರೆ ಹೋಲ್ ಗ್ರೇನ್ಸ್ ಅಂತ ಹೇಳ್ತೇವೆ, ಸೇವನೆ ಜಾಸ್ತಿ ಮಾಡಬೇಕು. ಓಕೆ, ಇನ್ನು ಎಂತ ನೀರು ಕುಡಿಯುವಂಥದ್ದು ಕಮ್ಮಿ ಆಗ್ತಾ ಇದೆ. ಓಕೆ, ಸೊ ಅಟ್ಲೀಸ್ಟ್ ನಮ್ಮ ದೊಡ್ಡ ಮಕ್ಕಳಲ್ಲಿ ಅಟ್ಲೀಸ್ಟ್ 1.5 ಲೀಟರಿಂದ 2 ಲೀಟರಷ್ಟು ದಿನಗಳು ಕುಡಿಯುವಂಥದ್ದು ತುಂಬ ಮುಖ್ಯ. ಮತ್ತೀಗ ಜಂಕ್ ಫುಡ್ ಸೇವನೆ, ತಿನ್ಲೇಬೇಡಿ ಅಂತೇಳಿ ನಾವು ಈಗ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ನಮ್ಮ ಸುಮಾರು ಒಕೇಶನ್ ಇರ್ತದೆ, ಫ್ಯಾಮಿಲಿಯಲ್ಲಿ ಫಂಕ್ಷನ್ ಇರ್ಬೋದು, ಆ ಟೈಮಲ್ಲಿ ಸೇವನೆ ಆಗಿ ಆಗ್ತದೆ. ಬಟ್ ಅದನ್ನು ರಿಸ್ಟ್ರಿಕ್ಟ್

0: ಮಾಡುವಂಥದ್ದು, ಅದನ್ನು ತಿಂಗಳಿಗೊಮ್ಮೆ ಅಥವಾ ತಿಂಗಳಿಗೆ ಎರಡು ಸರ್ತಿಯೋ, ಸೊ ಆ ಥರ ಸೇವನೆ. ಮತ್ತು ಉಳಿದ ದಿನ ನಾವು ನಮ್ಮ ರೆಗ್ಯುಲರ್ ಫುಡ್, ನಮ್ಮ ಹಿರಿಯರು ಏನು ತಿನ್ಕೊಳ್ತಾ ಬಂದಿದ್ದಾರೋ ಅದನ್ನೇ ಸೇವನೆ ಮಾಡುವಂಥದ್ದು ಒಳಿತು.
1: ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ಈ ಮಕ್ಕಳಲ್ಲಿ ಕಂಡುಬರುವಂತಹ ಹೊಟ್ಟೆ ನೋವಿನ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದ.
2: ಇದುವರೆಗೆ ಮಕ್ಕಳಲ್ಲಿ ಕಂಡುಬರುವ ಹೊಟ್ಟೆ ನೋವು ಈ ಕುರಿತು ಡಾಕ್ಟರ್ ಪ್ರಸಾದ್ ಬಿಎಸ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ರಾಜ್ಯ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ PMKSY ಈ ಕುರಿತು ವಿಜಯನಗರ ಜಿಲ್ಲೆ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಶ್ರೀ ವಾಮದೇವ ಕೊಳ್ಳಿ ಅವರಿಂದ ಮಾಹಿತಿ.
5: ನಮ್ಮ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದ್ದು July 1, 2015 ಈ ಯೋಜನೆ ಪ್ರಾರಂಭವಾಯಿತು. ಈ ಯೋಜನೆಯ ಮುಖ್ಯ ಧ್ಯೇಯಗಳು ಏನಂತಂತಂದರೆ ಪ್ರತಿ ಹನಿಗೂ ಹೆಚ್ಚು ಬೆಳೆ ಅಂದರೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಮತ್ತು ಪ್ರತಿ ಜಮೀನಿಗೂ ನೀರು, ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸುವ, ನೀರಿನ ಬಳಕೆಯ ದಕ್ಷತೆ ಹೆಚ್ಚಿಸುವ ಹಾಗೂ ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡುವ ಗುರಿಯೊಂದಿಗೆ ಈ ಯೋಜನೆ ಪ್ರಾರಂಭವಾಯಿತು. ಈ ಯೋಜನೆ ಪೂರ್ವಾವಧಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ನೀರಾವರಿ ಯೋಜನೆ ಅಂತೇಳಿ ಡಿಸ್ಟ್ರಿಕ್ಟ್ ಇರಿಗೇಷನ್ ಪ್ಲಾನ್ ಅಂತೇಳಿ ತಯಾರು ಮಾಡಿಕೊಳ್ಳಲಾಗಿತ್ತು. ಆ ಒಂದು ಪ್ಲಾನ್ ಆಧಾರ ಮೇಲೆ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಿದೆ. ಈ ಯೋಜನೆಯಡಿ ಬರುವ ಪ್ರಮುಖ ಕಾರ್ಯಕ್ರಮಗಳು ಅಂದರೆ ಘಟಕಗಳು ಯಾವೆಂದರೆ, ಮೊದಲೇದಾಗಿ ತ್ವರಿತ ನೀರಾವರಿ ಲಾಭದ ಕಾರ್ಯಕ್ರಮ ಅಂತೇಳಿ ಎಕ್ಸಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಅಂತೇಳಿ, ಈ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ಮತ್ತು ಮಧ್ಯಮ ನೀರಾವರಿ ಯೋಜನೆಗಳನ್ನು ಆದಷ್ಟು ಬೇಗನೆ ಪೂರ್ಣಗೊಳಿಸುವುದು ಮುಖ್ಯವಾಗಿರುತ್ತದೆ. ತದನಂತರ ಎರಡನೇದಾಗಿ ಹರ್ ಖೇತ್ ಕೋ ಪಾನಿ ಅಂತೇಳಿ, ಪ್ರತಿ ಜಮೀನಿಗೂ ನೀರು, ಹೊಸ ನೀರಾವರಿ ಮೂಲಗಳನ್ನು ಸೃಷ್ಟಿಸುವುದು, ಜಲಮೂಲಗಳ ಮರುಸ್ಥಾಪನೆ ಮತ್ತು ಸಣ್ಣ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಈ ಕಾರ್ಯಕ್ರಮದ ಉದ್ದೇಶ ಆಗಿರುತ್ತದೆ. ಈ ಎರಡೂ ಕಾರ್ಯಕ್ರಮಗಳನ್ನು ನೀರಾವರಿ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುತ್ತದೆ. ಇನ್ನು ಕೃಷಿ ಮತ್ತು ಜಲಾನಯನ ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರತಿ ಹನಿ ಹೆಚ್ಚು ಬೆಳೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತೇಳಿ ಇದು ಸೂಕ್ಷ್ಮ ನೀರಾವರಿ ಯೋಜನೆ. ಇದರ ಉದ್ದೇಶ ಹೊಲ ಮತ್ತು ಜಮೀನುಗಳ ಮಟ್ಟದಲ್ಲಿ ನೀರನ್ನು ಮಿತವಾಗಿ ಮತ್ತು ಸಮರ್ಪಕವಾಗಿ ಬಳಸುವ ಸಲುವಾಗಿ ಹನಿ ನೀರಾವರಿ ಅಂದರೆ ಡ್ರಿಪ್ ಅಂತೇಳಿ ಮತ್ತು ತುಂತುರು ನೀರಾವರಿ ಅಂದರೆ ಸ್ಪ್ರಿಂಕ್ಲರ್ ಅಂತೇಳಿ ಈ ಪದ್ಧತಿಗಳನ್ನು ಅನುಸರಿಸಲು ಉತ್ತೇಜನ ನೀಡಲಾಗುತ್ತದೆ. ಮತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಸಹ ಈ ಒಂದು ಯೋಜನೆಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತದೆ. ಇದರ ಉದ್ದೇಶ ಮಳೆ ನೀರು ಕೊಯ್ಲು, ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡುವುದು, ಭೂ ಅಭಿವೃದ್ಧಿಯನ್ನು ಮಾಡುವುದು. ಇದಲ್ಲದೆ ಇತರ ಉಪಚಾರಗಳು ಅಂತೇಳಿ ಮತ್ತೊಂದು ಕಾರ್ಯಕ್ರಮ ಸಹ ಇರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಳೆ ನೀರು ಸಂರಕ್ಷಣೆ, ಅಂತರ್ಜಲ ಹೆಚ್ಚಳ ಮಾಡುವುದು ಮತ್ತು ನೀರಿನ ಸಮರ್ಪಕ ಬಳಕೆ ಬಗ್ಗೆ ಉತ್ತೇಜನ ನೀಡುವುದು. ಈಗ ಕೃಷಿ ಮತ್ತು ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ಅನುಷ್ಠಾನಗೊಳಿಸ್ತಾ ಇರುವ ಕಾರ್ಯಕ್ರಮದ ಬಗ್ಗೆ ನಾವು ಕೂಲಂಕುಷವಾಗಿ ನೋಡೋದಾದರೆ, ಈಗ ನಮ್ಮ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಒಣಭೂಮಿಯನ್ನು ಹೊಂದಿರುವ ಎರಡನೇ ರಾಜ್ಯ ಆಗಿರುತ್ತದೆ. ಈ ಕಾರಣದಿಂದ ರಾಜ್ಯದಲ್ಲಿ 2003 ಮತ್ತು 2004 ಸೂಕ್ಷ್ಮ ನೀರಾವರಿ ಯೋಜನೆಯಡಿ ಹನಿ ಮತ್ತು ತುಂತುರು ನೀರಾವರಿ ಘಟಕಗಳನ್ನು ಸಹಾಯಧನದಡಿ ರೈತರಿಗೆ ವಿತರಿಸಲಾಗುತ್ತದೆ. ಇದಲ್ಲದೆ 2005-2006 ಕೇಂದ್ರ ಸರ್ಕಾರವು ಸಹ ಈ ಕಾರ್ಯಕ್ರಮದಡಿ ಸಹಾಯಧನ ಒದಗಿಸುತ್ತಿದೆ. 2015-2016 ಈ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮವನ್ನು PMKSY PDMC ಘಟಕದಡಿ ಅನುಷ್ಠಾನಗೊಳಿಸಲು ಪ್ರಾರಂಭ ಮಾಡಲಾಯಿತು. ಈಗ ಇತ್ತೀಚೆಗೆ 2023-2024 ಈ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಘಟಕದಡಿ ಅನುಷ್ಠಾನಗೊಳಿಸಲಾಗುತ್ತದೆ. ಈ ಒಂದು ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ರೈತರಿಗೆ 2 ಹೆಕ್ಟೇರ್ವರೆಗೂ ಅಂದರೆ ಸಣ್ಣ ರೈತರಿರ್ಬೋದು, ದೊಡ್ಡ ರೈತರಿರ್ಬೋದು ಅಥವಾ ಅತಿ ಸಣ್ಣ ರೈತರಿರ್ಬೋದು, ಅವರಿಗೆ ಕೇಂದ್ರ ಸರ್ಕಾರದಿಂದ ಶೇಕಡ 33% ಸಹಾಯಧನ, ರಾಜ್ಯ ಸರ್ಕಾರದಿಂದ ಶೇಕಡ 57% ಸಹಾಯಧನ, ಒಟ್ಟಾರೆ ಶೇಕಡ 90% ಸಹಾಯಧನ ಕೊಡಲಾಗ್ತಿದೆ. ಅದೇ ರೀತಿ 2 ಹೆಕ್ಟೇರ್ ಒಳಗೆ ಬರ್ತಕ್ಕಂಥ ದೊಡ್ಡ ರೈತರಿಗೂ ಸಹ ಕೇಂದ್ರ ಸರ್ಕಾರದಿಂದ 27% ಸಹಾಯಧನ, ರಾಜ್ಯ ಸರ್ಕಾರದಿಂದ 63% ಸಹಾಯಧನ, ಒಟ್ಟಾರೆ 90% ಸಹಾಯಧನವನ್ನು ಕೊಡಲಾಗ್ತಿದೆ. ಮತ್ತು 2 ಹೆಕ್ಟೇರ್ಗಿಂತ ಜಾಸ್ತಿ ಇದ್ದು 5 ಹೆಕ್ಟೇರ್ಗಳ ಒಳಗೆ ಇರತಕ್ಕಂಥ ರೈತರಿಗೆ ಕೇಂದ್ರ ಸರ್ಕಾರದಿಂದ 27% ಸಹಾಯಧನ, ರಾಜ್ಯ ಸರ್ಕಾರದಿಂದ 18% ಸಹಾಯಧನ, ಒಟ್ಟಾರೆ 45% ಸಹಾಯಧನ ನೀಡಲಾಗ್ತಿದೆ. ಈ ಒಂದು ಸೌಲಭ್ಯವನ್ನು ಪಡಲಿಕ್ಕೆ ನಮ್ಮ ರೈತರು ಏನು ಮಾಡಬೇಕಂತಂದರೆ, ಪ್ರತಿಯೊಬ್ಬ ರೈತರು ಅವರ ಜಮೀನಿನಲ್ಲಿ ನೀರಾವರಿ ಮೂಲವನ್ನು ಹೊಂದಿರುವಂಥ ರೈತರು ಇರಬೇಕು, ಅವ್ರಿಗಷ್ಟೇ ಈ ಸೌಲಭ್ಯವನ್ನು ಕೊಡಲಾಗ್ತದೆ. ಮತ್ತು ಪ್ರತಿ 7 ವರ್ಷಕ್ಕೊಮ್ಮೆ ಈ ಸವಲತ್ತನ್ನು ನೀಡಲಾಗುತ್ತದೆ. ಒಂದ್ಸಲ ಅವರು ಈ ಸವಲತ್ತನ್ನು ಪಡ್ಕೊಂಡ್ರೆ ಮುಂದೆ 7 ವರ್ಷದವರೆಗೂ ಅವರು ಮತ್ತೆ ಈ ಸವಲತ್ತನ್ನು ಪಡ್ಕೊಳ್ಳೋಕ್ಕೆ ಕಾಯಬೇಕಾಗುತ್ತೆ. ಕಾರ್ಯಕ್ರಮದಡಿ ನಮಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಅನುದಾನ ಯಾವ ರೀತಿ ಬರುತ್ತದೆ ಅಂದರೆ,

ಕೇಂದ್ರೀಯ ಅಂತರ್ಜಲ ಮಂಡಳಿ ಅಂತೇಳಿ ಅಂದರೆ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಅಂತೇಳಿ ಅವರು ನಮ್ಮ ತಾಲೂಕುಗಳನ್ನು ಅಂತರ್ಜಲ ಮಟ್ಟದ ಆಧಾರದ ಮೇಲೆ ವರ್ಗೀಕರಣ ಮಾಡಿದರೆ ಅತಿ ಹೆಚ್ಚು ಅಂತರ್ಜಲ ಉಪಯೋಗಿಸಿರುವ ತಾಲೂಕುಗಳಂದರೆ ಓವರ್ ಎಕ್ಸ್ಪ್ಲಾಯ್ಟೆಡ್ ತಾಲೂಕು, ಸಂದಿಗ್ಧತೆ ತಾಲೂಕುಗಳು ಅಂದರೆ ಕ್ರಿಟಿಕಲ್ ಸ್ಟೇಜಲ್ಲಿ ಇರ್ತಕ್ಕಂಥ ತಾಲೂಕುಗಳು, ಅರೆ ಸಂದಿಗ್ಧತೆ ಅಂತಂದರೆ ಸೆಮಿ ಕ್ರಿಟಿಕಲ್ನ ಹಂತದಲ್ಲಿರ್ತಕ್ಕಂಥ ತಾಲೂಕುಗಳು, ಅದೇ ರೀತಿ ಸುರಕ್ಷತೆ ಮಟ್ಟದಲ್ಲಿರ್ತಕ್ಕಂಥ ತಾಲೂಕುಗಳು ಅಂತ ಅವರು ವರ್ಗೀಕರಣ ಮಾಡಿದರೆ ಓವರ್ ಎಕ್ಸ್ಪ್ಲಾಯ್ಟೆಡ್ ಬರ್ತದೆ, ಅಲ್ಲಿಗೆ ಹೆಚ್ಚಿನ ಒಂದು ಅನುದಾನ ನಮಗೆ ಈ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ರೈತರು ಸವಲತ್ತನ್ನು ಪಡೆಯಲು ಅವರು ಕಡ್ಡಾಯವಾಗಿ FID ಅಂತೇಳಿ ಈ ಫ್ರೂಟ್ಸ್ ತಂತ್ರಾಂಶದಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೇಕು. ಅವರಿಗೆ ಒಂದು FID ನಂಬರ್ ಇರುತ್ತೆ, ಐಡೆಂಟಿಫಿಕೇಷನ್ ನಂಬರು, ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್, ಇದರಲ್ಲಿ ಈ ಒಂದು ತಂತ್ರಾಂಶದಲ್ಲಿ ಅವರು ನೋಂದಾವಣೆ ಮಾಡಿಕೊಂಡ್ರೆ ಅವರಿಗೆ FID ಬರುತ್ತೆ. ಆ FID ಆಧಾರದ ಮೇಲೆ ಅವರು KKisan ಪೋರ್ಟಲ್ನಲ್ಲಿ ಅವರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ಇಲ್ಲದಿದ್ದರೆ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಮಾಡಿದರೆ ಅಲ್ಲೇ ಸಹ ಅರ್ಜಿ ಅವರು ಕೊಡಬಹುದಾಗಿರ್ತದೆ. ಅವರು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅವರ ವೈಯಕ್ತಿಕ ವಿವರಗಳು ಒಳಗೊಂಡ ಒಂದು ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಮೊಬೈಲ್ ಸಂಖ್ಯೆ, ಪಹಣಿ, ಆಧಾರ್ ಪ್ರತಿ, ಆಮೇಲೆ ಚೆಕ್ಬುಕ್ಕು ಪ್ರತಿ, ನೀರಿನ ಮೂಲದ ಪ್ರಮಾಣ ಪತ್ರ, ವೋಟರ್ ಐ ಡಿ ಮತ್ತು ಭಾವಚಿತ್ರ, ಬ್ಯಾಂಕ್ ಖಾತೆ ವಿವರ, ಕ್ಯಾಸ್ಟ್ ಸರ್ಟಿಫಿಕೇಟು, ಆಮೇಲೆ ಶಾಪ ಕಾಗದ ಒಂದು ಕೊಡಬೇಕಾಗುತ್ತೆ 100 ರೂಪಾಯಿದ್ದು. ರೈತರ ವಂತಿಕೆ ಏನು 90% ಸಹಾಯಧನ ಅವರಿಗೆ ಬರುತ್ತೆ, ಇನ್ನು 10% ರೈತರ ವಂತಿಕೆ ಪಾವತಿಸಬೇಕಾಗಿರ್ತದೆ. ಆ ಒಂದು ಪಾವತಿ ಮಾಡೋ ಬಗ್ಗೆ RTGS ಒಂದು ಸ್ಲಿಪ್ ಸಹ ಕೊಡಬೇಕಾಗುತ್ತೆ. ಈ ಎಲ್ಲ ಒಂದು ಅನುಷ್ಠಾನವನ್ನು ಗಮನಿಸಲು ನಮಗೆ ಜಿಲ್ಲಾ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಇಂಪ್ಲಿಮೆಂಟೇಷನ್ ಕಮಿಟಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಸಹ ಇರುತ್ತೆ. ಈ ಒಂದು ಯೋಜನೆಯನ್ನು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ರೇಷ್ಮೆ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗ್ತಿದೆ. ಇನ್ನು ಎರಡನೇದಾಗಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ, ಈ ಒಂದು ಕಾರ್ಯಕ್ರಮದಲ್ಲಿ ಗೊಂಚಲು ಕಿರು ಜಲಾನಯನ ಪ್ರದೇಶಗಳ ಇರುವ ಉಪ ಜಲಾನಯನ ಅಂದರೆ ಸಾಮಾನ್ಯವಾಗಿ 5,000 ಹೆಕ್ಟೇರ್ ಭೂಜಲ ಘಟಕಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ದಿಬ್ಬದಿಂದ ಕಣಿವೆವರೆಗೆ ಉಪಚಾರಗೊಳಿಸುವ ತತ್ವದ ಆಧಾರದ ಮೇಲೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕಾರ್ಯಗತಗೊಳಿಸಲಾಗುತ್ತದೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳೇನೆಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಉತ್ತಮವಾಗಿ ನಿರ್ವಹಿಸಿ ಕೃಷಿ ಭೂಮಿಯ ಫಲವತ್ತತೆ ಹಾಗೂ ಅದರ ಉತ್ಪನ್ನ ಶಕ್ತಿಯನ್ನು ಹೆಚ್ಚಿಸುವುದು, ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿಯನ್ನು ಕೃಷಿ ಯೋಗ್ಯ ಭೂಮಿಯನ್ನಾಗಿ ಪರಿವರ್ತಿಸುವುದು, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಮಾಡಲು ಸ್ಥಳೀಯ ಸಮುದಾಯ ಸಂಘಟನೆಗಳ ಸಾಮರ್ಥ್ಯವನ್ನು ಹೆಚ್ಚಿಸುವುದು, ಜಲಾನಯನ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜೀವನ ಮಟ್ಟ ಸುಧಾರಣೆಗೊಳಿಸುವುದರಿಂದ ದುರ್ಬಲ ವರ್ಗದ ಜನರ ಕೌಶಲ್ಯವನ್ನು ಹೆಚ್ಚಿಸಿ ಅವರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುವುದು. ಈ ಕಾರ್ಯಕ್ರಮದಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಶೇಕಡ 60 ಮತ್ತು 40 ಅನುಪಾತದಲ್ಲಿ ವಿವಿಧ ಚಟುವಟಿಕೆಗಳ ಅನುಷ್ಠಾನಕ್ಕಾಗಿ ಅನುದಾನವನ್ನು ಬಿಡುಗಡೆ ಮಾಡಲಾಗುತ್ತದೆ. ಈ ಕಾರ್ಯಕ್ರಮದಡಿ ಅಭಿವೃದ್ಧಿಗಾಗಿ ಆಯ್ಕೆ ಮಾಡಲಾದ ಉಪಜಲಾನಯನ ಪ್ರದೇಶಗಳನ್ನು ಒಳಗೊಂಡ ತಾಲೂಕು ಸಮತಟ್ಟಾದ ಅಥವಾ ಪ್ಲೇನ್ ಏರಿಯಾದಲ್ಲಿ ಬರ್ತಿದ್ದರೆ ಅಂಥ ತಾಲೂಕುಗಳಿಗೆ ರೂ 22,000 ಪರ್ ಹೆಕ್ಟೇರ್ ಮೊತ್ತವನ್ನು ಮತ್ತು ಆಯ್ಕೆ ಮಾಡಲಾದ ಉಪಜಲಾನಯನ ಪ್ರದೇಶಗಳು ಒಳಗೊಂಡ ತಾಲೂಕು ಗುಡ್ಡಗಾಡ ಪ್ರದೇಶದಲ್ಲಿ ಅಂದರೆ ಹಿಲ್ಲಿ ಏರಿಯಾದಲ್ಲಿ ಬರ್ತಿದ್ರೆ ಅಂಥ ಪ್ರದೇಶಕ್ಕೆ ರೂ 28,000 ಪರ್ ಹೆಕ್ಟೇರ್ಗಳಂತೆ ಮೊತ್ತವನ್ನು ಅಭಿವೃದ್ಧಿಗಾಗಿ ನಿಗದಿಪಡಿಸಲಾಗಿರುತ್ತದೆ. ಈ ಯೋಜನೆ ಅವಧಿ 5 ವರ್ಷಗಳಿಗೆ ನಿಗದಿಪಡಿಸಲಾಗಿರುತ್ತದೆ. ಪೂರ್ವ ಸಿದ್ಧತೆ ಹಂತ, ಜಲಾನಯನ ಕಾಮಗಾರಿಗಳ ಹಂತ ಹಾಗೂ ಕ್ರೋಢೀಕರಣ ಮತ್ತು ಹಿಂಪಡೆಯುವ ಹಂತಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಚಟುವಟಿಕೆಗಳ ಬಗ್ಗೆ ನೋಡೋದಾದರೆ ಪ್ರವೇಶ ದ್ವಾರ ಚಟುವಟಿಕೆಗಳು ಅಂತೇಳಿ ಮಾಡ್ತೀವಿ. DPR ತಯಾರಿಕೆ ಮಾಡೋದೊಂದು ಘಟಕ ಇರುತ್ತದೆ. ಸಾಂಸ್ಥಿಕ ಮತ್ತು ಸಾಮರ್ಥ್ಯ ಬಲವರ್ಧನೆ, ನಿರ್ವಹಣಾ ವೆಚ್ಚ, ಉಸ್ತುವಾರಿ ಮತ್ತು ಮೌಲ್ಯಮಾಪನ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಮಣ್ಣು ಮತ್ತು ನೀರು ಸಂರಕ್ಷಣಾ ಕಾಮಗಾರಿಗಳನ್ನು ಕೈಗೊಳ್ತೀವಿ. ಆಮೇಲೆ ನಂತರ ಕೃಷಿ ಅರಣ್ಯ, ಕುಷ್ಕಿ ತೋಟಗಾರಿಕೆ, ಮೇವು ಅಭಿವೃದ್ಧಿ ಇತ್ಯಾದಿ ಚಟುವಟಿಕೆಗಳನ್ನು ಅನುಷ್ಠಾನ ಮಾಡುವುದು. ಇದಲ್ಲದೆ ಉತ್ಪಾದನಾ ಚಟುವಟಿಕೆಗಳು, ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಮತ್ತು ಆಡಳಿತ ಯೋಜನೆಯ ಕೊನೆಯಲ್ಲಿ ಕ್ರೋಢೀಕರಣ ಹಾಗೂ ಹಿಂಪಡೆಯುವಿಕೆ ಹಂತವಾಗಿರುತ್ತದೆ. ಪ್ರತಿಯೊಂದು ಕಾರ್ಯಚಟುವಟಿಕೆಗಳಿಗೆ ಶೇಕಡಾವಾರು ಅನುದಾನವನ್ನು ನಿಗದಿಪಡಿಸಲಾಗುತ್ತದೆ. ಇದಲ್ಲದೆ ಕೊನೆಯದಾಗಿ ಈ ಒಂದು ಜಲಾನಯನ ಅಭಿವೃದ್ಧಿ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇತರೆ ಉಪಚಾರಗಳು ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಮುಂಚೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಾವು ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ವಿ. ಆದರೆ ಈ ಒಂದು ಕಾರ್ಯಕ್ರಮದಡಿ ನಾವು ಪೂರ್ಣ ಆ ತಾಲೂಕಿನಲ್ಲಿ ಈ ಒಂದು ಕಾರ್ಯಚಟುವಟಿಕೆಗಳನ್ನು ನಾವು ಅನುಷ್ಠಾನ ಮಾಡಬಹುದಾಗಿದೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಂತರ್ಜಲ ಸಂರಕ್ಷಣೆ, ನೀರಿನ ಸಮರ್ಪಕ ಬಳಕೆ ಮಾಡೋದ್ರ ಮೂಲಕ ರೈತರ ಆದಾಯ ಹೆಚ್ಚಳ ಮಾಡೋದು ಉದ್ದೇಶ ಆಗಿರ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಬಹುದಾಗಿರ್ತದೆ. ಇದಕ್ಕೆ ಶೇಕಡ 50% ಅಥವಾ ಗರಿಷ್ಠ 75,000 ರೂಪಾಯಿ ಪ್ಲೇನ್ ಏರಿಯಾಗಳಿಗೆ, 90,000 ಗುಡ್ಡಗಾಡು ಪ್ರದೇಶಗಳಿಗೆ ಒಂದು ನಿಗದಿಪಡಿಸಲಾಗುತ್ತದೆ. ಅದೇ ರೀತಿ ಟ್ಯೂಬ್ವೆಲ್ ಅಥವಾ ಬೋರ್ವೆಲ್ಗಳನ್ನು ಸಹ ನಾವು ನಿರ್ಮಾಣ ಮಾಡಬಹುದಾಗಿರ್ತದೆ. ಇದಕ್ಕೆ ಶೇಕಡ 50% ಅಥವಾ ಗರಿಷ್ಠ 25,000 ದರ ನಿಗದಿಪಡಿಸಲಾಗುತ್ತದೆ. ಮತ್ತು ಟ್ಯಾಂಕ್ಗಳನ್ನು ಪುನಶ್ಚೇತನ ಮಾಡುವುದು, ಇದಕ್ಕೆ ಗರಿಷ್ಠ ಮಿತಿ 15,000 ಇರ್ತದೆ. ಆಮೇಲೆ ಬತ್ತಿದ ಕೊಳವೆ ಬಾವಿಗಳ ಪುನಶ್ಚೇತನಗೊಳಿಸುವುದು, ರೀಚಾರ್ಜ್ ಆಫ್ ಡಿಫಂಕ್ಟ್ ಬೋರ್ವೆಲ್ ಅಂತೇಳಿ, ಇದಕ್ಕೆ

0: ಸಾವಿರಗಳು ಅಷ್ಟು ಒಂದು ಯೂನಿಟ್ ಕಾಸ್ಟ್ ಇರ್ತೈತೆ. ಆಮೇಲೆ ವಾಟರ್ ಲಿಫ್ಟಿಂಗ್ ಡಿವೈಸ್ ಅಂತೇಳಿ ನೀರ್ ಎತ್ತುವ ಯಂತ್ರಗಳ ಸಾಧನ, ಇವಕ್ಕೆ 15,000 ಗಳಷ್ಟು ಗರಿಷ್ಠ ಮೊತ್ತದ ಒಂದು ನಿಗದಿ ಮಾಡಲಾಗಿರ್ತದೆ. ಇದಲ್ಲದೆ ನೀರು ಸರಬರಾಜು ಪೈಪ್ PVC ಪೈಪ್ಗಳನ್ನು ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ಇರ್ತದೆ. 1 ಹೆಕ್ಟರ್ಗೆ 10,000 ಅಷ್ಟು ಗರಿಷ್ಠ ಮಿತಿ ಇರ್ತದೆ. ಇದಲ್ಲದೆ ಪೆಟ್ರೋಲ್ ನೀರಾವರಿ ಪಂಪ್ಗಳು ಸಹ ಒಂದು ವಿತರಣೆ ಮಾಡುವ ಚಟುವಟಿಕೆ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತದೆ. ಈ ಒಂದು ಎಲ್ಲ ಕಾರ್ಯಕ್ರಮಗಳು ನಮ್ಮ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿ ಅನುಷ್ಠಾನಗೊಳಿಸಲಾಗ್ತಿದೆ.
1: ಇದುವರೆಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ PMKSY ಈ ಕುರಿತು ವಿಜಯನಗರ ಜಿಲ್ಲೆ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಶ್ರೀ ವಾಮದೇವ ಕೊಳ್ಳಿ ಇವರಿಂದ ಮಾಹಿತಿ ಕೇಳಿದಿರಿ. ಇದಾಗಿತ್ತು ಇಂದಿನ ಪ್ರಗತಿ ಪಥ ಕಾರ್ಯಕ್ರಮ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ, ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಮಾದಕ ದ್ರವ್ಯ ಮುಕ್ತ ಭಾರತ ನಿರ್ಮಾಣಕ್ಕೆ ಸಂಕಲ್ಪ ತೊಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಮನ್ ಕಿ ಬಾತ್, ಬೆಂಗಳೂರಿನ ಪಿಎಂ ಸ್ವನಿಧಿ ಫಲಾನುಭವಿ ಮತ್ತು ಚಿಕ್ಕಮಗಳೂರಿನ ಅವಕಾಡೋ ಕೃಷಿ ಬಗ್ಗೆ ಪ್ರಧಾನಮಂತ್ರಿ ಶ್ಲಾಘನೆ. ಉಜ್ಬೇಕಿಸ್ತಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ವಿವಿಧ ವಲಯಗಳ ಸಹಕಾರ ಬಲವರ್ಧನೆಗೆ ಒತ್ತು. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 734ಕ್ಕೆ ಏರಿಕೆ. FIH ಪುರುಷರ ಹಾಕಿ ವಿಶ್ವಕಪ್ ಫೈನಲ್ನಲ್ಲಿ ಇಂದು ಜರ್ಮನಿ ಸ್ಪೇನ್ ಮುಖಾಮುಖಿ. ವಾರ್ತೆಗಳ ವಿವರ: ದೇಶದ ಯುವಜನತೆಯನ್ನು ಮಾದಕ ವಸ್ತುಗಳ ದುಷ್ಟಚಟದಿಂದ ಮುಕ್ತಗೊಳಿಸಿ ಅವರ ಉಜ್ವಲ ಭವಿಷ್ಯಕ್ಕಾಗಿ ಎಲ್ಲರೂ ಒಟ್ಟಾಗಿ ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಎಂಬ ದೃಢ ಸಂಕಲ್ಪ ಕೈಗೊಳ್ಳಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶವಾಸಿಗಳಿಗೆ ಕರೆ ನೀಡಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನ 137ನೇ ಆವೃತ್ತಿಯಲ್ಲಿ ಇಂದು ಸಮಸ್ತ ಭಾರತೀಯರನ್ನುದ್ದೇಶಿಸಿ ಮಾತನಾಡಿದ ಅವರು, ಮದ್ಯಪಾನ ಅಥವಾ ಮಾದಕ ವಸ್ತುಗಳ ವ್ಯಸನ ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರ ಹಾಳು ಮಾಡದೆ ಇಡೀ ಕುಟುಂಬ ಮತ್ತು ಸಮಾಜದ ಮೇಲೆ ತೀವ್ರ ದುಷ್ಪರಿಣಾಮ ಬೀರುತ್ತದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಮಾದಕ ವಸ್ತುಗಳ ವಿರುದ್ಧ ಸಮಾಜದಲ್ಲಿ ಜಾಗೃತಿ ಮೂಡಿಸಲು ನಮ್ಮ ಯುವ ಸಂಗೀತಗಾರರು, ವಿದ್ಯಾರ್ಥಿಗಳು, ನಾಟಕ ತಂಡಗಳು ಮತ್ತು ಗಣನೀಯ ಕೊಡುಗೆ ನೀಡುವ ವಿಷಯ ರಚನಾಕಾರರು ವಿವಿಧ ಭಾಷೆಗಳಲ್ಲಿ ಉತ್ತಮ ಹಾಡುಗಳನ್ನು, ಸಣ್ಣ ನಾಟಕಗಳನ್ನು ಹಾಗೂ ಜಾಗೃತಿ ಘೋಷಣೆಗಳನ್ನು ರಚಿಸಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು. ಈ ಸಂಚಿಕೆಯಲ್ಲಿ ಪ್ರಧಾನಿಯವರು ಮುಂಬೈನಲ್ಲಿ ನೆಲೆಸಿರುವ ಕೃಷ್ಣ ಶೇಷಾದ್ರಿ ಅವರೊಂದಿಗೆ ದೂರವಾಣಿ ಮೂಲಕ ಸಂವಾದ ನಡೆಸಿದರು. ಕೃಷ್ಣ ಅವರು ಭಾರತೀಯ ಇತಿಹಾಸವನ್ನು ಆಸಕ್ತಿದಾಯಕವಾಗಿ ತಿಳಿಸಲು www.bharatrajya.com ಎಂಬ ಜಾಲತಾಣ ರೂಪಿಸಿದ್ದು, ಚೋಳರು, ಪಲ್ಲವರು, ಕಾಶ್ಮೀರದ ಕಾರ್ಕೋಟ ವಂಶ ಹಾಗೂ ಕನಿಷ್ಠ 600 ವರ್ಷಗಳ ಕಾಲ ತಮ್ಮ ಸಂಸ್ಕೃತಿಯನ್ನು ಸಂರಕ್ಷಿಸಿದ ಅಸ್ಸಾಂನ ಅಹೋಂ ರಾಜವಂಶಗಳಂತಹ ಮಹಾನ್ ಸಾಮ್ರಾಜ್ಯಗಳ ವಿವರವಾದ ಮಾಹಿತಿಯನ್ನು ಒದಗಿಸಿದ್ದಾರೆ. ಈ ಕುರಿತು ಪ್ರಧಾನಿ ಶ್ಲಾಘನೆ ವ್ಯಕ್ತಪಡಿಸಿದರು. ಆಗಸ್ಟ್ ತಿಂಗಳಿನಲ್ಲಿ ದೇಶಭಕ್ತಿಯ ಭಾವ ಮೂಡಿಸಿದ ಕ್ಷಣಗಳನ್ನು ಸ್ಮರಿಸಿದ ಪ್ರಧಾನಿ, ರಾಷ್ಟ್ರೀಯ ಕೈಮಗ್ಗ ದಿನ, ಕ್ವಿಟ್ ಇಂಡಿಯಾ ಚಳವಳಿಯ ವಾರ್ಷಿಕೋತ್ಸವ, ವಿಭಜನೆಯ ಭೀಕರತೆಯ ನೆನಪಿನ ದಿನ, ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ರಾಷ್ಟ್ರೀಯ ಬಾಹ್ಯಾಕಾಶ ದಿನಗಳ ಮಹತ್ವವನ್ನು ವಿವರಿಸಿದರು. ಹರ್ ಘರ್ ತಿರಂಗಾ ಅಭಿಯಾನದಡಿಯಲ್ಲಿ 8 ಕೋಟಿಗೂ ಹೆಚ್ಚು ಸೆಲ್ಫಿಗಳನ್ನು ಅಪ್ಲೋಡ್ ಮಾಡಲಾಗಿದೆ ಎಂದರು. ಇದೇ ವೇಳೆ ಅವರು ರಾಷ್ಟ್ರಗೀತೆ ವಂದೇ ಮಾತರಂಗೆ 150 ವರ್ಷ ಪೂರೈಸಿರುವುದನ್ನು ಹೆಮ್ಮೆಯಿಂದ ಹಂಚಿಕೊಂಡರು. ಬೀದಿ ಬದಿ ವ್ಯಾಪಾರ ಮಾಡುವ ಲಕ್ಷಾಂತರ ಮಹಿಳೆಯರಿಗೆ ಪಿಎಂ ಸ್ವನಿಧಿ ಯೋಜನೆಯಿಂದ ನೂತನ ಶಕ್ತಿ ದೊರೆಯುತ್ತಿದ್ದು, ಈ ಯೋಜನೆಯ ಫಲಾನುಭವಿಗಳಲ್ಲಿ 46%, ಅಂದರೆ ಸರಿಸುಮಾರು 35 ಲಕ್ಷ ಮಹಿಳೆಯರೇ ಇದ್ದಾರೆ ಎಂದು ತಿಳಿಸಿದರು. ಬೆಂಗಳೂರಿನ ಟಿಎಸ್ ನಿಂಗಮ್ಮ ಅವರ ಪ್ರೇರಣಾದಾಯಕ ಉದಾಹರಣೆಯನ್ನು ನೀಡಿದ ಪ್ರಧಾನಿ, ನಿಂಗಮ್ಮ ಮತ್ತು ಅವರ ಪತಿ ಜೊತೆಗೂಡಿ ಇಡ್ಲಿ, ದೋಸೆ ಹಾಗೂ ಸಾಂಬಾರ್ ಮಾರಾಟ ಮಾಡುವ ಸಣ್ಣ ಉದ್ಯೋಗ ಪ್ರಾರಂಭಿಸಿದ್ದರು. ಪಿಎಂ ಸ್ವನಿಧಿ ಯೋಜನೆಯಿಂದ ಲಭಿಸಿದ ಆರ್ಥಿಕ ನೆರವಿನಿಂದ ಅವರು ತಮ್ಮ ತಳ್ಳುವ ಗಾಡಿಯನ್ನು ನವೀಕರಿಸಿ ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಖರೀದಿಸಿ ನೂತನ ತಿಂಡಿಗಳ ಮಾರಾಟ ಆರಂಭಿಸಿದರು. ಇದರಿಂದ ಅವರ ಆದಾಯ ಹೆಚ್ಚಾಗಿ ತಮ್ಮ 3 ಮಕ್ಕಳಿಗೆ ಉತ್ತಮ ಶಿಕ್ಷಣ ಒದಗಿಸಲು ಶಕ್ತರಾಗಿದ್ದಾರೆ ಎಂದು ಪ್ರಶಂಸಿಸಿದರು.
4: ಬೆಂಗಳೂರು ಕಿ TS ನಿಂಗಮ್ಮಾ ಜಿ ಕಿ ಮಿಸಾಲ್ ಭಿ ಬಹುತ್ ಪ್ರೇರಕ್ ಹೈ. ನಿಂಗಮ್ಮಾ ಜಿ ಔರ್ ಉನ್ಕೆ ಪತಿ ನೇ ಮಿಲ್ಕರ್ ಇಡ್ಲಿ, ದೋಸಾ, और सांभार बेचने का छोटा सा काम।

0: शुरू किया, काम चल पड़ा। लेकिन इसे आगे बढ़ाने के लिए पूंजी की जरूरत थी। निगम्मा जी को भी पीएम स्वनिधि से सहयोग मिला, उन्होंने अपनी कार्ड बेहतर की, सामान थोक में खरीदना शुरू किया और मेनू में भी कई नई चीजें जोड़ी। ग्राहक बढ़े, कमाई बढ़ी और परिवार की आर्थिक स्थिति बेहतर हुई। आज वो अपने 3 बच्चों को बेहतर एजुकेशन देने में सक्षम हुई है।
1: ಉತ್ತರ ಪ್ರದೇಶದ ರಾಂಪುರದ ಪಟವಾಯಿ ಗ್ರಾಮದ ಆಕಾಶ್ ಮತ್ತು ರೋಹನ್ ಎಂಬ ಇಬ್ಬರು ಯುವಕರು ಆರಂಭಿಸಿದ ಕ್ಲೀನ್ಅಪ್ ಪಟವಾಯಿ ತಂಡವು 4 ಗಂಗಾಘಾಟಗಳನ್ನು ಸ್ವಚ್ಛಗೊಳಿಸಿರುವ ಕುರಿತು ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಗೂ ಶ್ರೀ ಅಮರನಾಥ ಯಾತ್ರೆಯ ವೇಳೆ ಕೈಗೊಂಡ ಸ್ವಚ್ಛತಾ ಕ್ರಮ ಮತ್ತು ಯಾತ್ರಿಕರ ಸ್ವಚ್ಛತಾ ಸಂಕಲ್ಪ ಕುರಿತು ಪ್ರಸ್ತಾಪಿಸಿದರು. ಕೃಷಿ ಕ್ಷೇತ್ರದ ಸಾಧನೆಯಾಗಿ ನಾಗಾಲ್ಯಾಂಡ್ನ ಫೆಕ್ ಜಿಲ್ಲೆಯ ರೈತ ಕುಟುಂಬದ ವೇಸಾಲು ಪುರೋ ಹಾಗೂ ಒಡಿಶಾದ ದೇವರಿಗಡದ ದೋಡೋ ಕುಸುಮ್ ಗ್ರಾಮದ ಮೈಥಿಲಿ ಭುಯೆ ಸಾಧನೆಗಳನ್ನು ಶ್ಲಾಘಿಸಿದರು. ಕರ್ನಾಟಕದ ಕೃಷಿ ಕ್ಷೇತ್ರದ ವಿನೂತನ ಹೆಜ್ಜೆಯನ್ನು ಪ್ರಧಾನಿಯವರು ಪ್ರಮುಖವಾಗಿ ಪ್ರಸ್ತಾಪಿಸಿದರು. ಇತ್ತೀಚೆಗೆ ಅವಕಾಡೋ ಅಂದರೆ ಬೆಣ್ಣೆಹಣ್ಣಿನ ಬೇಡಿಕೆ ತೀವ್ರವಾಗಿದ್ದು ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳವರಿಗೆ ಮತ್ತು ಉನ್ನತ ಮಾರುಕಟ್ಟೆಗೆ ಇದು ಮೊದಲ ಆಯ್ಕೆಯಾಗಿದೆ ಎಂದರು. ಕರ್ನಾಟಕದ ಚಿಕ್ಕಮಗಳೂರಿನ ಕೆಲವು ರೈತ ಸಹೋದರ ಸಹೋದರಿಯರು ಕಾಫಿ ತೋಟದ ಮಧ್ಯದಲ್ಲೇ ಅವಕಾಡೋ ಗಿಡ ನೆಟ್ಟು ಯಶಸ್ವಿಯಾಗಿದ್ದಾರೆ ಎಂದು ಪ್ರಧಾನಿ ಹೇಳಿದರು. ಇದೇ ವೇಳೆ ಆಂಧ್ರಪ್ರದೇಶದ ಕಡಪದ ವರದರಾಜು, ತಮಿಳುನಾಡಿನ ಕೊಡೈಕೆನಾಲ್ನ ಚಂದ್ರಶೇಖರನ್ ಅವರ ಯಶಸ್ಸನ್ನು ಪ್ರಧಾನಿ ಪ್ರಸ್ತಾಪಿಸಿದರು. ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದ ಗೌತಮ್ ಬುದ್ಧ ವಿಶ್ವವಿದ್ಯಾನಿಲಯದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನದಂದು ಮಿಷನ್ ಶಕ್ತಿಸ್ಯಾಟ್ 2ನೇ ಹಂತಕ್ಕೆ ಚಾಲನೆ ಸಿಕ್ಕಿದ್ದು 108 ದೇಶಗಳ 12,000 ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಾಷ್ಕೆಂಟ್ನಲ್ಲಿ ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೇವ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸಭೆಯಲ್ಲಿ ಉಭಯ ನಾಯಕರು ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಹಾಗೂ ಸಾರ್ವಜನಿಕ ಸಂಪರ್ಕ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳ ನಡುವಿನ ಸಹಕಾರ ಮತ್ತು ಪ್ರಗತಿಯನ್ನು ಸಮಗ್ರವಾಗಿ ಪರಾಮರ್ಶಿಸುತ್ತಿದ್ದಾರೆ. ಇದಕ್ಕೂ ಮುನ್ನ ತಾಷ್ಕೆಂಟ್ಗೆ ಆಗಮಿಸಿದ ಪ್ರಧಾನಿಯವರು ಉಜ್ಬೇಕಿಸ್ತಾನ್ನ ಯೋಗ ಫೆಡರೇಷನ್ ಆಯೋಜಿಸಿದ್ದ ವಿಶೇಷ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮಧ್ಯ ನೇಪಾಳದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ ಇಂದು 734ಕ್ಕೆ ಏರಿಕೆಯಾಗಿದೆ. ಇನ್ನಷ್ಟು ಮೃತದೇಹಗಳು ಪತ್ತೆಯಾಗುತ್ತಿದ್ದು ಸುಮಾರು 2,500 ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ. ದುರಂತ ಸಂಭವಿಸಿದ 5ನೇ ದಿನವೂ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಸಂತ್ರಸ್ತರಾದವರ ಪತ್ತೆ ಹಾಗೂ ಸಿಲುಕಿರುವವರ ರಕ್ಷಣೆಗೆ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಇದುವರೆಗೆ ಪ್ರವಾಹ ಪೀಡಿತ ಜಿಲ್ಲೆಗಳಿಂದ 227 ವಿದೇಶಿಯರು ಸೇರಿದಂತೆ 8,186 ಮಂದಿಯನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಇದೇ ವೇಳೆ ಭೋಟೆ ಕೋಶಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ನೇಪಾಳ ಸರ್ಕಾರ ಹೊಸ ಪ್ರವಾಹ ಎಚ್ಚರಿಕೆ ನೀಡಿದೆ. ಹಠಾತ್ ಪ್ರವಾಹ ಪೀಡಿತ ನೇಪಾಳದಲ್ಲಿ ಭಾರತವು ನಿರಂತರವಾಗಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗೆ ನೆರವು ಮುಂದುವರಿಸಿದೆ. ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ 2026 ಫೈನಲ್ ಪಂದ್ಯಕ್ಕೆ ವೇದಿಕೆ ಸಜ್ಜಾಗಿದ್ದು, ಬೆಲ್ಜಿಯಂನಲ್ಲಿ ಇಂದು ಪ್ರಶಸ್ತಿ ಹಣಾಹಣಿಯಲ್ಲಿ ಹಾಲಿ ಚಾಂಪಿಯನ್ ಜರ್ಮನಿ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. 2023 ಗೆದ್ದ ಪ್ರಶಸ್ತಿಯನ್ನು ಉಳಿಸಿಕೊಳ್ಳುವ ಜೊತೆಗೆ ದಾಖಲೆಯ 4ನೇ ವಿಶ್ವಕಪ್ ಪ್ರಶಸ್ತಿ ಗೆಲ್ಲುವ ಗುರಿಯೊಂದಿಗೆ ಜರ್ಮನಿ ಕಣಕ್ಕಿಳಿಯಲಿದೆ. ಇದೇ ವೇಳೆ ಸ್ಪೇನ್ ತನ್ನ ಚೊಚ್ಚಲ ಹಾಕಿ ವಿಶ್ವಕಪ್ ಪ್ರಶಸ್ತಿ ಗೆಲ್ಲುವ ನಿರೀಕ್ಷೆಯಲ್ಲಿದೆ. ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ T20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯ ತನ್ನ ಮೊದಲ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ಥಾಯ್ಲೆಂಡ್ ವಿರುದ್ಧ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭ.

0: ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಾದಕ ದ್ರವ್ಯ ಮುಕ್ತ ಭಾರತ ನಿರ್ಮಾಣಕ್ಕೆ ಸಂಕಲ್ಪ ತೊಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಮನ್ ಕಿ ಬಾತ್ ಬೆಂಗಳೂರಿನ ಪಿಎಂ ಸ್ವನಿಧಿ ಫಲಾನುಭವಿ ಮತ್ತು ಚಿಕ್ಕಮಗಳೂರಿನ ಅವಕಾಡೋ ಕೃಷಿ ಬಗ್ಗೆ ಪ್ರಧಾನಮಂತ್ರಿ ಶ್ಲಾಘನೆ. ಉಜ್ಬೇಕಿಸ್ತಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ವಿವಿಧ ವಲಯಗಳ ಸಹಕಾರ ಬಲವರ್ಧನೆಗೆ ಒತ್ತು. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 734ಕ್ಕೆ ಏರಿಕೆ. ಹಾಗೂ FIH ಪುರುಷರ ಹಾಕಿ ವಿಶ್ವಕಪ್ ಫೈನಲ್ನಲ್ಲಿ ಇಂದು ಜರ್ಮನಿ ಮತ್ತು ಸ್ಪೇನ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಇದೇ ಅಪರಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್. ಇನ್ನೀಗ ಚಿತ್ರಗೀತೆಗಳನ್ನು ಕೇಳುವಿರಿ. ಆರಂಭದಲ್ಲಿ ಕೇಳಿ ಮಿಕಾ ಸಿಂಗ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಕೆಡಿ ಚಿತ್ರದ ಗೀತೆ. ಪ್ರೇಮ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿರುವುದು ಅರ್ಜುನ್ ಜನ್ಯಾ.

0: ಬಿಕ್ಕುಳಿಯೇ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಜಸ್ಕರಣ್ ಸಿಂಗ್ ಹಾಗೂ ಪೃಥ್ವಿ ಭಟ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಕಲ್ಟ್ ಚಿತ್ರದ ಗೀತೆ, ಅನಿಲ್ ಕುಮಾರ್ ಅವರ ಸಾಹಿತ್ಯ ರಚನೆಗೆ ಗೀತ ಜೋಡಣೆ ಅರ್ಜುನ್ ಜನ್ಯ ಅವರದ್ದು.

ಇನ್ನೀಗ ಕೇಳಿ ಸೀಟೆಡ್ ಚಿತ್ರದ ಗೀತೆ. ಟಿಪ್ಪು ಅವರ ಧ್ವನಿಯಲ್ಲಿ ಲಕ್ಷ್ಮೀ ರಮೇಶ್ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಮಾಡಿರುವುದು ಆಕಾಶ್ ಪರ್ವಾ.

ಇನ್ನೀಗ ಕೇಳಿ ಎ ಆರ್ ರೆಹಮಾನ್ ಅವರ ಸಂಗೀತ ಹಾಗೂ ಸಂಜೀತ್ ಹೆಗಡೆ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಪೆದ್ದಿ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ರಚನೆ ವರದರಾಜ್ ಚಿಕ್ಕಬಳ್ಳಾಪುರ.

ಇನ್ನೀಗ ಕೇಳಿ ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಸಚಿನ್ ಬಸರೂರು ಅವರ ಸಂಗೀತವಿರುವ ಕರಾವಳಿ ಚಿತ್ರದ ಗೀತೆ, ಸಾಯಿ ವಿಘ್ನೇಶ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ.

ಇನ್ನೀಗ ಕೇಳಿ ಲಹರಿ ಮಹೇಶ್ ಹಾಗೂ ಚೇತನ್ ನಾಯಕ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಹಾಯಗ್ರೀವ ಚಿತ್ರದ ಗೀತೆ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಜುಡಾಸಂದಿ ಅವರದ್ದು.

ಇದೀಗ ಕೇಳಿ ಶ್ರೀಮತಿ ಸಿಂಧೂರ ಚಿತ್ರದ ಗೀತೆ ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ರಾಜೇಶ್ ರಾಮನಾಥ್ ಅವರದ್ದು.

0: ಅಕ್ಕಿ ಪವಲಕ್ಕಿ ಕಾಂಚಣೆ ಮೀಣ ಮೀಣ ಢಾಂಡು ಒಂಡ ಸಾಕು ಸಾಕು ಯಾಕೋಟ
1: ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ಹಾಲೆ ಕಂಬ ಹರಿದೆ ಹೋಯ್ತು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಯುವ ಜನತೆಯನ್ನು ಚಟಗಳಿಂದ ದೂರವಿಡುವ ಪ್ರಯತ್ನದಲ್ಲಿ ಕೈಜೋಡಿಸುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಿಎಂ ಸ್ವನಿಧಿ ಬೆಂಬಲದಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮಪಡಿಸಿಕೊಂಡ ಬೆಂಗಳೂರಿನ ಟಿಎಸ್ ನಿಂಗಮ್ಮ ಮಹಿಳಾ ಸಬಲೀಕರಣದ ಜೀವಂತ ಉದಾಹರಣೆ, ಪ್ರಧಾನಮಂತ್ರಿ ಶ್ಲಾಘನೆ. ಚಿಕ್ಕಮಗಳೂರಿನ ರೈತರಿಂದ ಕಾಫಿ ತೋಟದ ಮಧ್ಯೆ ಅವಕಾಡೋ ಕೃಷಿ ಸಂಪಾದನೆಯ ಹೊಸ ಮಾರ್ಗಕ್ಕಾಗಿ ಪ್ರಧಾನಿ ಮೆಚ್ಚುಗೆ. ನೇಪಾಳ ಪ್ರವಾಸಕ್ಕೆ ತೆರಳಿದ್ದ 54 ಜನ ಕನ್ನಡಿಗರು ತಾಯ್ನಾಡಿಗೆ ಸುರಕ್ಷಿತ ವಾಪಸ್. ಭದ್ರಾ ಬಲದಂಡೆ ನಾಲೆಗೆ ಸೆಪ್ಟೆಂಬರ್ 1 ಕುಡಿಯುವ ನೀರು ಬಿಡುಗಡೆ. ಯುವ ಜನತೆಯನ್ನು ಚಟಗಳಿಂದ ದೂರವಿಡುವ ಪ್ರಯತ್ನದಲ್ಲಿ ಎಲ್ಲರೂ ಕೈಜೋಡಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಆಕಾಶವಾಣಿಯ ಮನದ ಮಾತು ಕಾರ್ಯಕ್ರಮದಲ್ಲಿಂದು ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಅಭಿಯಾನ ದೇಶಾದ್ಯಂತ ವೇಗವಾಗಿ ಸಾಗಿದೆ. ಯುವ ಜನತೆ ಮಾದಕ ವಸ್ತುಗಳಿಂದ ದೂರ ಇರಬೇಕು. ಮದ್ಯಪಾನ ಅಥವಾ ಮಾದಕ ವಸ್ತುಗಳ ಚಟ ವ್ಯಕ್ತಿಯನ್ನು ಮಾತ್ರವಲ್ಲ ಇಡೀ ಕುಟುಂಬದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಅದನ್ನು ಸಮಾಜ ಅನುಭವಿಸಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ದೇಶವನ್ನು ಮಾದಕ ದ್ರವ್ಯ ಮುಕ್ತವನ್ನಾಗಿಸಲು ಯುವಕರು ಸಾಲು ಸಾಲಾಗಿ ಕೈಜೋಡಿಸುತ್ತಿದ್ದಾರೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ಪರಿಣಾಮಕಾರಿ ಘೋಷವಾಕ್ಯ ಅಥವಾ ಘೋಷಣೆಗಳನ್ನು ಸಿದ್ಧಪಡಿಸಬೇಕು. ಯುವ ಸಂಗೀತಗಾರರು ಮಾದಕ ವಸ್ತುಗಳಿಲ್ಲದ ಜೀವನ ಎಷ್ಟು ಚೆಂದ ಎನ್ನುವ ಸಂದೇಶ ಕೊಡುವ ಹಾಡುಗಳನ್ನು ರಚಿಸಬೇಕು. ವಿದ್ಯಾರ್ಥಿಗಳು ಮತ್ತು ನಾಟಕ ತಂಡದವರು ಮಾದಕ ವಸ್ತುಗಳ ಅಪಾಯಗಳ ಬಗ್ಗೆ ಹಾಗೂ ಇದರಿಂದ ಹೊರಗೆ ಬರುವ ತರಹದ ಹೃದಯಸ್ಪರ್ಶಿ ಕಿರುನಾಟಕಗಳನ್ನು ಬರೆದು ಹ್ಯಾಶ್ಟ್ಯಾಗ್ ಬಳಸಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ಪ್ರಧಾನಿಯವರು ಮನವಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪಿಎಂ ಸ್ವನಿಧಿ ಫಲಾನುಭವಿಗಳಲ್ಲಿ ಸುಮಾರು 46% ಮಹಿಳೆಯರೇ ಇದ್ದಾರೆ. ದೇಶಾದ್ಯಂತ ಸುಮಾರು 35 ಲಕ್ಷ ಮಹಿಳೆಯರು ಈ ಯೋಜನೆಯಡಿ ನೆರವು ಪಡೆದು ತಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿ ನೀಡಿದರು. ಬೆಂಗಳೂರಿನ ಟಿಎಸ್ ನಿಂಗಮ್ಮ ಉದಾಹರಣೆ ಕೂಡ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಪತಿ ಜೊತೆಗೂಡಿ ಇಡ್ಲಿ ದೋಸೆ ಮತ್ತು ಸಾಂಬಾರ್ ಮಾರಾಟ ಮಾಡುವ ಸಣ್ಣ ಕೆಲಸ ಆರಂಭಿಸಿದರು. ವ್ಯಾಪಾರ ಬೆಳೆಸಲು ಹಣದ ಅಗತ್ಯವಿತ್ತು. ಅವರು ಪಿಎಂ ಸ್ವನಿಧಿ ಮೂಲಕ ಬೆಂಬಲ ಪಡೆದು ತಳ್ಳುವ ಗಾಡಿಯನ್ನು ಉತ್ತಮಪಡಿಸಿಕೊಂಡು ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಕೊಂಡುಕೊಳ್ಳಲು ಪ್ರಾರಂಭಿಸಿದರು ಹಾಗೂ ತಿಂಡಿಗಳ ಪಟ್ಟಿಯಲ್ಲಿ ಹೊಸ ಪದಾರ್ಥಗಳನ್ನು ಸೇರಿಸಿದರು. ಇದರಿಂದ ಗ್ರಾಹಕರು ಹೆಚ್ಚಾಗಿ, ಸಂಪಾದನೆ ಉತ್ತಮವಾಯಿತು, ಕುಟುಂಬದ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸಿತು. ಇಂದು ಅವರು ತಮ್ಮ 3 ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಲು ಶಕ್ತರಾಗಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಚಿಕ್ಕಮಗಳೂರಿನ ರೈತ ಸಹೋದರ ಸಹೋದರಿಯರು ಕಾಫಿ ತೋಟದ ಮಧ್ಯೆ ಅವಕಾಡೋ ಕೃಷಿ ಕೈಗೊಳ್ಳುವ ಮೂಲಕ ಸಂಪಾದನೆಯ ಹೊಸ ಮಾರ್ಗವನ್ನು ಕಂಡುಕೊಂಡಿದ್ದಾರೆ ಎಂದು ಪ್ರಧಾನಿಯವರು ಮನದ ಮಾತಿನಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರಿನ ರೈತರ ಈ ಕ್ರಮದಿಂದ ಕಾಫಿ ಮತ್ತು ಕಾಳುಮೆಣಸಿನ ಜೊತೆಗೆ ಹೆಚ್ಚುವರಿ ಆದಾಯ ಸಿಗುತ್ತಿದೆ. ನಗರಗಳ ಉಪಹಾರ ಗೃಹಗಳಲ್ಲಿ ಅವಕಾಡೋ ಟೋಸ್ಟ್ ಬಗ್ಗೆ ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ನವೀನ ಆಲೋಚನೆಯ ರೈತರು ಅವಕಾಡೋ ಬೆಳೆಯುತ್ತಿದ್ದಾರೆ. ಇದರಿಂದ ವ್ಯಂಜನದ ರುಚಿಯೊಂದಿಗೆ ರೈತರ ಆದಾಯವೂ ಹೆಚ್ಚುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿ ಹಂಚಿಕೊಂಡಿದ್ದಾರೆ.
1: एवोकाडो फल की बड़ी धूम है. इस फल को पहले शायद ही कोई जानता था. इसकी वैल्यू और डिमांड दोनों कम थी, लेकिन आज इसे डाइनिंग टेबल पर खूब देखा जा रहा है. आज यह हेल्थ और प्रीमियम मार्केट की पसंद बन गया है. हमारे किसान भाई बहनों के लिए भी ये बहुत मददगार है. कर्नाटका में चिकमंगलुरु के कुछ किसान भाई बहनों ने तो कॉफी प्लांटेशन के बीच एवोकाडो लगाया है. इससे उन्हें कॉफी और काली मिर्च के साथ अतिरिक्त कमाई भी हो रही है.
0: ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಅರಿವು ಕೇಂದ್ರ ಗ್ರಂಥಾಲಯಗಳ ಮೇಲ್ವಿಚಾರಕರಿಗೆ ಕನಿಷ್ಠ ವೇತನ ಖಾತರಿಪಡಿಸಲು ಕ್ರಮ ವಹಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 5,420 ಅಧಿಕ ಗ್ರಂಥಾಲಯ ಮೇಲ್ವಿಚಾರಕರು ಇದ್ದಾರೆ. ಅವರಿಗೆ ಈ ಹಿಂದೆ 12,000 ರೂಪಾಯಿ ಗೌರವಧನ ನೀಡಲಾಗುತ್ತಿತ್ತು. ಕಾರ್ಮಿಕ ಇಲಾಖೆ ಕನಿಷ್ಠ ವೇತನ ಪರಿಷ್ಕರಿಸಿದ ನಂತರ ಗೌರವಧನ 19,201 ರೂಪಾಯಿ ಆಗಿದೆ ಎಂದು ಸಚಿವರು ತಿಳಿಸಿದ್ದಾರೆ.

0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳ ಪ್ರವಾಸಕ್ಕೆ ತೆರಳಿದ್ದ 54 ಜನ ಕನ್ನಡಿಗರು ಇಂದು ಸುರಕ್ಷಿತವಾಗಿ ಮರಳಿದ್ದಾರೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಈ ಪ್ರವಾಸಿಗರು ಉತ್ತರ ಪ್ರದೇಶದ ಗೋರಖ್ಪುರದ ಮೂಲಕ ಇಂದು ಹಿಂದಿರುಗಿದ್ದಾರೆ. ಹಾವೇರಿ, ಶಿವಮೊಗ್ಗ ಹಾಗೂ ರಾಜ್ಯದ ವಿವಿಧ ಕಡೆಯ 54 ಮಂದಿ ಆಗಸ್ಟ್ 23ರಂದು ನೇಪಾಳ ಪ್ರವಾಸಕ್ಕೆ ತೆರಳಿದ್ದರು. ದಾವಣಗೆರೆ ಹಾಗೂ ಚನ್ನಗಿರಿ ತಾಲೂಕುಗಳ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳಿಗೆ ನೆರವಾಗುವಂತೆ ಭದ್ರಾ ಬಲದಂಡೆ ನಾಲೆಯಿಂದ ನಾಡಿದ್ದಿನಿಂದ 10 ದಿನಗಳ ಕಾಲ ನೀರು ಹರಿಸಲಾಗುವುದು ಎಂದು ಭದ್ರಾ ಯೋಜನೆಯ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ಪ್ರತಿದಿನ 1500 ಕ್ಯೂಸೆಕ್ ಪ್ರಮಾಣದಲ್ಲಿ ನೀರು ಬಿಡಲಾಗುತ್ತಿದ್ದು, ನಾಲೆಯಲ್ಲಿ ಬಿಡಲಾಗುವ ನೀರನ್ನು ಕೇವಲ ಕುಡಿಯುವ ನೀರಿನ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡಿಕೊಳ್ಳಬೇಕು. ಅಚ್ಚುಕಟ್ಟು ಪ್ರದೇಶದ ಬೆಳೆಗಳಿಗೆ ನೀರು ಬಳಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರೈತರು ನಾಲೆಯಿಂದ ಅಕ್ರಮವಾಗಿ ಪಂಪ್ಸೆಟ್ ಮೂಲಕ ನೀರು ಎತ್ತುವುದು ಅಥವಾ ಕಾಲುವೆ ವ್ಯಾಪ್ತಿಯಲ್ಲಿ ದನಕರುಗಳನ್ನು ಇಳಿಸುವುದು ಹಾಗೂ ಸಾರ್ವಜನಿಕರು ಓಡಾಡುವುದನ್ನು ಮಾಡಬಾರದು. ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಎಂದು ಭದ್ರಾ ಯೋಜನೆಯ ಅಧೀಕ್ಷಕ ಅಭಿಯಂತರರು ಎಚ್ಚರಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮಾದಕ ವಸ್ತು ಸಾಗಣೆ, ಮಾರಾಟ ಹಾಗೂ ಬಳಕೆ ವಿರುದ್ಧ ನಿರಂತರವಾಗಿ ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು, ಪ್ರಸಕ್ತ ಸಾಲಿನಲ್ಲಿ 12 ಪ್ರಕರಣಗಳನ್ನು ದಾಖಲಿಸಿಕೊಂಡು 34 kg ಗಾಂಜಾ ಜಪ್ತಿ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ 111 ಮಂದಿ ಮಾದಕ ವಸ್ತು ಬಳಕೆದಾರರನ್ನು ಗುರುತಿಸಲಾಗಿದೆ. ಅವರಲ್ಲಿ 80 ಮಂದಿ ಮಾದಕ ದ್ರವ್ಯ ಬಳಕೆಯಿಂದ ಮುಕ್ತರಾಗಿದ್ದಾರೆ. ವ್ಯಸನಿಗಳ ಮೇಲೆ ನಿಗಾ ವಹಿಸಲು ಪೊಲೀಸ್ ಇಲಾಖೆಯಿಂದ 92 ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಈ ಸಿಬ್ಬಂದಿ ಸಂಬಂಧಪಟ್ಟ ವ್ಯಕ್ತಿಗಳ ಮೇಲ್ವಿಚಾರಣೆ ನಡೆಸುವ ಜೊತೆಗೆ ಅವರನ್ನು ವ್ಯಸನದಿಂದ ಹೊರತರಲು ಅಗತ್ಯ ಸಹಕಾರ ಮತ್ತು ಮಾರ್ಗದರ್ಶನ ನೀಡಲಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಮುಂದಿನ ತಿಂಗಳು 19ರಂದು ನಡೆಯಲಿರುವ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 7,000 ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಆಗಿರುವ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ದಿವ್ಯಶ್ರೀ ತಿಳಿಸಿದ್ದಾರೆ. ಅವರು ಕಾರವಾರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರಸ್ತುತ ಜಿಲ್ಲೆಯಾದ್ಯಂತ ಎಲ್ಲಾ ನ್ಯಾಯಾಲಯಗಳಲ್ಲಿ ಒಟ್ಟು 43,113 ಪ್ರಕರಣಗಳು ಬಾಕಿ ಇವೆ. ಜಿಲ್ಲೆಯಲ್ಲಿ ಜುಲೈ ತಿಂಗಳಲ್ಲಿ ನಡೆದ ಲೋಕ ಅದಾಲತ್ನಲ್ಲಿ ಸುಮಾರು 6,731 ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿತ್ತು ಎಂದು ತಿಳಿಸಿದರು. ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿಯಾಗಬಲ್ಲ ಸಿವಿಲ್, ಕ್ರಿಮಿನಲ್, ಸಾಲ ವಸೂಲಾತಿ ಹಾಗೂ ಚೆಕ್ ಬೌನ್ಸ್ ಪ್ರಕರಣಗಳು, ಕೌಟುಂಬಿಕ ವಿವಾದಗಳು, ಅಪಘಾತ ಪರಿಹಾರ, ಭೂಸ್ವಾಧೀನ ಪರಿಹಾರ ಸೇರಿದಂತೆ ಇತರೆ ರಾಜಿಯಾಗಬಲ್ಲ ಪ್ರಕರಣಗಳನ್ನು ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ತಿಳಿಸುವ ಅಥವಾ ಅರ್ಜಿ ಸಲ್ಲಿಸುವ ಮೂಲಕ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಾರ್ವಜನಿಕರು ಲೋಕ ಅದಾಲತ್ನ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವ ಆಚರಿಸಲಾಗುತ್ತಿದೆ. ದೊಡ್ಡಬಳ್ಳಾಪುರದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆರಾಧನಾ ಮಹೋತ್ಸವದ ಅಂಗವಾಗಿ ರಾಯರ ಬೃಂದಾವನಕ್ಕೆ ವಿಶೇಷ ಅಲಂಕಾರ, ಪೂಜೆ, ಹೋಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಡಿವಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಬಿಜಿ ರಾಮ್ಜಿ ಯೋಜನೆ ಹಾಗೂ ಜಾಬ್ ಕಾರ್ಡ್ ಮೇಳದ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದ ಜಾಗೃತಿ ಅಭಿಯಾನಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿ ವಿ ಕೃಷ್ಣ ಇಂದು ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವ ಜನತೆಯನ್ನು ಚಟಗಳಿಂದ ದೂರವಿಡುವ ಪ್ರಯತ್ನದಲ್ಲಿ ಕೈಜೋಡಿಸುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಿಎಂ ಸ್ವನಿಧಿ ಬೆಂಬಲದಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮಪಡಿಸಿಕೊಂಡ ಬೆಂಗಳೂರಿನ ಟಿಎಸ್ ನಿಂಗಮ್ಮ ಮಹಿಳಾ ಸಬಲೀಕರಣದ ಜೀವಂತ ಉದಾಹರಣೆ, ಪ್ರಧಾನಮಂತ್ರಿ ಶ್ಲಾಘನೆ. ಚಿಕ್ಕಮಗಳೂರಿನ ರೈತರಿಂದ ಕಾಫಿ ತೋಟದ ಮಧ್ಯೆ ಅವಕಾಡೋ ಕೃಷಿ ಸಂಪಾದನೆಯ ಹೊಸ ಮಾರ್ಗಕ್ಕಾಗಿ ಪ್ರಧಾನಿ ಮೆಚ್ಚುಗೆ. ನೇಪಾಳ ಪ್ರವಾಸಕ್ಕೆ ತೆರಳಿದ್ದ

0: 24 ಜನ ಕನ್ನಡಿಗರು ತಾಯ್ನಾಡಿಗೆ ಸುರಕ್ಷಿತ ವಾಪಸ್. ಭದ್ರಾ ಬಲದಂಡೆ ನಾಲೆಗೆ ಸೆಪ್ಟೆಂಬರ್ 1 ಕುಡಿಯುವ ನೀರು ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ಆಕಾಶವಾಣಿ ಇನ್ನೀಗ ಕೇಳಿ ಅನುವಾದ. ಈ ಕುರಿತು ವೀರಪ್ಪ ಎಂ ಅವರಿಂದ ಭಾಷಣ.
2: ಮನುಷ್ಯನನ್ನ ಮಾತನಾಡುವ ಪ್ರಾಣಿ ಎಂತಲೂ ಗುರುತಿಸುತ್ತಾರೆ. ಒಂದು ಅರ್ಥದಲ್ಲಿ ಭಾಷೆ ಎನ್ನುವುದು ಮನುಷ್ಯ ರೂಢಿಸಿಕೊಂಡ ಬೌದ್ಧಿಕ ಕಸರತ್ತೂ ಹೌದು. ಹಾಗೆ ಪರಸ್ಪರ ಮಾತನಾಡುವುದನ್ನು ಕಲಿತಿದ್ದರಿಂದಲೇ ಬಹುಶಃ ಪ್ರಾಣಿಗಳಿಗಿಂತ ಮನುಷ್ಯ ಭಿನ್ನವಾಗಿ ನಿಂತನೆನ್ನಬಹುದು. ಭಾಷೆಗೆ ನುಡಿ, ಮಾತು, ವಚನ, ಪ್ರಮಾಣ ಎಂಬೆಲ್ಲ ವಿಶೇಷ ಅರ್ಥಗಳನ್ನು ಆರೋಪಿಸಲಾಗಿದೆ. ಸಮಾಜ ಜೀವಿಯಾಗಿ ಮನುಷ್ಯ ಬೆಳೆಯುತ್ತಾ ಬಂದ ಹಾಗೆಯೇ ಭಾಷೆಯ ಆವಿಷ್ಕಾರ, ಅದರ ಬೆಳವಣಿಗೆಗೆ ಅದ್ಭುತವಾದ ಚರಿತ್ರೆಯೂ ಇದೆ. ಪ್ರಪಂಚದಲ್ಲಿ 3,000 ಭಾಷೆಗಳಿವೆ ಎಂಬುದೊಂದು ಅಂದಾಜು. ಅವುಗಳಲ್ಲಿ ಬಹುತೇಕ ಭಾಷೆಗಳು ತಮ್ಮದೇ ಆದ ಲಿಪಿ ಹೊಂದಿರದೇ ಇರಬಹುದು. ಆದರೆ ಆಡು ಮಾತಿನ ಮೂಲಕ ಒಂದು ಜನಾಂಗದ ಜೀವನ ವ್ಯಾಪಾರದಲ್ಲಿ ಅನಿವಾರ್ಯ ಪಾತ್ರ ವಹಿಸುತ್ತಾ ಬಂದಿರುವುದನ್ನು ನೋಡುತ್ತೇವೆ. ಭಾಷಾ ವಿಜ್ಞಾನಿಗಳ ಪ್ರಕಾರ ಜನಸಮುದಾಯದಲ್ಲಿ ಬಳಕೆಯಲ್ಲಿರುವ ಭಾಷೆ ಜೀವಂತ ಭಾಷೆ ಎಂದು, ಒಂದು ಕಾಲದಲ್ಲಿ ಚಾಲ್ತಿಯಲ್ಲಿದ್ದದ್ದು ಈಗ ಜನಬಳಕೆಯಲ್ಲಿದ್ದ ಭಾಷೆಯನ್ನು ಮೃತ ಭಾಷೆ ಎಂದು ಗುರುತಿಸುತ್ತಾರೆ. ಕನ್ನಡ, ಹಿಂದಿ, ಇಂಗ್ಲಿಷ್ಗಳಂಥ ಭಾಷೆಗಳನ್ನು ಜೀವಂತ ಭಾಷೆಗಳೆಂದು ಬಗೆಯಬಹುದಾದರೆ ಸಂಸ್ಕೃತ, ಗ್ರೀಕ್, ಲ್ಯಾಟಿನ್ಗಳಂಥ ಭಾಷೆಗಳನ್ನು ಮೃತ ಭಾಷೆಗಳಾಗಿ ಪರಿಗಣಿಸಬಹುದು. ಹರಿಯುವ ಹೊಳೆಯಂತೆ ನಿತ್ಯ ನಿರಂತರ ಬದಲಾಗುತ್ತಾ ಬೆಳೆಯುತ್ತಾ ಹೋಗುವುದೇ ಜೀವಂತ ಭಾಷೆಯ ಲಕ್ಷಣ. ಕಾಲಕ್ರಮೇಣ ಕೆಲವು ಭಾಷೆಗಳು ಬೇರೆ ಬೇರೆ ಕಾರಣಕ್ಕೆ ಕಣ್ಮರೆಯಾಗುತ್ತಿರುವುದು ಬೇರೆ ಮಾತು. ಒಟ್ಟಾರೆ ಪ್ರಪಂಚದ ಯಾವುದೇ ಮಾನವ ಜನಾಂಗ ಭಾಷೆ ಇಲ್ಲದೆ ಬದುಕಲಾರದು ಎಂದಾಯಿತು. ನಾಗರಿಕತೆ ಬೆಳೆದಂತೆಲ್ಲ ಮನುಷ್ಯ ತನ್ನ ಜನಾಂಗ, ತಾನು ನೆಲೆನಿಂತ ಊರಿಗಷ್ಟೇ ಸೀಮಿತವಾಗದೆ ತನ್ನ ವ್ಯವಹಾರ ಮತ್ತು ಅನುಭವ ಪ್ರಪಂಚವನ್ನು ಹಿಗ್ಗಿಸಿಕೊಳ್ಳುತ್ತಾ ಹೋಗುತ್ತಾನೆ. ಆಗ ಬೇರೆ ಬೇರೆ ಭಾಷೆಗಳನ್ನು ಆಡುವ ಬೇರೆ ಬೇರೆ ಜನಾಂಗಗಳೊಂದಿಗೆ ಸಂಪರ್ಕ ಏರ್ಪಟ್ಟಾಗ ಭಾಷಾಂತರ ಕಾರ್ಯ ಅನಿವಾರ್ಯವಾಗುತ್ತದೆ. ಭಾಷಾಂತರ ಪದ ಎರಡು ಭಾಷೆಗಳ ನಡುವಿನ ಅಂತರವನ್ನು ಸೂಚಿಸುವ ಹಾಗೆಯೇ ಆ ಎರಡೂ ಭಾಷೆಗಳ ನಡುವಿನ ಅಂತರವನ್ನು ಬೆಸೆಯುವ ಕೊಂಡಿಯಾಗಿಯೂ ಸಂಕೇತಿಸುತ್ತದೆ. ಒಟ್ಟಾರೆ ಇದು ಎರಡು ಜನಾಂಗಗಳ ನಡುವಿನ ನುಡಿ ಸೇತುವೆಯಾಗುವ ಅಗಾಧ ಪ್ರಕ್ರಿಯೆ ಹೊಂದಿರುವುದನ್ನು ಇಲ್ಲಿ ಗಮನಿಸಬೇಕು. ಭಾಷಾಂತರ ಕೆಲಸವೆಂದರೆ ಮೂಲ ಭಾಷೆಯಲ್ಲಿರುವ ವಸ್ತು ವಿಷಯವನ್ನು ಉದ್ದಿಷ್ಟ ಭಾಷೆಗೆ ತರುವುದು ಎಂದರ್ಥ. ಅಂದರೆ ಭಾಷೆ ಶರೀರದಂತಿದ್ದರೆ ವಸ್ತು ಆತ್ಮದ ಸ್ವರೂಪದಲ್ಲಿರುತ್ತದೆ ಎಂದು ಹೇಳುತ್ತಾರೆ. ಆತ್ಮಕ್ಕೆ ಭಂಗಬಾರದಂತೆ ದೇಹಾಂತರ ಕಾರ್ಯ ನಡೆಸುವುದೇ ಭಾಷಾಂತರ. ಹಾಗಾದಾಗ ಭಾಷಾಂತರಕಾರನ ಜವಾಬ್ದಾರಿ ಎಂಥದ್ದೆಂದರೆ ಪರಕಾಯ ಪ್ರವೇಶ ಮಾಡಿದ್ದಷ್ಟೇ ಕಷ್ಟದ ಕೆಲಸ. ಅಂದರೆ ಭಾಷಾಂತರಕಾರನಿಗೆ ಎರಡೂ ಭಾಷೆಗಳ ಪರಿಣಿತಿ ಅತ್ಯಗತ್ಯ. ಅದರ ಜೊತೆಗೆ ಆಯಾ ಭಾಷೆಗಳಿಗೆ ಅಂಟಿರುವ ಜನಾಂಗೀಯ ಸಾಂಸ್ಕೃತಿಕ ಪರಿಚಯವೂ ತುಸು ಇರಬೇಕಾಗುತ್ತದೆ. ಅಂಥ ಗುರುತರವಾದ ಭಾಷಾಂತರ ಕಾರ್ಯ ಮಾಡಬೇಕಾದಾಗ ಬೇರೊಂದು, ಅಂದರೆ ಮೂಲ ಭಾಷೆಯಲ್ಲಿರುವ ವಸ್ತುವನ್ನು ಸರಿಯಾಗಿ ಗ್ರಹಿಸುವ ಹಾಗೂ ಅದನ್ನು ತನ್ನ ಉದ್ದಿಷ್ಟ ಭಾಷೆಗೆ ಅಭಿವ್ಯಕ್ತಿಸುವ ಇವೆರಡೂ ಅನುವಾದ ಕಾರ್ಯದಲ್ಲಿ ಸಮರ್ಪಕವಾಗಿ ಕೆಲಸ ಮಾಡಬೇಕಾಗುತ್ತದೆ. ಆ ಕಾರಣಕ್ಕಾಗಿಯೇ ಟ್ರಾನ್ಸ್ಲೇಷನ್ ಈಸ್ ಆ್ಯನ್ ಆರ್ಟ್ ಎಂದು ಹೇಳುತ್ತಾರೆ. ಅಷ್ಟೇ ಅಲ್ಲ, ಭಾಷಾಂತರ ಪ್ರಜ್ಞಾಪೂರ್ವಕ ಕಲೆ ಎಂದು ಸಿಪಿಕೆಯವರು ಇನ್ನೂ ಒತ್ತು ಕೊಟ್ಟು ಹೇಳುತ್ತಾರೆ. ಭಾಷಾಂತರ ಪದಕ್ಕೆ ಅನುವಾದ ಎಂಬ ಪರ್ಯಾಯ ಪದವೂ ಇದೆ. ಅನುವಾದ ಎಂದರೆ ಅನುಸರಿಸಿ ಹೇಳುವುದು ಎಂದರ್ಥ. ಹಾಗೆಯೇ ಫಾರ್ಸಿ ಪದ ತರ್ಜುಮಾ, ತರ್ಜುಮೆ ಎಂಬುದೂ ಇದೆ. ಜೊತೆಗೆ ಕನ್ನಡಕ್ಕೆ ತರುವುದು ಎಂಬುದನ್ನು ಸೂಚಿಸುವಾಗ ಕನ್ನಡಿಸು ಎಂಬ ಪದವೂ ಇದೆ. ಅಷ್ಟೇ ಅಲ್ಲ, ಗಣ್ಯಾತಿ ಗಣ್ಯರು ದೇಶ ವಿದೇಶ ಪ್ರವಾಸ ಕೈಗೊಂಡಾಗ ಅವರ ನೆರವಿಗೆ ದುಭಾಷಿಗಳಿರುತ್ತಾರೆ. ವೇದಿಕೆಯ ಮೇಲೆ ಗಣ್ಯರ ಭಾಷಣವನ್ನು ಸ್ಥಳೀಯ ಭಾಷೆಗೆ ತತ್ಕ್ಷಣದಲ್ಲಿಯೇ ಅನುವಾದಿಸಿ ಪ್ರಸ್ತುತಪಡಿಸುವ ಚಾಣಾಕ್ಷಮತಿ ಆ ದುಭಾಷೆಗಳಿಗಿರಬೇಕಾಗುತ್ತದೆ. ಸಾರ್ವಜನಿಕ ಸಮಾರಂಭದಲ್ಲಿ ಮುಖ್ಯ ಭಾಷಣಕಾರನ ಮಾತುಗಳನ್ನು ಅವರಾಡುವ ಒಂದೊಂದೂ ವಾಕ್ಯವನ್ನು ತದ್ವತ್ತಾಗಿ ಗ್ರಹಿಸಿ ಹಿಂದೆಯೇ ನೆರೆದ ಸಭಿಕರಿಗೆ ಮನದಟ್ಟಾಗುವ ರೀತಿಯಲ್ಲಿ ಮುಖ್ಯ ಭಾಷಣಕಾರನ ಮಾತಿನಲ್ಲಿನ ಆ ಏರಿಳಿತವನ್ನೂ ಬಿಡದೆ ಅನುಸರಿಸಿ ಅದೇ ಧಾಟಿಯಲ್ಲಿ ದುಭಾಷೆಯೂ ಮಾತನಾಡುವ ಮೂಲಕ ನೆರೆದ ಪ್ರೇಕ್ಷಕರನ್ನು ತಟ್ಟುವ ಪರಿ ಅದ್ಭುತವಾಗಿರುತ್ತದೆ. ದುಭಾಷೆ ಎಂದ ತಕ್ಷಣ ನೆನಪಾಯಿತು. ವಿಶ್ವಕವಿ ರವೀಂದ್ರನಾಥ ಟ್ಯಾಗೋರರು ಶಾಂತಿನಿಕೇತನ ಕಟ್ಟುವ ಕನಸು ಕಾಣುತ್ತಿದ್ದ ದಿನಗಳವು. ಮಲೇಷ್ಯಾಕ್ಕೆ ಹೋಗಿದ್ದರೆಂದು ಕಾಣುತ್ತದೆ. ಅಲ್ಲಿ ನೆರೆದ ಭಾರತೀಯರನ್ನು ಉದ್ದೇಶಿಸಿ ರವೀಂದ್ರರು ಮಾತನಾಡಬೇಕಿತ್ತು. ಕಾರ್ಯಕ್ರಮ ಮುಗಿದ ನಂತರ ಸ್ಥಳೀಯ ಭಾರತೀಯನೊಬ್ಬ ಹತ್ತಿರ ಬಂದು, ನೀವು ಅಂತಾರಾಷ್ಟ್ರೀಯ ಮಟ್ಟದ ಹೋಟೆಲು ಸ್ಥಾಪಿಸುತ್ತೀರಂತಲ್ಲ ಎಂದು ಕೇಳಿದನಂತೆ. ಅರೆ, ನಾನೆಲ್ಲಿ ಹಾಗೆ ಹೇಳಿದೆ ಎಂದು ರವೀಂದ್ರರಿಗೆ ಅಚ್ಚರಿಯಾಗಿತ್ತು. ಶಾಂತಿನಿಕೇತನ ಎಂಬ ಸಂಸ್ಥೆ ಕಟ್ಟುವ ಉದ್ದೇಶ ತಮಗಿರುವುದನ್ನು ಕವಿ ಅಂದಿನ ಭಾಷಣದಲ್ಲಿ ಪ್ರಸ್ತಾಪಿಸಿದ್ದು ನಿಜ. ಅಲ್ಲಿ ದೇಶ ವಿದೇಶಗಳ ವಿದ್ಯಾರ್ಥಿಗಳು ಬಂದು ತಂಗಿದ್ದು ತಮ್ಮ ಓದನ್ನು ಪೂರೈಸಿಕೊಳ್ಳಬಹುದು ಎಂದೂ ಹೇಳಿ ಅದಕ್ಕಾಗಿ ಭಾರತೀಯರಿಂದ ಉದಾರ ನೆರವನ್ನು ಕೋರಿದ್ದು

ಆದರೆ ಅವಸರದಲ್ಲಿ ದುಭಾಷಿ ಅದೇನೆಂದು ಗರಿಸಿದ್ದನೋ ಹೋಟೆಲೋ ಎಂದು ಹೇಳಿ ಅಚಾತುರ್ಯ ಎಸಗಿದ್ದ. ಕನ್ನಡದ ಮಟ್ಟಿಗೆ ನಾವು ಯೋಚನೆ ಮಾಡಿದಾಗ ಭಾಷಾಂತರ ಕಾರ್ಯ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಬಸವಪ್ಪ ಶಾಸ್ತ್ರಿಗಳು ಸಂಸ್ಕೃತ ಮೂಲದಿಂದ ಕಾಳಿದಾಸನ ಅಭಿಜ್ಞಾನ ಶಾಕುಂತಲವನ್ನು ಕರ್ನಾಟಕ ಶಾಕುಂತಲ ಶೀರ್ಷಿಕೆಯಲ್ಲಿ ಕನ್ನಡಕ್ಕೆ ತಂದರು. ಹಾಗೆಯೇ ಶೇಕ್ಸ್ಪಿಯರಿನ ರೋಮಿಯೋ ಜೂಲಿಯೆಟ್ಟನ್ನು ರಾಮವರ್ಮ ಲೀಲಾವತಿ ಎಂದು, ಒಥೆಲೋ ಶೂರಸೆನ ಚರಿತ್ರೆ ಎಂದು ಕನ್ನಡ ಜಾಯಮನಕ್ಕೆ ಒಗ್ಗುವಂತೆ ರೂಪಾಂತರಗೊಳಿಸಿದ್ದರು. 14 ಸಾಲಿನ ಪದ್ಯ ಸಾನೆಟ್ ಅನ್ನು ಕನ್ನಡದಲ್ಲಿ ಸುನೀತಾ ಎಂದು ಕರೆಯುವ ಮೂಲಕ ನವೋದಯ ಕಾಲದ ಕವಿಗಳು ಕನ್ನಡೀಕರಿಸಿದ್ದರು. ಸಂಸ್ಕೃತದ ಬಾಣನ ಕಾದಂಬರಿಯನ್ನು ಗಂಗಾಧರ ಮಡಿವಾಳ ಹೆಸರು ತೂರ್ಮರಿಯವರು ಬಾಣ ಕಾದಂಬರಿ ಎಂಬ ಹೆಸರಿನಲ್ಲಿ ತಂದದ್ದು ಮೂಲ ಕೃತಿಯಷ್ಟೇ ಸೊಗಸಾಗಿ ಬಂದಿದೆ. ನಂತರದಲ್ಲಿ ಅಹೋಬಲ ಶಂಕರ ಅವರು ನೇರವಾಗಿ ಬಂಗಾಳಿಯಿಂದ ರವೀಂದ್ರರ ಕಥಾಮಂಜರಿಯನ್ನು ಕನ್ನಡಕ್ಕೆ ತಂದಿದ್ದರು. ಮುಂದೆ ಜೇನ್ ಆಸ್ಟಿನ್ನ ಪ್ರೈಡ್ ಆಫ್ ಪ್ರೆಜಿಡಿಸ್ ಕೃತಿಯನ್ನು ಅನುವಾದಿಸಿದ ಹಾಮಾನರ ಹಮ್ಮು ಬಿಮ್ಮು, ಎಚ್ ಎಲ್ ನಾಗೇಗೌಡರ ಪ್ರವಾಸಿ ಕಂಡ ಇಂಡಿಯಾ ಕೃತಿಗಳು ಆರಂಭದಲ್ಲಿ ಕನ್ನಡ ಸಾಹಿತ್ಯದ ಅನುವಾದ ಪರಂಪರೆಗೆ ಬಹುದೊಡ್ಡ ಕೊಡುಗೆಗಳೇ ಆಗಿದವು. ನನ್ನ ಉದ್ದೇಶ ಅನುವಾದ ಸಾಹಿತ್ಯ ಬೆಳೆದು ಬಂದ ದಾರಿಯನ್ನು ಗಂಭೀರ

ಉತ್ತರದಲ್ಲಿ ಅಹೋಬಲ ಶಂಕರ ಅವರು ನೇರವಾಗಿ ಬಂಗಾಳಿಯಿಂದ ರವೀಂದ್ರರ ಕಥಾಮಂಜರಿಯನ್ನು ಕನ್ನಡಕ್ಕೆ ತಂದಿದ್ದರು. ಮುಂದೆ ಜೇನ್ ಆಸ್ಟಿನ್ನ ಪ್ರೈಡ್ ಆಫ್ ಪ್ರೆಜಿಡೀಸ್ ಕೃತಿಯನ್ನು ಅನುವಾದಿಸಿದ ಹಾಮಾನರ ಹಮ್ಮು ಬಿಮ್ಮು, ಎಚ್ ಎಲ್ ನಾಗೇಗೌಡರ ಪ್ರವಾಸಿ ಕಂಡ ಇಂಡಿಯಾ ಕೃತಿಗಳು ಆರಂಭದಲ್ಲಿ ಕನ್ನಡ ಸಾಹಿತ್ಯದ ಅನುವಾದ ಪರಂಪರೆಗೆ ಬಹುದೊಡ್ಡ ಕೊಡುಗೆಗಳೇ ಆಗಿದವು. ನನ್ನ ಉದ್ದೇಶ ಅನುವಾದ ಸಾಹಿತ್ಯ ಬೆಳೆದು ಬಂದ ದಾರಿಯನ್ನು ಗಂಭೀರವಾಗಿ ವಿವರಿಸುವುದಲ್ಲ, ಭಾಷಾಂತರ ಕಾರ್ಯದಲ್ಲಿ ಎದುರಾಗುವ ಎಡರು ತೊಡರುಗಳು ಅವಸರದ ಅವಾಂತರಗಳನ್ನು ಕುರಿತು ಮಾತನಾಡುವುದಷ್ಟೇ ಆಗಿದೆ. ನಮ್ಮ ಮುಂದೆ ಬೃಹತ್ತಾಗಿ ಬೆಳೆದಿರುವಂಥ ಇಂಗ್ಲೀಷು ಭಾಷೆ ಇದೆ. ಪ್ರತಿಯೊಂದಕ್ಕೂ ಅದಕ್ಕೆ ಶರಣು ಹೋಗಬೇಕಾದ ಅನಿವಾರ್ಯ ಪರಿಸ್ಥಿತಿಯೂ ಏರ್ಪಟ್ಟಿದೆ. ಹೀಗಿದ್ದಾಗ ಇಂಗ್ಲೀಷ್ನಲ್ಲಿರುವುದನ್ನು ಮಾತೃಭಾಷೆಗೆ ತರುವ ಜವಾಬ್ದಾರಿ ನಮ್ಮ ಮುಂದಿದೆ. ಇಂಗ್ಲೀಷಿನಲ್ಲಿ ಪದಗಳನ್ನು ಕಾಯಿನ್ ಮಾಡುವುದು ಎಂದು ಹೇಳುತ್ತಾರಲ್ಲ, ಅಂದರೆ ನಾಣ್ಯಗಳನ್ನು ಟಂಕಶಾಲೆಯಲ್ಲಿ ಎರಕ ಹೊಯ್ಯುವುದು ಎಂದು ಅರ್ಥ. ಅದನ್ನೇ ಟಂಕಿಸುವುದು ಎಂದು ಕನ್ನಡದಲ್ಲಿ ಹೇಳುವುದುಂಟು. ಪ್ರೀತಿಸು, ಪತ್ರಿಸು ಎಂದು ಹೇಳುವ ತೆರದಲ್ಲಿಯೇ ಕನ್ನಡಿಸುವ ಪರಿ ಇದು. ಹಾಗೆಂದುಕೊಂಡು ಕೂರು ಎನ್ನುವುದಕ್ಕೆ ಕುರ್ಚಿಸು ಎಂದು ಹೇಳಿದರೆ ಅತಿರೇಕವಾದೀತು. ಹಾಗೆ ನೋಡಿದರೆ ಮೂಲ ಭಾಷೆಯ ಪದಗಳಿಗೆ ಸಂವಾದಿಯಾಗಿ ದೇಶಿ ಪದಗಳನ್ನು ಟಂಕಿಸಿದ ಕೀರ್ತಿ ಕಬ್ಬಿಗರ ಕಾವದ ಅಂಡಯ್ಯನಿಗೆ ಮೊದಲು ಸಲ್ಲಬೇಕು. ಮುಂದೆ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಬಂದಾಗ ಕನ್ನಡವಿಕ್ಕಿ ಎಂಬ ಕಾವ್ಯನಾಮದ ತಿರುಮಲೆ ತಾತಾಚಾರ್ಯ ಶರ್ಮರು ಇಂಗ್ಲೀಷಿನ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ದುಂಡು ಮೇಜಿನ ಪರಿಷತ್ತು ಎಂದು ಸಾರ್ವಜನಿಕ ತಿಳುವಳಿಕೆಗಾಗಿ ಸರ್ಕಾರ ಹೊರಡಿಸುವ ಅಧಿಕೃತ ಪತ್ರ ವೈಟ್ ಪೇಪರ್ಗೆ ಶ್ವೇತಪತ್ರ ಎಂದು, ವಿಷಯ ಅತಿ ಮಹತ್ವದಿದ್ದಾಗ ಅಧಿವೇಶನದಲ್ಲಿಲ್ಲದಿದ್ದಾಗೂ ಆ ತುರ್ತು ಸಂದರ್ಭದಲ್ಲಿ ರಾಷ್ಟ್ರಪತಿ ಹೊರಡಿಸುವ ಆರ್ಡಿನೆನ್ಸ್ಗೆ ಸುಗ್ರೀವಾಜ್ಞೆ ಎಂದು ಕನ್ನಡಿಸಿದ್ದನ್ನು ಇಲ್ಲಿ ಗಮನಿಸಬೇಕು. ಇದು ಮಾತೃಭಾಷೆಯಲ್ಲಿ ಲಭ್ಯವಿರುವ ಪದಗಳನ್ನೇ ತದ್ವತ್ತಾಗಿ ಜೋಡಿಸಿ ಅರ್ಥ ವ್ಯತ್ಯಾಸವಾಗದಂತೆ ರೂಪಿಸಿಕೊಂಡ ನೇರ ಅನುವಾದ. ಆ ಪದಗಳು ಅಷ್ಟೇ ಜನಪ್ರಿಯಗೊಂಡು ಚಾಲ್ತಿಯಲ್ಲಿ ಬಂದುಬಿಟ್ಟವು. ಅಷ್ಟೇ ಅಲ್ಲ, ಆಲ್ ಇಂಡಿಯಾ ರೇಡಿಯೋ ಶುರುವಾದ ಹೊಸದರಲ್ಲಿ ಮೈಸೂರಿಗೆ ಮೊದಲ ಪ್ರಸಾರ ಕೇಂದ್ರ ಬಂತು. ಆ ಸಂದರ್ಭದಲ್ಲಿ ಗೋಪಾಲಸ್ವಾಮಿ ಅಯ್ಯಂಗಾರ್ ಅಂತ ಇದ್ದರು, ಅವರ ಜೊತೆ ನಾ ಕಸ್ತೂರಿಯವರು ಸಮಿತಿಯಲ್ಲಿದ್ದರು. ಅವರು ರೇಡಿಯೋಗೆ ಪರ್ಯಾಯವಾಗಿ ಆಕಾಶವಾಣಿ ಎಂಬ ಪದವನ್ನು ಇತ್ತ ಕನ್ನಡಿಗರಿವರು. ಅದೇ ಪದ ದೇಶದುದ್ದಗಲಕ್ಕೂ ಚಾಲ್ತಿಯಲ್ಲಿ ಬಂದು ಅದೇ ಈಗಲೂ ಬಳಕೆಯಲ್ಲಿದೆ. ಇದು ನಮ್ಮ ಹೆಗ್ಗಳಿಕೆಯಲ್ಲವೇ? ಹಾಗೆ ಪದಶಃ ಅನುವಾದ ಮಾಡುವಲ್ಲಿಯೂ ತುಸು ಎಚ್ಚರಿಕೆ ವಹಿಸಬೇಕಾದ ಸಂದರ್ಭಗಳು ಇರುತ್ತವೆ. ಉದಾಹರಣೆಗೆ ಇಂಗ್ಲೀಷಿನ ಕ್ರೀಮಿ ಲೇಯರ್ಗೆ ಸೀದಾ ಸಾದಾ ಕೆನೆಪದರ ಅನ್ನುವುದೇನೋ ಸರಿ, ಹಾಗೆಯೇ ಗ್ರಾಸ್ ರೂಟ್ಗೆ ಹುಲ್ಲು ಬೇರು ಅಂದರೆ ಆಗುತ್ತದೆಯೇ? ಆಗ ಮೂಲಮಟ್ಟದ ತಲಸ್ಪರ್ಶಿ ಎಂಬ ಪರ್ಯಾಯ ಪದ ಹುಡುಕಬೇಕಾಗುತ್ತದೆ. ಅಂದರೆ ಸಮಾಜದ ತಳಮಟ್ಟದ ಗ್ರಾಮಾಂತರ ಪ್ರದೇಶದ ಕೃಷಿಕ ಜನವರ್ಗ ಯಾ ಮತದಾರರನ್ನು ಅದು ಧ್ವನಿಸುತ್ತದೆ. ಕಾಲಿಗೆ ತೊಡಿಸುವ ಸಾಕ್ಸಿಗೆ ಕಾಲು ಚೀಲ ಸರಿ ಹೋಯಿತು, ಅದನ್ನೇ ಕೈಗೆ ತೊಡಿಸುವ ಗ್ಲೌವಿಗೆ ಕೈಚೀಲ ಎಂದು ಬಿಟ್ಟರೆ ಆವಾಸವಾಗಿ ಬಿಡುತ್ತದೆ. ಉತ್ತರ ಕರ್ನಾಟಕದ ಕಡೆಗೆ ಕಾಲು ಚೀಲಕ್ಕೆ ಕಾಲು ಕುಪ್ಪಸ ಎಂದು ಬಾಯಿ ತುಂಬ ಕರೆಯುವ ವಾಡಿಕೆ ಇದೆ, ಗೊತ್ತೇ? ಅದೇ ರೀತಿ ಬೆಳಗಿನ ಉಪಾಹಾರ ಸೇವನೆಯನ್ನು ಉತ್ತರ ಕರ್ನಾಟಕದ ಬಹುತೇಕ ಕಡೆ ನಾಷ್ಟ ಎಂದು, ಬೆಳಗಾವಿ ಜಿಲ್ಲೆಯಲ್ಲಿ ನ್ಯಾರಿ ಎಂದು ಕರೆದರೆ ಹಳೆ ಮೈಸೂರು ಕಡೆ ತಿಂಡಿ ಎಂದು ಕರೆಯುತ್ತಾರೆ. ಆದರೆ ಉತ್ತರ ಕರ್ನಾಟಕದ ಕಡೆಗೆ ತಿಂಡಿ ಎಂದರೆ ತೀಟಿ ಎಂಬ ಅರ್ಥದಲ್ಲಿ ಬಳಸುವ ರೂಢಿಯೂ ಇದೆ. ಹಿಂದಿ ಭಾಷೆಯಲ್ಲಿ ಬ್ರೇಕ್ಫಾಸ್ಟನ್ನು ಜಲಪಾನ ಎಂದು ಕರೆಯುತ್ತಾರೆ. ಮಲಬದ್ಧತೆ ಇದ್ದವರಿಗೆ ವೈದ್ಯರು ಬೆಳಗೆದ್ದ ಕೂಡಲೇ ಯಥೇಷ್ಟವಾಗಿ ನೀರು ಸೇವನೆಯ ಸಲಹೆ ಕೊಟ್ಟಿರುವುದು ಅದಕ್ಕೆ ಇರಬೇಕು. ಹಾಗೆಯೇ ಹಳೆಯ ಮೈಸೂರು ಕಡೆಗೆ ಗಂಡೆ ಎಂದರೆ ಲಟ್ಟ, ದಪ್ಪನೆಯ, ಬೆಪ್ಪ, ಟೊಣಪ ಎಂಬರ್ಥದಲ್ಲಿ ಬಳಸಿದರೆ ಉತ್ತರ ಕರ್ನಾಟಕದ ಕಡೆಗೆ ಪುರುಷ ಜನನೇಂದ್ರಿಯವನ್ನು ಸೂಚಿಸುತ್ತದೆ. ಹಳೆಯ ಮೈಸೂರು ಕಡೆ ಹೆಂಗಸು ಎಂದರೆ ಹೆಣ್ಣು ಮಗಳು ಎಂಬರ್ಥದಲ್ಲಷ್ಟೇ ಪರಿಭಾವಿಸಿದರೆ ಉತ್ತರ ಕರ್ನಾಟಕದ ಕಡೆ ಇಟ್ಟುಕೊಂಡವಳು ಎಂಬರ್ಥ ವಿಶೇಷ ಅರ್ಥವನ್ನು ಅದು ಧ್ವನಿಸುತ್ತದೆ. ಧಾರವಾಡ ಜಿಲ್ಲೆಯಲ್ಲಿ ಬೆಳಕಿಂಡಿಗೆ ಭಗವಂತಿ ಎಂದು ಕರೆದರೆ ಆಲಿಕೆಗೆ ಮೈಸೂರು ಕಡೆ ಬುದ್ಧಿವಂತ ಎಂದು ಹೇಳುತ್ತಾರೆ. ನೀರಿನ ಹೊರತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ತಲಪರಿಗೆ ಎಂದು ಕರೆಯುವುದುಂಟು. ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಭಾಷಿಕ ಸ್ವಾರಸ್ಯಗಳನ್ನು ಸಾವಿರಾರು ಹೆಕ್ಕಬಹುದು. ಜೀವಂತ ಭಾಷೆಯ ಗುಣಲಕ್ಷಣವೆಂದರೆ ಕಾಲಾಂತರದಲ್ಲಿ ಕೆಲವು ಪದಗಳು ಚಾಲ್ತಿ ಕಳೆದುಕೊಂಡರೆ ಹೊಸ ಹೊಸ ಪದಗಳನ್ನು ಸೇರಿಸಿಕೊಳ್ಳುವುದು ಉಂಟು. ಇತ್ತೀಚೆಗೆ ಜಪಾನಿನ ಸುನಾಮಿ ಎಂಬ ಪದ ಇಂಗ್ಲೀಷಿನ ಆಕ್ಸ್ಫರ್ಡ್ ಪದಕೋಶಕ್ಕೆ ಸೇರ್ಪಡೆಯಾದುದನ್ನು ಇಲ್ಲಿ ಗಮನಿಸಬೇಕು. ಹೊಸ ಹೊಸ ಆವಿಷ್ಕಾರವಾದಂತೆ ಅವು ಪ್ರಾದೇಶಿಕ ಭಾಷೆಗೂ ರೂಢಿಯಲ್ಲಿ ಬರುವುದುಂಟು. ಉದಾಹರಣೆಗೆ ಬೋರ್ವೆಲ್ ತೆಗೆದುಕೊಳ್ಳಿರಿ. ಗ್ರಂಥಸ್ಥ ಭಾಷೆಯಲ್ಲಿ ಕೊಳವೆ ಬಾವಿ ಎಂದು ಬರೆಯಲಾಯಿತು. ನೆಲ ಕೊರೆಯುವ ಮೂಲಕ ತೆಗೆದ ಬಾವಿಯಾದುದರಿಂದಾಗಿ ಕೆಲವು ಕಡೆ ಕೊರೆಯ ಬಾವಿ ಎಂದೂ ಅದನ್ನು ಕರೆಯಲಾಯಿತು. ಆದರೆ ಆಡು ಮಾತಿನಲ್ಲಿ ರಿಗ್ ಆಯಿತು, ಜಗ್ ಆಯಿತು, ಬರೀ ಬೋರು ಕೂಡ ಆಯಿತು. ಊರಿಗೆ ಬಂದಾಕೆ ನೀರಿಗೆ ಬಾರದಿರುತ್ತಾಳೆಯೇ ಎಂಬ ಹಳೆಯ ಗಾದೆಯನ್ನು ಈಗ ಬೋರಿಗೆ ಬಾರದಿರುತ್ತಾಳೆಯೇ ಎಂದು ಬದಲಿಸಬೇಕಾಗುತ್ತದೆ. ನಾವಿನ್ನೂ ದೀಪದ ಕೆಳಗೆ ಕತ್ತಲು ಎಂದು ಬಡಬಡಿಸಿದರೆ ವಿದ್ಯುತ್ ದೀಪದ ಕೆಳಗೆ ಎಲ್ಲಿದೆ ಕತ್ತಲು ಎಂದು ಕೇಳುವವರೂ ಉಂಟಲ್ಲವೇ? ಭಾಷಾಂತರಕಾರನಾದವನಿಗೆ ಪ್ರಾದೇಶಿಕ ಭಾಷಾ ಪ್ರಭೇದಗಳ ಬಗ್ಗೆಗೂ ತಿಳುವಳಿಕೆ ಇರಬೇಕೆಂದು ಆಗಲೇ ಹೇಳಿದ್ದೇನಲ್ವೇ? ಒಂದು ಪ್ರಸಂಗ ನೆನಪಾಗುತ್ತದೆ.
ಕಚೇರಿಯಲ್ಲಿ ಕೆಲಸ ಮಾಡುವವರು ಅಗತ್ಯ

ಆದಾಗ ಕ್ಯಾಶುವಲ್ ಲೀವ್ ಹಾಕಬಹುದು. ಅದಕ್ಕೆ ಸಾಂದರ್ಭಿಕ ರಜೆ ಎಂದು ಆಕಸ್ಮಿಕ ರಜೆ ಎಂದು ಕರೆಯುತ್ತಾರೆ. ಅರ್ಧ ದಿನ, ಒಂದು ದಿನ, ಹೀಗೆ ಚಿಲ್ಲರೆಯಾಗಿಯೂ ಬಳಸಿಕೊಳ್ಳಬಹುದಾದ ಆ ರಜೆಯನ್ನು ಕಿರುಕುಳ ರಜೆ ಎಂತಲೂ ಉತ್ತರ ಕರ್ನಾಟಕದಲ್ಲಿ ಬಳಸುವುದುಂಟು. ಯಾಕೆಂದರೆ ಅಲ್ಲಿ ಹೋಲ್ಸೇಲ್ ಟ್ರೇಡರ್ಸ್ಗೆ ಠೋಕ್ ವ್ಯಾಪಾರಿಗಳೆಂದು, ರೀಟೇಲ್ ಟ್ರೇಡರ್ಸ್ಗೆ ಕಿರುಕುಳ ವ್ಯಾಪಾರಿಗಳೆಂದು ಕರೆಯುವುದು ವಾಡಿಕೆ ಇದೆ. ಬೆಂಗಳೂರಿನ ಕಚೇರಿಯೊಂದರಲ್ಲಿ ಹೊಸದಾಗಿ ನೇಮಕಗೊಂಡ ಹುಡುಗನೊಬ್ಬ ಅರ್ಧ ದಿನ ಕಿರುಕುಳ ರಜೆ ಮಂಜೂರು ಮಾಡಬೇಕೆಂದು ಬರೆದುಕೊಂಡ. ಅಲ್ಲಿದ್ದ ಮೇಲಧಿಕಾರಿಯನ್ನು ಕೆಳಗಿನ ಸಿಬ್ಬಂದಿ ಕಿರುಕುಳ ರಾವ್ ಎಂದು ಹೆಸರಿಟ್ಟು ಲೇವಡಿ ಮಾಡುತ್ತಿರುವ ಗುಟ್ಟು ಈ ಹುಡುಗನಿಗೆ ತಿಳಿಯಿತು. ಕಾಗೆ ಕೂರುವುದಕ್ಕೂ ಟಂಗೆ ಮುರಿಯುವುದಕ್ಕೂ ಸರಿಯಾಯಿತು. ತನ್ನನ್ನು ಲೇವಡಿ ಮಾಡುತ್ತಾನೆಂದು ಭಾವಿಸಿದ ಅಧಿಕಾರಿ ವಿಚಾರಣೆ ಅಮಾನತ್ತುಗಳಿಗೆ ಕೈ ಇಕ್ಕಿದಾಗ ಆ ಪ್ರಕರಣ ಭಾಷಾಂತರ ಇಲಾಖೆಗೆ ರೆಫರ್ ಆಯಿತು. ಕಿರುಕುಳ ರಜೆ ಪದ ಬಳಸುವಲ್ಲಿ ಅಂಥ ಪ್ರಮಾದವೇನೂ ಇಲ್ಲ ಎಂದು ಸಮಜಾಯಿಷಿ ತಲುಪಿದ ಮೇಲೆ ಆ ಪ್ರಕರಣವನ್ನು ಅಷ್ಟಕ್ಕೆ ಕೈಬಿಡಲಾಯಿತು. ಸೋಷಿಯಲ್ ವೆಲ್ಫೇರ್ ಎಂದರೆ ಸಮಾಜ ಕಲ್ಯಾಣ ಎನ್ನುವ ಒಂದು ಇಲಾಖೆಯ ಹೆಸರಿದೆ. ಸೋಷಿಯಲ್ ವೆಲ್ಫೇರ್ ಎಂದರೆ ಸಮಾಜ ಕಲ್ಯಾಣ ಎಂಬ ಇಲಾಖೆ ಇದೆ. ಹಾಗೆಂದು ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಇಲಾಖೆಯನ್ನು ಮಹಿಳಾ ಕಲ್ಯಾಣ ಎಂದು ಕರೆಯಲಾಗದು. ಗಿರಿಜಾ ಕಲ್ಯಾಣವನ್ನು ನೆನಪಿಸುವಂತೆ, ಸೋದರ ಭಾಷೆ ತಮಿಳಿನಲ್ಲಿರುವಂತೆ ಕಲ್ಯಾಣವೆಂದರೆ ವಿವಾಹ ಎಂದೇ ಅರ್ಥ. ಹಾಗಾಗಿ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಅನ್ನು ಡೆವಲಪ್ಮೆಂಟ್ ಎಂದು ಬದಲಿಸಬೇಕಾಯಿತು. ಇಂಗ್ಲೀಷಿನ ಡೈವೋರ್ಸ್ಗೆ ಕನ್ನಡದಲ್ಲಿ ವಿವಾಹ ವಿಚ್ಛೇದನ ಎಂದು ಬಳಸಲಾಗುತ್ತದೆ. ಸಾಂಸಾರಿಕ ಬದುಕಿನಿಂದ ಡಿಬಾರ್ ಆದವರನ್ನು ಹಾಗೆ ವಿಚ್ಛೇದಿತರು ಎಂದು ಕರೆಯಬಹುದೇನೋ. ಅದನ್ನೇ ಉತ್ತರ ಕರ್ನಾಟಕದಲ್ಲಿ ಸೋಡ್ ಚೀಟಿ ಎಂದು ಕರೆಯುವ ವಾಡಿಕೆ. ಒಂದು ಅರ್ಥದಲ್ಲಿ ಅದು ಛೋಡ್ ಚೀಟಿ ಆಗಿದ್ದಿರಲೂಬಹುದು. ಹುಡುಗಾಟಕ್ಕೇನೋ ಒಂದು ಕಡೆ ಅದನ್ನು ಘಟಸ್ಫೋಟ ಎಂದೂ ಬರೆದಿದ್ದರು. ಪ್ರಶ್ನೆ ಪತ್ರಿಕೆ ಬಯಲು ಹಗರಣವನ್ನು ಪತ್ರಿಕೆಯವರು ಗೌಪ್ಯ ಸ್ಫೋಟ ಎಂದು ಕರೆದಂತೆ. ಇಂಗ್ಲೀಷಿನಲ್ಲಿರುವ ನೆಕ್ ಟೈಯನ್ನು ಘಂಟ ಲಂಗೋಟಿ, ವ್ಯಾನಿಟಿ ಬ್ಯಾಗನ್ನು ಜಂಬದ ಚೀಲ, ಲಿಪ್ಸ್ಟಿಕ್ಕನ್ನು ತುಟಿರಂಗು, ಫೇಸ್ ಪೌಡರನ್ನು ಮುಖಚೂರ್ಣ ಎಂದೆಲ್ಲ ಕರೆದದ್ದುಂಟು. ಆದರೆ ಚಾಲ್ತಿಯಲ್ಲಿ ಅವು ಬರಲಿಲ್ಲ. ಪೊಲೀಸರನ್ನು ಆರಕ್ಷಕರೆಂದು, ಎಂಜಿನಿಯರನ್ನು ಅಭಿಯಂತರರೆಂದು, ಪ್ರಾಸಿಕ್ಯೂಟರನ್ನು ಅಭಿಯೋಜಕರೆಂದು ಬರೆಯಲಾಯಿತು. ಲೈಫ್ ಮೆಂಬರ್ಸನ್ನು ಆಜೀವ ಸದಸ್ಯರೆಂದು ಹೇಳಿದರೆ ಕೆಲವರು ಅದನ್ನು ಅಜೀವ ಸದಸ್ಯರೆಂದು ತಪ್ಪಾಗಿ ಕರೆದಂತೆ ಆರಕ್ಷಕರನ್ನು ಅರಕ್ಷಕರೆಂದು ಕರೆದರೆ ಗತಿಯೇನು? ಹಿಂದಿಯಲ್ಲಿ ಪೊಲೀಸ್ ಎಂದೇ ಒಪ್ಪಿಕೊಂಡಂತೆ ಕನ್ನಡದಲ್ಲಿಯೂ ಪೊಲೀಸ್ ಎಂದೇ ಕರೆಯೋಣವೆಂದುಕೊಂಡರೆ ನಾಡಿನಾದ್ಯಂತ ಆಗಲೇ ಆರಕ್ಷಕ ಠಾಣೆಗಳೆಂದು ಫಲಕ ಬರೆದು ಪ್ರದರ್ಶಿಸಿದ್ದರ ಪರಿಣಾಮವಾಗಿ ಜನಮನದಲ್ಲಿ ಆರಕ್ಷಕ ಪದವೇ ಈಗ ಗಟ್ಟಿಯಾಗಿ ಬಿಟ್ಟಿತು. ಇದಕ್ಕೆ ಏನೂ ಮಾಡುವ ಹಾಗಿಲ್ಲ. ಹಿಂದೊಮ್ಮೆ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆಯಲ್ಲಿ ಬಳಸುವ ಪದಗಳನ್ನು ಪ್ರಾದೇಶಿಕ ಭಾಷೆಗಳಿಗೆ ತರಬೇಕೆಂದು ಶ್ರೀ ರಘುವೀರ ಎಂಬುವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿತ್ತು. ಅವರು ಹೆಚ್ಚು ತಲೆಕೆಡಿಸಿಕೊಳ್ಳಲು ಹೋಗದೆ ಸೀದಾ ಸಂಸ್ಕೃತ ಶಬ್ದಕೋಶವನ್ನು ಮುಂದಿಟ್ಟುಕೊಂಡು ಸಂವಾದಿ ಪದಗಳನ್ನು ರೂಪಿಸಿದ್ದರ ಪರಿಯೊಂದನ್ನು ನೋಡಿರಿ. ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲಿಸಿರುವ ಸಿಗ್ನಲ್ ಹಿಂದೊಮ್ಮೆ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆಯಲ್ಲಿ ಬಳಸುವ ಪದಗಳನ್ನು ಪ್ರಾದೇಶಿಕ ಭಾಷೆಗಳಿಗೆ ತರಬೇಕೆಂದು ಉದ್ದೇಶಿಸಿ ಶ್ರೀ ರಘುವೀರ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ರಚಿಸಿತ್ತು. ಅವರು ಹೆಚ್ಚು ತಲೆಕೆಡಿಸಿಕೊಳ್ಳಲು ಹೋಗದೆ ಸೀದಾ ಸಂಸ್ಕೃತ ಶಬ್ದಕೋಶವನ್ನು ಮುಂದಿಟ್ಟುಕೊಂಡು ಸಂವಾದಿ ಪದಗಳನ್ನು ರೂಪಿಸಿದ್ದರ ಪರಿಯೊಂದನ್ನು ನೋಡಿರಿ. ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲಿಸಿರುವ ಸಿಗ್ನಲ್ ಎಂಬುದಕ್ಕೆ ಧೂಮಶಕಟ ಆವಕ ಜಾವಕ ದಿಕ್ಸೂಚಿ ಲೋಹಪಟ್ಟಿಕ ಎಂದು ಇಷ್ಟುದ್ದದ ಪದವನ್ನು ರೂಪಿಸಿದ್ದರು. ಅದು ಹೆಚ್ಚು ಕಡಿಮೆ ಸಂಸ್ಕೃತ ಶ್ಲೋಕದ ಸಾಲೊಂದನ್ನು ನೆನಪಿಸುವಂತಿತ್ತು. ಪ್ರಾಜ್ಞರ ಮತ್ತೊಂದು ಸಮಿತಿ ಅದನ್ನು ಪರಿಷ್ಕರಿಸಿದಾಗ ಅದು ಗಮನಾಗಮನ ಸೂಚಕ ಲೋಹಸ್ತಂಭ ಆಯಿತು. ಇಷ್ಟೆಲ್ಲ ದ್ರಾವಿಡ ಪ್ರಾಣಾಯಾಮ ಮಾಡುವುದಕ್ಕಿಂತ ಸಿಗ್ನಲ್ ಪದಕ್ಕೆ ಸಂವಾದಿಯಾಗಿ ಕೈಮರ ಎಂದು ಕರೆದು ಕೈ ತೊಳೆದುಕೊಳ್ಳಬಹುದಿತ್ತಲ್ಲವೇ? ಭಾಷೆಗೆ ಅನೇಕ ಆಯಾಮಗಳಿರುತ್ತವೆ. ಹಾಗೆಯೇ ಅದನ್ನಾಡುವ ಜನಾಂಗದ ಸಂಸ್ಕೃತಿ, ಭೌಗೋಳಿಕ ಪರಿಸರದ ನಂಟು ಇರುತ್ತದೆಂಬುದನ್ನು ಉಪೇಕ್ಷಿಸಲಾಗದು. ಉದಾಹರಣೆಗೆ, ಇಂಗ್ಲೀಷಿನಲ್ಲಿ ಹರ್ಕುಲಿಯನ್ ಟಾಸ್ಕ್ ಎಂಬ ನುಡಿಗಟ್ಟಿದೆ. ಅದರರ್ಥ ಹರ್ಕುಲಸ್ ಭೂಗೋಳವನ್ನೇ ಎತ್ತಿ ಹಿಡಿದ ಸಾಹಸವನ್ನು ಅದು ಧ್ವನಿಸುತ್ತದೆ. ಅದನ್ನು ಕನ್ನಡಕ್ಕೆ ತರುವಾಗ ಭಗೀರಥ ಯತ್ನ ಎಂದರೆ ಸೂಕ್ತವಲ್ಲವೇ? ಶೀತ ಪ್ರದೇಶಗಳಲ್ಲಿ ವಾರಂ ರಿಸೆಪ್ಷನ್ ಅಂದರೆ ಬೆಚ್ಚನೆಯ ಸ್ವಾಗತ ಹಿತವಾಗಿರುತ್ತದೆ. ಅದೇ 45°C ಉರಿಯುವ ಸುಡುಬಿಸಿಲ ಸೀಮೆಯಲ್ಲಿ ಕೂತು ನಿಮಗೆ ವಾರಂ ರಿಸೆಪ್ಷನ್ ಅಂದರೆ ಯಾರಿಗೆ ತಾನೇ ಸಿಟ್ಟು ಬರುವುದಿಲ್ಲ ಹೇಳಿರಿ? ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಎಂಬುದೊಂದು ನುಡಿಗಟ್ಟಿದೆ. ಅದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ಕುರುಡಗಣ್ಣಿಗಿಂತ ಮೆಳ್ಳುಗಣ್ಣೆ ಶ್ರೇಷ್ಠ ಎಂಬ ಗಾದೆ ಅದಕ್ಕಿಂತ ಸೊಗಸು ಅಲ್ಲವೇ? ಬೆಂಗಳೂರಿನಲ್ಲಿ ಬಸವನಗುಡಿ ಎಂಬುದೊಂದು ಬಡಾವಣೆ. ಅಲ್ಲಿನ ಮುಖ್ಯ ರಸ್ತೆಯ ಹೆಸರು ಬುಲ್ ಟೆಂಪಲ್ ರೋಡ್. ಏನಾಶ್ಚರ್ಯ? ಆ ರಸ್ತೆಯ ಆಚೆ ತುದಿಗೆ ಬಸವನಗುಡಿಯೂ ಇದೆ, ಬಸವನೂ ಇದ್ದಾನೆ. ಬುಲ್ ಟೆಂಪಲ್ ಅಂತ ಯಾಕೆ ಕರೆದರು ಎಂಬ ಜಿಜ್ಞಾಸೆ ನಡೆಸಿದರೆ ತುಸು ಹೊಳೆದೀತು. ವಾಸ್ತವವಾಗಿ ವೃಷಭ ಇಲ್ಲಿ ಬಸವನಾಗಿದ್ದಾನೆ.

0: ಅಂದರೆ ನಂದಿ. ಆತನನ್ನು ಇಂಗ್ಲೀಷಿನಲ್ಲಿ ಬುಲ್ ಅಂದರೆ ಎತ್ತು ಮಾಡಿದ್ದಾರೆ. ಆತನ ದೇವಸ್ಥಾನವನ್ನು ಬುಲ್ ಟೆಂಪಲ್ ಅಂದಿದ್ದಾರೆ. ಅದೇ ರೀತಿ ಹಲಸೂರಿನಲ್ಲೊಂದು ಕಾರ್ ಸ್ಟ್ರೀಟ್ ಇದೆ, ವಾಸ್ತವವಾಗಿ ಅದು ತೇರಿನ ಬೀದಿ. ಅದರ ಅಂಚಿನಲ್ಲಿ ತೇರನ್ನು ನಿಲ್ಲಿಸಿರುವ ಶೆಡ್ ಕೂಡ ಇದೆ. ದೇವರು ಕೂತು ಮೆರವಣಿಗೆ ಹೊರಡುವ ತೇರು ಒಂದು ಅರ್ಥದಲ್ಲಿ ಕಾರೇ ಅಲ್ಲವೇ? ಸಾಂಸ್ಕೃತಿಕ ಸ್ಪರ್ಶ ಇರುವ ಊರುಗಳಲ್ಲಿ ಅದನ್ನೇ ರಥಬೀದಿ ಎಂದು ತೇರಿನ ಬೀದಿ ಎಂದು ಹೆಸರಿಟ್ಟು ವಿಶೇಷ ಗೌರವ ಕೊಟ್ಟಿದ್ದು ಉಂಟು. ಒಂದು ಕಾಲದಲ್ಲಿ ಇಂಗ್ಲೀಷರೇ ಇಡಿಕಿರಿದಿದ್ದ ಕಂಟೋನ್ಮೆಂಟ್ ಬೆನ್ಸನ್ ಟೌನ್ಗಳಲ್ಲಿ ದೇವರ ತೇರು ಕಾರ್ ಆಗದೆ ಇನ್ನೇನಾಗಲು ಸಾಧ್ಯ? ಕೊನೆಯಲ್ಲಿ ಇನ್ನೊಂದು ಪ್ರಕರಣವನ್ನು ಹೇಳಿ ಮಾತು ಮುಗಿಸುತ್ತೇನೆ. ಬೆಂಗಳೂರಿನಲ್ಲಿ ಜೀವನ್ ಭೀಮಾ ನಗರ ಎಂಬ ಬಡಾವಣೆಯೊಂದಿದೆ. ವಾಸ್ತವವಾಗಿ ಅದನ್ನು ನಿರ್ಮಿಸಿದವರು LIC ಯವರು. ಮೂಲತಃ ಬಂಗಾಳದ ಕೋಲ್ಕತ್ತಾ ಮೂಲದಿಂದ ಬಂದ ಜೀವ ವಿಮಾ ನಿಗಮವನ್ನು ಹಿಂದಿಯಲ್ಲಿ ಜೀವನ್ ಭೀಮಾ ನಿಗಮ್ ಎಂದೇ ಕರೆಯುವುದು ಉಂಟು. ಹೀಗಾಗಿ ಅವರು ನಿರ್ಮಿಸಿದ್ದ ಬಡಾವಣೆಗೆ ಜೀವನ್ ಭೀಮಾ ನಗರ್ ಎಂದು ಹೆಸರಿಟ್ಟರು. ಆದರೆ ನಗರ ಸಾರಿಗೆ ಸಂಸ್ಥೆಯವರು ಆ ಮಾರ್ಗದ ಬಸ್ಸುಗಳಿಗೆ ಹಣೆ ಫಲಕ ಬರೆಯುವಾಗ ಜೀವನ ಭೀಮಾ ನಗರವೆಂದು ಬರೆಸಿ ಪ್ರದರ್ಶಿಸಿಬಿಟ್ಟರು. ವಿಮಾದಿಂದ ಭೀಮಾ ಆಗಿ ಭೀಮಾದೊಳಗಿನ ಬಿ ಭಯಂಕರ ಭೀ ರೂಪ ತಳೆದುದರ ಪ್ರಯುಕ್ತ ಜನರ ಮನಸ್ಸಿನಲ್ಲಿ ಅದು ಜೀವನ ಭೀಮಾ ನಗರ ಎಂದೇ ನೆಲೆ ನಿಂತು ಬಿಟ್ಟಿತು. ಸದರಿ ಬಡಾವಣೆಯಲ್ಲಿ ವಾಸಿಸುತ್ತಿರುವ ನಾನು ನನ್ನ ಪುಸ್ತಕದಲ್ಲಿ ಒಂದು ಕಡೆ ವಿಳಾಸವನ್ನು ನಮೂದಿಸುವಾಗ ಜೀವನ್ ಭೀಮಾ ಎಂದು ಬರೆದಿದ್ದೆ. ಮುದ್ರಣಾಲಯದ ಕಂಪೋಸಿಟರ್ಗಳು ನಾನೇ ತಪ್ಪಾಗಿ ಬರೆದಿದ್ದೇನೆಂದು ಭಾವಿಸಿ ಬಿಗೆ ಮತ್ತೆ ಹೊಕ್ಕಳು ಸೀಳುವ ಕೆಲಸ ಮಾಡುತ್ತಿದ್ದರು. ಕಡೆಗೆ ಅವರಲ್ಲಿಗೆ ಹೋಗಿ ವಿಮಾ ಕೋಲ್ಕತ್ತಾ ಮೂಲದಿಂದ ಬಂದ ಪರಿಯನ್ನು ವಿವರಿಸಿ ಪಾಠ ಮಾಡಿ ತಿಳಿ ಹೇಳಬೇಕಾಯಿತು. ಎಷ್ಟೋ ಕಡೆ ಗವರ್ನಮೆಂಟ್ ಕಾಲೇಜ್ ಫಾರ್ ವುಮೆನ್ ಎಂದಿರುವುದನ್ನು ಸರ್ಕಾರಿ ಹೆಣ್ಣು ಮಕ್ಕಳ ಕಾಲೇಜು ಎಂದು ಬರೆದಿರುವುದುಂಟು. ಸರ್ಕಾರಿ ಹೆಣ್ಣು ಮಕ್ಕಳು, ಖಾಸಗಿ ಹೆಣ್ಣು ಮಕ್ಕಳು ಬೇರೆ ಬೇರೆ ಇರಲು ಸಾಧ್ಯವೇ? ಹೆಣ್ಣು ಮಕ್ಕಳ ಸರ್ಕಾರಿ ಕಾಲೇಜು ಎಂದು ಬರೆದಿದ್ದರಾಗುತ್ತಿತ್ತು. ಹುಡುಕುತ್ತಾ ಹೋದರೆ ಭಾಷಾಂತರದ ಅವಾಂತರಗಳು ಸಾಕಷ್ಟು ಸಿಕ್ಕಾವು. ಇಷ್ಟಕ್ಕೆ ವಿರಾಮ ಹೇಳುತ್ತೇನೆ.
1: ಇದುವರೆಗೂ ಅನುವಾದ ಈ ಕುರಿತು ವೀರಪ್ಪ M ಅವರಿಂದ ಭಾಷಣ ಕೇಳಿದಿರಿ.

ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್. ಇನ್ನೀಗ ಕೇಳಿ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಅಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಗುಂಡೆ ಚಿತ್ರದ ಗೀತೆ. ಇರ್ಷಾದ್ ಖಮೀಲ್ ಅವರ ಸಾಹಿತ್ಯಕ್ಕೆ ಸೊಹೇಲ್ ಸೇನ್ ಅವರ ಸಂಗೀತ ನಿರ್ದೇಶನ.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 5:21. ಆತ್ಮೀಯ ಕೇಳುಗರಿಗೆಲ್ಲ ಸಾಕ್ಷಿ ಜೋಶಿ ಹೇಳುವ ಸ್ನೇಹಮಯ ನಮಸ್ಕಾರ.
1: ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
5: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
4: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
5: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
4: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ಮ್ಯಾನ್.
5: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ.
6: ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
7: ಆಕಾಶವಾಣಿ ಕಾರವಾರ. ಯಶೋವಾಣಿ

0: ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅತಿಥಿ ಶಿರಸಿ ಸೋಮನಹಳ್ಳಿ ಚಿಪಗಿಯ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದ ಕ್ರೀಡಾಪಟು ಗಂಗಾಧರ ಚಂದ್ರಶೇಖರ ಹೆಗಡೆ.
1: ಗಂಗಾಧರ ಚಂದ್ರಶೇಖರ ಹೆಗಡೆಯವರೇ ನಮಸ್ಕಾರ.
2: ನಮಸ್ತೆ, ತಮಗೂ ಮತ್ತು ಕಾರವಾರ ಆಕಾಶವಾಣಿ ಸಿಬ್ಬಂದಿ ಜನರಿಗೆ ನಮಸ್ಕಾರಗಳು.
1: ಸಾಮಾನ್ಯವಾಗಿ ನಮ್ಮ ಒಂದು ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ

0: ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಯೋಗಾಸನ ಮಾಡಬಹುದು, ಸೈಕ್ಲಿಂಗ್ ಮಾಡಬಹುದು, ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬಹುದು, ಹೀಗೆ ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳ್ತೀವಿ. ನಿಷ್ಕ್ರಿಯವಾದಂತಹ ಜೀವನ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಕಾರಣ ಆಗಬಹುದು ಅಂತ ಹೇಳಿ. ನಿಮ್ಮ ದೃಷ್ಟಿಯಲ್ಲಿ ಕ್ರೀಡೆಯ ಒಂದು ಮಹತ್ವ ಏನು ನಮ್ಮ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ?
1: ಆರೋಗ್ಯ ಕಾಪಾಡಲಿಕ್ಕೆ ಎಲ್ಲರೂ ವ್ಯಾಯಾಮ ಮಾಡಲಿಕ್ಕೆ ಹಿಂಜರಿತಾರೆ. ಆಟ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಆಟ ಆಡ್ಬೋದು, ಚಿಕ್ಕಲಿಂದ ಹಿಡಿದು ಸಾಯ ಮಟನೂ ಆಟ ಆಡ್ತಾನೆ ಇರ್ಬೋದು. ಆಟ ಆಡೋದ್ರಿಂದ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೂ ವ್ಯಾಯಾಮ ನಮಗೆ ಗೊತ್ತಿಲ್ಲದಾಗೆ ಆಗಿಬಿಡ್ತದೆ. ಅದು ಆಟ ಮನೋರಂಜನೆ ನಮಗೆ ಖುಷಿ ಕೊಡ್ತದೆ, ಸಂತೋಷ ಕೊಡ್ತದೆ, ಜೊತೆಗೆ ಎಲ್ಲ ವ್ಯಾಯಾಮ ಆಗೋದ್ರಿಂದ ನಾವು ದೈಹಿಕವಾಗಿ ದೃಢವಾಗಿ ಇರ್ಬೋದು ಅಂತ ನಾ ಹೇಳ್ತೇನೆ.
0: ನಿಮ್ಮ ಪ್ರಾರಂಭಿಕ ಒಂದು ದಿವಸಗಳನ್ನ ಹೈಸ್ಕೂಲು ಅಥವಾ ಕಾಲೇಜು ಮಟ್ಟದಲ್ಲಿ ನೀವು ಯಾವ ರೀತಿ ಕ್ರೀಡೆಯಲ್ಲೆಲ್ಲ ತೊಡಗಿಸಿಕೊಂಡಿದ್ರಿ, ನಿಮ್ಮ ಆಸಕ್ತಿಯ ವಿಷಯ ಏನಾಗಿತ್ತು, ಈ ಬಗ್ಗೆ ಹೇಳಿ.
1: ನಾನು ಚಿಕ್ಕಲಿಂದ ಅಂದ್ರೆ ಕನ್ನಡ ಶಾಲೆಗೆ ಹೋಗುವಾಗಲಿಂದ ಹಿಡಿದು ನಮ್ಮ ಊರು ಸಣ್ಣ ಊರು, ಒಂದು 10-12 ಮನೆ 15 ಮನೆ ಇದೆ ಇವಾಗ. ಅವಾಗ ನಮ್ಮ ಊರಲ್ಲಿ ಸುಮಾರಾಗಿ ಎಲ್ಲರ ಮನೆಯಲ್ಲೂ ಒಬ್ರು ಇಬ್ರು ಕ್ರಿಕೆಟ್ ಆಡೋದು, ವಾಲಿಬಾಲ್ ಆಡೋದು, ಹೀಗೆ ಕ್ರೀಡೆಯಲ್ಲಿ ತೊಡ್ಕೋತಿದ್ರು. ನಮ್ಮ ಅಣ್ಣಂದಿರೆಲ್ಲ ಆಟ ಆಡೋದು ನೋಡ್ಬಿಟ್ಟು ನಾನು ಕೂಡ ಅವರೊಂದಿಗೆ ಆಟ ಆಡ್ತಾ ಆಡ್ತಾ ಕ್ರೀಡೆಯಲ್ಲಿ ಹೆಚ್ಚಿಗೆ ಆಸಕ್ತಿ ಹುಟ್ಟುಬಿಡ್ತು ನನಗೆ. ಕ್ರೀಡೆ ಅಂದರೆ ಹೈಸ್ಕೂಲಿಂದ ನಾನು ತಾಲೂಕು ಲೆವೆಲ್ ಚಾಂಪಿಯನ್ ಆಗಿಬಿಟ್ಟೆ. ಆಮೇಲೆ ಕಾಲೇಜಿಗೆ ಹೋದೆ, ಶಿರ್ಸಿ ಕಾಲೇಜಲ್ಲಿ 1-2 ವರ್ಷ ವಿದ್ಯಾಭ್ಯಾಸ ಮಾಡಿದೆ. ಶಿರ್ಸಿ ಒಳಗೆ ಮಳೆಗಾಲ ಜಾಸ್ತಿ ಆಗೋದ್ರಿಂದ ನವಂಬರ್ ಡಿಸೆಂಬರ್ ಮಟ್ಟನೂ ಮಳೆ ಆಗ್ತದೆ. ಮಳೆ ಆಗೋದ್ರಿಂದ ಯೂನಿವರ್ಸಿಟಿ ಮೀಟ್ಗಳೆಲ್ಲ ನವಂಬರಲ್ಲಿ ಬಂದ್ಬಿಡೋದು. ಅಲ್ಲಿ ನನಗೆ ಪ್ಲೇಸ್ ಮಾಡಲಿಕ್ಕೆ ತೊಂದರೆ ಆಗ್ತಾಯಿದೆ. 2 ವರ್ಷ ಭಾಳ ಪ್ರಾಕ್ಟೀಸ್ ಮಾಡಿದೆ ಶಿರ್ಸಿ ಒಳಗೆ. ಇಲ್ಲಿ ಮಳೆ ಜಾಸ್ತಿ ಆಗೋ ಉತ್ತಮವಾದ ಕೋಚ್ ನಮಗೆ ಸಿಕ್ಕಿಲ್ಲ. ನಮ್ಮಲ್ಲಿ ಎಜಿ ಹೆಗಡೆ ಅಂತೇಳಿ ಪುಟ್ಟದ ಮನೆ ವರ್ಗಸರ ಇಲ್ಲಿ ಹತ್ರ ಇದೆ ಹಳ್ಳಿ, ಅವರು ಇದ್ದವರು ಧಾರವಾಡಕ್ಕೆ ಹೋಗ್ಬಿಟ್ರು 100-200 ಮೀಟರ್ ಓಡೋರು. ಅಲ್ಲೂ ಹೋಗಿ ಅಲ್ಲಿ ಯೂನಿವರ್ಸಿಟಿಗೆ ಪ್ಲೇಸ್ ಮಾಡ್ಲಿಕ್ಕತ್ರು. ಅವರಿದ್ದು ನಮಗೆ ಕರೆದ್ಬಿಟ್ರು, ಇಲ್ಲಿಗೆ ಬಂದ್ಬಿಡಿ, ನಮ್ಮ ಜೋಡಿ ಚಲೋ ಆಗ್ತದೆ, ಇಲ್ಲಿ ಸ್ವಲ್ಪ ಸ್ಪೋರ್ಟ್ಸ್ಗೆ ಎನ್ಕರೇಜ್ ಇದೆ, ಮತ್ತು ನಮ್ಮದು ಕೋಚ್ ಎಲ್ಲ ಚೆನ್ನಾಗಿದ್ದಾರೆ ಅಂತೇಳಿ. ಅಲ್ಲಿ FK ಪಾಟೀಲ್ ಅಂತೇಳಿ KCU ಒಳಗೆ ಅಥ್ಲೆಟಿಕ್ ಕೋಚು. ನಾನು ಹೋದ್ಮೇಲೆ ನನಗೆ ಅಲ್ಲಿ ಓಡಿಸಿ ಆಮೇಲೆ ಅಡ್ಮಿಷನ್ಸ್ ಕೊಟ್ಟರು. ರನ್ನಿಂಗ್ ಮಾಡಿ ನನ್ನ ಟೈಮಿಂಗ್ ಎಲ್ಲ ನೋಡಿಬಿಟ್ಟು ನಾನು ಯೂನಿವರ್ಸಿಟಿಗೆ ಪ್ಲೇಸ್ ಮಾಡೋಂಗೆ ಅನಿಸ್ತು ಅವರಿಗೆ. ಆ ನಿಟ್ಟಿನಲ್ಲಿ ನನಗೆ ಕಾಲೇಜ್ KCD ಗೆ ಅಡ್ಮಿಷನ್ ಸಿಗೋದಿಲ್ಲ. ಸ್ಪೋರ್ಟ್ಸ್ ಮನಿಗೆಲ್ಲ ಭಾಳ ಕಷ್ಟ, ಅದು ಪರ್ಸೆಂಟೇಜ್ ಮೇಲೆ ತೊಗೋತಾರೆ. ಅಲ್ಲಿ ಪರ್ಸೆಂಟೇಜ್ ನಮ್ದು ಕಡಿಮೆ ಇರೋದ್ರಿಂದ ಸ್ಪೋರ್ಟ್ಸ್ ಇದು ಗೊತ್ತಿಂದ್ರೆ ನನಗೆ ತೊಗೊಂಡ್ಬಿಟ್ರು. NCCಗೂ ಅನುಕೂಲ ಆಗ್ತದೆ ಅಂತೇಳಿ. ಆಮೇಲೆ ಅಲ್ಲಿ FK ಪಾಟೀಲ್ ಅಂತೇಳಿ ಉತ್ತಮ ಕೋಚ್ ಅವರು, ನಾನು ಕಾಲೇಜ್ ಮುಗಿದಾಗ ರಿಟೈರ್ಡ್ ಆದರು ಅವರು. ಅವರು ನಮ್ಮ ಯೂನಿವರ್ಸಿಟಿಗೆ ಬೆಸ್ಟ್ ಕೋಚ್ ಅಂತ ಹೆಸರು ತೊಗೊಂಡಿದ್ರು. ಅವರು ಅಂದರು ನಾನು 1-6 ತಿಂಗಳು ಪ್ರಾಕ್ಟೀಸ್ ಮಾಡಿದ್ದೆ, ನನಗೆ ಯೂನಿವರ್ಸಿಟಿ ಪ್ಲೇಸ್ ಆಗಿಬಿಡ್ತು. ಇಲ್ಲಿ 1-5 ವರ್ಷ ಮಾಡ್ಕೊಂಡಿದ್ದೆ ಮೊದಲು, ಫೌಂಡೇಶನ್ ಇತ್ತು. ಸ್ಪೋರ್ಟ್ಸ್ನಲ್ಲಿ ಪ್ಲೇಸ್ ಮಾಡೋದು ಅಂದರೆ ಒಂಥರ ತಪಸ್ಸು ಮಾಡ್ದಂಗೆ ಇದು.
0: ಈಗ ಯಾವುದೇ ಒಂದು ಕ್ರೀಡೆಯಲ್ಲಿ ನೀವು ಮುಂದೆ ಬರಬೇಕು, ರಾಜ್ಯ ಮಟ್ಟದಲ್ಲೋ ರಾಷ್ಟ್ರ ಮಟ್ಟದಲ್ಲೋ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒಂದು ಪ್ರಶಸ್ತಿಯನ್ನು ಪಡಿಬೇಕು ಅಂದರೆ ಈ ಕೋಚ್ ಅಥವಾ ನಿರ್ವಾಹಕರ ಒಂದು ಜವಾಬ್ದಾರಿ ಏನು?
1: ನಮಗೆ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಕೋಚ್ ಚೆನ್ನಾಗಿರಬೇಕು. ಕೋಚು ಭಾಳ ನುರ್ತವರಾಗಿರ್ಬೇಕು, ಇಲ್ಲಾಂದ್ರೆ ಅವರು ನ್ಯಾಷನಲ್ಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಬಂದವರಾದರೆ ಅವರಿಗೆ ನಾಲೆಜ್ ಜಾಸ್ತಿ ಇರ್ತದೆ. ಅಂಥವ್ರು ಅಂಡ್ರು ಹೋದ್ರಷ್ಟೇ ನಾವು ಭಾಳ ಬೇಗ ಪಿಕಪ್ ಆಗ್ಬೋದು, ಇಂಪ್ರೂವ್ ಆಗ್ಬೋದು, ಸ್ಟೇಟು ಮತ್ತು ನ್ಯಾಷನಲ್ ಪ್ಲೇಸ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ನಮಗೆ. ಕೋಚೇ ಮುಖ್ಯ ಅದರೊಳಗೆ.
0: ನೀವು ಹೈಸ್ಕೂಲ್ ಇದ್ದಾಗ ಅಥವಾ ಕಾಲೇಜ್ ಹಂತದಲ್ಲಿ ಯಾವ ಕ್ರೀಡೆಯಲ್ಲೆಲ್ಲ ಭಾಗವಹಿಸ್ತಾ ಇದ್ರಿ?
1: ನಾನು ಇಲ್ಲಿ ಸ್ಟಾರ್ಟಿಂಗ್ ಸಹ್ಯಾದ್ರಿ ಹೈಸ್ಕೂಲ್ ಅಂತೇಳಿ ಶಿರ್ಸಿ ಒಳಗೆ, ಅಲ್ಲಿ ಹೋಗುವಾಗ NV ಹೆಗಡೆ ಅಂತೇಳಿ PE ಟೀಚರ್ ಇದ್ರು. ಅವರು ಇದ್ದರು ಖೋಖೋದೊಳಗೆ, ನಮ್ದು ಡಿಸ್ಟಿಕ್ ಡಿವಿಜನ್ ಮಟ್ಟ ಚಾಂಪಿಯನ್ ಇತ್ತು ಖೋಖೋ ಟೀಮು. ಖೋಖೋ ಭಾಳ ಆಡ್ತಿದ್ವಿ, ಅದ್ರ ಬಿಟ್ಟರೆ ವಾಲಿಬಾಲ್ ಆಡ್ತಿದ್ವಿ, ಕಬಡ್ಡಿ, ಕ್ರಿಕೆಟ್ ಭಾಳ ನನಗೆ ಫೇವ್ರೇಟ್ ಗೇಮ್ ಇತ್ತು. ಅದ್ರ ಜೋಡಿ ಖೋಖೋ ಆಡೋದ್ರಿಂದ ನನಗೆ ಸ್ವಲ್ಪ ಊರು ದೂರ, ನಮ್ಮದು ಸಹ್ಯಾದ್ರಿ ಹೈಸ್ಕೂಲಿಂದ ಸುಮಾರು 5-6 ಕಿಲೋಮೀಟರ್ ಓಡಾಡಬೇಕಿತ್ತು. ಹೋಗುವಾಗ ಬರುವಾಗ ಜಂಗಲ್ದಲ್ಲೇ ಓಡಾಡೋದು, ಹಳ್ಳಿಗೆ ಸ್ವಲ್ಪ ಓಡ್ಕೊತ ಬರ್ತಿದ್ವಿ, ಓಡ್ಕೊತ ಹೋಗ್ತಿದ್ವಿ. ಹೀಗಾಗಿ ಫಿಸಿಕಲಿ ಫಿಟ್ನೆಸ್ ಇರೋದ್ರಿಂದ ಸ್ಪೋರ್ಟ್ಸ್ನಲ್ಲಿ ನಮಗೆ ಹೆಚ್ಚಿಗೆ ಅನುಕೂಲ ಆಯಿತು ಮಾಡಲಿಕ್ಕೆ.
0: ಈಗ ಬೇರೆ ಬೇರೆ ಕ್ರೀಡೆಗಳು ಇರ್ತವೆ, ಅವುಗಳಲ್ಲಿ ಈಗ ವ್ಯಕ್ತಿಗತವಾಗಿ ಸ್ಪರ್ಧಿಸುವಂತಹ ಒಂದು ಕ್ರೀಡೆಯನ್ನು ಆಯ್ಕೆ ಮಾಡುವುದಕ್ಕೆ ಏನೋ ಒಂದು ವಿಶೇಷತೆ ಇದೆ, ಮತ್ತು ಗುಂಪಲ್ಲಿ ನೀವು ಆಡುವುದಿದ್ರೆ ಒಂದು ಟೀಮ್ ಪ್ಲೇ ಅಂತ ಹೇಳ್ತೀವಲ್ಲ, ಅದರಲ್ಲಿ ತೊಡಗಿಸಿಕೊಳ್ಳುವುದಿದ್ರೆ ಯಾವುದು ಒಳ್ಳೆಯದು?
1: ಟೀಮ್ ಇವೆಂಟ್ ಆಡಬೇಕಾದ್ರೆ ನಮ್ದು ಟೀಮ್ ಚೆನ್ನಾಗಿರಬೇಕು. ಅವು ಕೂಡ ನ್ಯಾಷನಲ್ ಲೆವೆಲ್ ಹೋಗ್ತಾರೆ ಅಥವಾ ಸ್ಟೇಟ್ನಲ್ಲಿ ನಾವು ಪ್ಲೇಸ್ ಮಾಡ್ತೀವಿ ಅಂದ್ರೆ ಆ ಟೀಮಲ್ಲಿ ಆಡ್ಕೊಂತಿರ್ಬೋದು.
0: ಪ್ರತಿಯೊಬ್ಬರು ಕೂಡ ಮುಖ್ಯವಾಗ್ತಾರೆ.
1: 1-2 ಪ್ಲೇಯರ್ ಚೆನ್ನಾಗಿ ಆಡಿ ಟೀಮ್ ಜಕ್ಕೊಂಡು ಹೋಗ್ತಿರ್ತಾರೆ, ಅವ್ರ ಜೋಡಿ ಚೆನ್ನಾಗಿ ಆಡಲೇ ಅವ್ರದವ್ರಿಗೂ ಪ್ಲೇಸ್ ಆಗಿಬಿಡ್ತದೆ. ಆದ್ರೆ ಅಥ್ಲೆಟಿಕ್ ಹೀಗಿಲ್ಲ. ಅಥ್ಲೆಟಿಕ್ ಹಾ, ಅವರವ್ರ ಇಂಡಿವಿಜುವಲ್ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅವರೆಷ್ಟು ಮೆಹನತ್ ಮಾಡಿ ದುಡಿತಾರೋ ಅಷ್ಟು ಅವರಿಗೆ ಮುಂದೆ ಬೆನಿಫಿಟ್ ಸಿಗ್ತದೆ.
0: ನೀವು ಅಥ್ಲೆಟಿಕ್ಸ್ ನಲ್ಲಿ ವಿಶೇಷವಾಗಿ ಈ ರನ್ನಿಂಗ್ ಅಥವಾ ರೇಸ್ ಇದನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ರಿ, ಇದಕ್ಕೆ ಏನು ನಿರ್ದಿಷ್ಟವಾದಂತ ಒಂದು ಕಾರಣ ಇದೆಯಾ?
1: ಕಾರಣ ಇದೆ. ನಾನು ಹೈಸ್ಕೂಲ್ನಲ್ಲಿ ಹೋಗುವಾಗಿಂದ ನಾನು ತಾಲೂಕು ಲೆವೆಲು, ಡಿಸ್ಟಿಕ್ ಲೆವೆಲು, ಡಿವಿಜನ್ ಲೆವೆಲಲ್ಲಿ 800 ಮೀಟರ್ ಓಟ, 1500 ಮೀಟರ್ ಓಟ, ಲಾಂಗ್ ರನ್ನಿಂಗು. ಯಾಕಂದ್ರೆ ನಮ್ದು ಊರಿಂದ ಓಡಿ ಬಂದು ಹೋಗಿ ಮಾಡ್ತಿದ್ದಿಲ್ಲ, ಅದೇ ಅಭ್ಯಾಸ ಆಗಿದೆ. ಅದರಲ್ಲೇ ನಮ್ಗೆ ಇಂಡೋರೆನ್ಸ್ ಕುಂತಿತ್ತು, ಸ್ಟೆಮಿನಾ ಇತ್ತು, ಇಲ್ಲಿ ಸ್ವಲ್ಪ ಲಾಂಗ್ ರನ್ನಿಂಗಲ್ಲಿ ಪ್ಲೇಸ್ ಆಗ್ತಾ ಇತ್ತು. ಪ್ಲೇಸ್ ಆಗೋದ್ರಿಂದ ನಾನು ಅಥ್ಲೆಟಿಕ್ಗೆ ಬೆನ್ನತ್ಬಿಟ್ಟೆ, ಅದು ಪ್ಲೇಸ್ ಮಾಡ್ಬೋದು, ಓಡ್ಬೋದು ಅಂತೇಳಿ.

0: ಈಗ 100 meters 200 meters ಓಟಕ್ಕೆ ಹೋಲಿಸಿ ನೋಡಿದ್ರೆ ಈ 5,000-10,000 meters ಡಿಸ್ಟೆನ್ಸ್ ರನ್ನಿಂಗ್ ಇದೆಯಲ್ಲ, ಇದಕ್ಕೆ ಏನ್ ವ್ಯತ್ಯಾಸ ಇದೆ?
1: ಅದು ಗಾಡ್ ಗಿಫ್ಟ್. 100 meters ನಾನು ಓಡ್ತೇನೆ ನನಗೆ ಪ್ಲೇಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಗಾಡ್ ಗಿಫ್ಟ್. ಅದಕ್ಕಷ್ಟೇ ಕ್ವಿಕ್ನೆಸ್ ಬೇಕಾಗ್ತದೆ, ಸ್ಪೀಡ್ ಬೇಕು. ಅದು ಅದು ಕೋಚ್ಗೆ ಅಷ್ಟೇ ಗೊತ್ತಾಗ್ತದೆ, ಓಡಿಸಿ ನೋಡ್ತಾರೆ, ಟೈಮಿಂಗ್ ನೋಡ್ತಾರೆ. ನಾನು ಲಾಂಗ್ ಜರ್ನಿ ಫಿಟ್ ಆಗ್ತಾನೋ, ಮಿಡ್ಲ್ ಡಿಸ್ಟೆನ್ಸ್ಗೂ ಅಥವಾ 100-200 ಯಾವ್ದಕ್ಕೆ ಸೆಟ್ ಆಗ್ತಾನೆ ನೋಡ್ಬಿಟ್ಟು ಅದಕ್ಕೆ ಟ್ರೈನಿಂಗ್ ಕೊಡ್ತಾರೆ ಅವರು. ಎಲ್ಲರಿಗೂ 100 meters ಓಡ್ಲಿಕ್ಕೆ ಆಗುದಿಲ್ಲ, ಲಾಂಗ್ ಅಂದ್ರೆ ಎಲ್ಲರೂ ಮಾಡ್ಬೋದು. ಅದಕ್ಕೆ ಅಭ್ಯಾಸ ಮಾಡಿ ಮಾಡಿ ಮಾಡಿ ಓಡಿ ಡೈಲಿ ಓಡ್ತಾನೆ ಇರಬೇಕು. 2 ಹೊತ್ತು ಮಾಡಿದ್ರೆ ಲಾಂಗ್ ರನ್ನಿಂಗ್ ಮಾಡ್ಕೋಬಹುದು, ಸ್ಪ್ರಿಂಟ್ ಮಾಡ್ಲಿಕ್ಕೆ ಎಲ್ಲರಿಗೂ ಆಗುದಿಲ್ಲ, ಅದು ಗಾಡ್ ಗಿಫ್ಟ್.
0: ಆಮೇಲೆ ಈಗ ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ಗೆ ಇರಬೇಕಾದಂತ ಒಂದು ದೈಹಿಕ ಅರ್ಹತೆಗಳು ಏನೇನು ಅಂತ, ಎಲ್ಲರೂ ಕೂಡ ಓಡಬಹುದ ಅಥವಾ ಅದಕ್ಕೆ ಏನಾದ್ರೂ ಒಂದು ನಿರ್ದಿಷ್ಟವಾಗಿ ಒಂದು ಅರ್ಹತೆ ಅಂತ ಇದೆಯಾ?
1: ಅರ್ಹತೆ ಅಂದ್ರೆ ನಿಮ್ ಇಂಟ್ರೆಸ್ಟ್, ಅದು ಓನ್ ಇಂಟ್ರೆಸ್ಟ್ ಬೇಕು. ನಾವು ನ್ಯಾಷನಲ್ ಪ್ಲೇಸ್ ಮಾಡಬೇಕು ಅಥವಾ ಏಷ್ಯಾಡಿಗೆ ಹೋಗ್ಬೇಕು, ಒಲಿಂಪಿಕ್ ಓಡಬೇಕು ಅಂತೇಳಿ ದೃಢವಾಗಿ ಇದು ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡ್ಲಿಬೇಕು. ನೀವು ಅದರೊಳಗೆ 4 ದಿವಸ ಪ್ರಾಕ್ಟೀಸ್ ಮಾಡ್ತೀವಿ, 4 ದಿವಸ ಬಿಡ್ತೀವಿ ಅಂತ ಆಗಲ್ಲ. ಇದು ಆಗ್ಲೇ ಮೊದಲೇ ಹೇಳ್ದಂಗೆ, ಇದು ಋಷಿ ಮಹರ್ಷಿಗಳು ತಪಸ್ಸು ಮಾಡಿದಾಗೆ ಊಟನೂ ಕರೆಕ್ಟ್ ಆಗ್ಬೇಕು, ನಿದ್ದೆನೂ ಕರೆಕ್ಟ್ ಆಗ್ಬೇಕು, ಪ್ರಾಕ್ಟೀಸ್ ಕರೆಕ್ಟ್ ಆಗ್ತಾ ಹೋಗ್ತಾ ಇರ್ಬೇಕು. ಅದ್ರಲ್ಲಿ ಒಂದು ಕೋತ ಆಯ್ತು ಅಂದ್ರೆ ಇಂಪ್ರೂವ್ಮೆಂಟ್ ಆಗುದಿಲ್ಲ. ಹೀಗಾಗಿ ಇದು ತಪಸ್ಸು ಮಾಡಿದಾಗೆ ಇದು ಸ್ಪೋರ್ಟ್ಸ್ ಇಂಪ್ರೂವ್ಮೆಂಟ್ ಅಂದ್ರೆ.
0: ಈ ರೇಸ್ ನಲ್ಲಿ ಭಾಗವಹಿಸುವುದಕ್ಕೆ ನೀವು ತರಬೇತಿಯನ್ನ ಯಾವ ರೀತಿ ಪಡ್ಕೊಂಡಿದ್ರಿ ಮತ್ತು ಪ್ರಾಕ್ಟೀಸ್ ಅನ್ನ ಹೇಗೆ ಮಾಡ್ತಾ ಇದ್ರಿ?
1: ನಾನು ಇಲ್ಲಿ ಶಿರ್ಸೆ ಒಳಗಿರುವಾಗ ಪಿ ಯು ಸಿ ಮುಗಿಸೋಲಿಯವರಿಗೆ ನಂದೇ ಓನ್ ಪ್ರಾಕ್ಟೀಸ್ ಇತ್ತು. ನಾವು ತುಳಿದಂಗ್ ಓಡ್ತಿದ್ವಿ. ಸಾಯಂಕಾಲ ಮಾಡ್ತಿದ್ವಿ, ಬೆಳಗ್ಗೆ ಕಾಲೇಜಿಗೆ ಬಂದು ಹೋಗಿಬಿಟ್ಟು ಆಮೇಲೆ ಸಾಯಂಕಾಲ ಪ್ರಾಕ್ಟೀಸ್ ಮಾಡ್ಕೋತಿದ್ವಿ. ಇಲ್ಲಿ ಗ್ರೌಂಡ್ಗಳು ಅಷ್ಟಿಲ್ಲ, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಒಳಗೆ ಬಂತು. ಈಗ ಸದ್ಯನೂ ಇಲ್ಲ, ಸಿಂಥೆಟಿಕ್ ಟ್ರ್ಯಾಕೇ ಇಲ್ಲ ನಮ್ಮ ಡಿಸ್ಟಿಕ್ನಲ್ಲೇ ಇಲ್ಲ. ಅದಕ್ಕಾಗಿ ನಾನು ಬಿ ಎ ಒಂದಿದ್ದಾಗ ಧಾರವಾಡಕ್ಕೆ ಹೋಗ್ಬಿಟ್ಟೆ. ಅಲ್ಲಿ ಕೋಚಿಂಗ್ ಚೆನ್ನಾಗಿದೆ, ಎಲ್ಲ ಗ್ರೌಂಡ್ ಚೆನ್ನಾಗಿದೆ ಅಂತೇಳಿ. ಅಲ್ಲಿ ಹೋದ್ಮೇಲೆ ಕೋಚ್ ನಮಗೆ ಟೈಮಿಂಗ್ ಪ್ರಕಾರ ಓಡಿಸ್ತಾರೆ. ಅಲ್ಲಿ ನಮ್ಮ ಪಲ್ಸ್ ರೇಟು ನೋಡ್ತಾರೆ ಅವರು. ಓಡ್ಬಿಟ್ಟು 1 ನಿಮಿಷ ಬಿಟ್ಟು ಪಲ್ಸ್ ನೋಡ್ತಾರೆ. ಪಲ್ಸ್ ಚೆಕಪ್ ಮಾಡಿ ಪಲ್ಸ್ ಮೇಲೆ ನಮಗೆ ಮುಂದಿನ ವರ್ಕೌಟ್ ಇವನಿಗೆ ಲೋಡ್ ಹಿಡಿಸ್ತದೋ ಇಲ್ಲೋ ಎಲ್ಲ ನೋಡಿಕೊಂಡು ಓಡಿಸ್ತಾರೆ. ಡೈಲಿ ಪ್ರಾಕ್ಟೀಸು, ಬೆಳಗ್ಗೆ 1-15 kilometers ಓಡಬೇಕು ಲಾಂಗ್ ರನ್ನರ್ಸು. ಸಾಯಂಕಾಲ ವರ್ಕೌಟ್ ಅಂತ ಇರ್ತಾರೆ, ಬೇರೆ ಬೇರೆ ದಿವಸ ಬೇರೆ ಬೇರೆ. ಒಂದು ವಾರದಲ್ಲಿ 1 ದಿವಸ ರೆಸ್ಟ್ ಕೊಡ್ತಾರೆ, 2 ದಿವಸ ವೇಟ್ಸು, ಮತ್ತು 5 ದಿವಸ ಗ್ರೌಂಡ್ ಪ್ರಾಕ್ಟೀಸೇ ಜಾಸ್ತಿ. ಇದ್ರೊಳಗೆ ಸೀಜನ್ನು ಆಫ್ ಸೀಜನ್ ಅಂತ ಬರ್ತದೆ. ನಾವೊಂದು ಯೂನಿವರ್ಸಿಟಿ ಮೀಟ್ ಓಡಬೇಕಂದ್ರೆ ಯೂನಿವರ್ಸಿಟಿ ಮೀಟ್ ಡಿಸೆಂಬರ್ದಲ್ಲಿ ಆಗ್ತದೆ. ಅದಕ್ಕೆ ಆಫ್ ಸೀಜನ್ ಅಂದರೆ ಮೀಟ್ಗಿಂತ 3 ತಿಂಗಳು ಮೊದಲು ಆಫ್ ಸೀಜನ್ ಅಂತ ಇರ್ತದೆ. ಮಳೆಗಾಲದೊಳಗೆ ಆಫ್ ಸೀಜನ್, ಆವಾಗ ಇಂಡೋರ್ ಸಂಬಂಧ ಕ್ರಾಸ್ ಕಂಟ್ರಿ ಜಾಸ್ತಿ ಓಡ್ತಾ ಇರ್ತೀವಿ. ಹಾಗೆ ಮೀಟ್ ಹತ್ತಿರ ಬಂದಂಗೆ 1 ತಿಂಗಳ 8 ತಿಂಗಳ 3 ತಿಂಗಳ ಇರುವಾಗ ವರ್ಕೌಟ್ ಚಾಲು ಆಗ್ತದೆ. ಸಾಯಂಕಾಲ ಗ್ರೌಂಡ್ ಒಳಗೆ ಗ್ರೌಂಡ್ ವರ್ಕೌಟು, ಅದು ದಿವಸ ಬೇರೆ ಬೇರೆ ಇರ್ತದೆ. ಒಂದಿವ್ಸ 400 ಓಡಬೇಕು, ಮರುದಿವಸ 1000 ಓಡಬೇಕು, ಅದಕ್ಕೂ ಮರುದಿವಸ 3000, ಆಮೇಲೆ ಸ್ಪೀಡ್ಗೋಸ್ಕರ 300, 200, 100 ಇವೆಲ್ಲ ದಿವಸ ಬೇರೆ ಬೇರೆ ಮಾಡಿಕೊಡ್ತಾರೆ ಅವರು. ಅದ್ರ ಪ್ರಕಾರ ಓಡಬೇಕು.
0: ಅಂದ್ರೆ ಈಗ ರನ್ನರ್ಸ್ ಅಂತ ಇರ್ತಾರೆ ಅಥವಾ ಓಟಗಾರರು, ಇವರು ಬರೀ ಓಡುವಂತಹದ್ದು ಮಾತ್ರ ಎಕ್ಸಸೈಸ್ ಅಥವಾ ಬೇರೆ ನಮೂನೆಯ ಒಂದು ಎಕ್ಸಸೈಸ್ ಕೂಡ ಬೇಕಾಗ್ತದೆ?
1: ಈಗ ನ್ಯಾಷನಲ್ ಪೇಸ್ ಮಾಡಬೇಕು, ಇಂಟರ್ನ್ಯಾಷನಲ್ ಹೋಗ್ಬೇಕಂದ್ರೆ ಅಥ್ಲೆಟಿಕ್ ಮಾಡೋರು ಗೇಮ್ಸ್ ಆಡಂಗಿಲ್ಲ. ಇವು ಮಸಲ್ಸ್ ರೊಟೇಷನ್ ಏನಿದೆ ಅವು ಚೇಂಜ್ ಆಗ್ತದೆ, ವ್ಯತ್ಯಾಸ ಆಗ್ತದೆ. ಹೀಗಾಗಿ ಗೇಮ್ಸ್ ಆಡ್ತಾರೆ, ಆಫ್ ಸೀಜನ್ ಆಡ್ತಾರೆ, ಆಡಂಗಂತಿಲ್ಲ. ಆದ್ರೆ ರನ್ನಿಂಗ್ ಹತ್ರ ಬಂದಂಗೆ ಅದನ್ನೆಲ್ಲ ಬಿಟ್ಬಿಡ್ತಾರೆ. ಓನ್ಲಿ ರನ್ನಿಂಗ್ ಮಸಲ್ಸ್ ಸೆಟ್ ಆಗ್ಬೇಕು.
0: ಹಗಲು ಎಚ್ಚರ ಇದ್ದಾಗೆಲ್ಲ ಓಡದೆ?
1: ಹೌದು, ಹೆಚ್ಚಿಗೆ ಎಷ್ಟು ಓಡ್ತಾ ಇರ್ತೀರಿ ಅಷ್ಟು ಅನುಕೂಲ. ಮಸಲ್ ಸೆಟ್ ಆಗ್ಬೇಕು ಅದಕ್ಕೆ, ಇಂಡೋರೆನ್ಸ್ ಜಾಸ್ತಿ ಬೇಕು ಲಾಂಗ್ ರನ್ನರ್ಸ್ ಗೆ.
0: ಸ್ಮಾರ್ಟ್ ಹಾರ್ಟ್ ಗಟ್ಟಿ ಇರ್ಬೇಕು.
1: ಹಾರ್ಟ್ ಗಟ್ಟಿ ಆಗ್ತದೆ, ಅದು ಆಟೋಮೆಟಿಕ್ ಆಗ್ತದೆ ರನ್ನಿಂಗ್ ಮಾಡ್ತಾ ಇದ್ದಾಗೆ. ನಮ್ದು ನೋಡ್ರಿ, ಆಗ ಬೆಳಗ್ಗೆ ಎದ್ದಕ್ಲೆ ಮಾರ್ನಿಂಗು ನಾನು ಫುಲ್ ಪೀಕ್ ನಲ್ಲಿ ಇದ್ದಾಗ ಅಂದ್ರೆ 91, 92, 93 ಒಳಗೆ 1 ನಿಮಿಷಕ್ಕೆ 37-38 ಹೊಡಿಯೋದು, 40 below 40. ಅದು 72 ಇರಬೇಕು, ನಾರ್ಮಲ್ ಮನುಷ್ಯನಿಗೆ 72 ಇರ್ತದೆ. ನನಗೆ 37-38 ಹೊಡಿತಿತ್ತು, ಅಂದ್ರೆ ಅಷ್ಟು ಹಾರ್ಟ್ ಗಟ್ಟಿ ಇದ್ದಂಗೆ ಅದು.
0: ಆಮೇಲೆ ಈಗ ಈ ಒಂದು ಅಥ್ಲೆಟಿಕ್ಸ್ ಗೆ ಪೂರಕವಾಗಿ ನಿಮ್ಮ ಆಹಾರ ಕ್ರಮ ಮತ್ತೆ ಜೀವನ ಕ್ರಮ ಎಲ್ಲ ಹೇಗೆ ರೂಪಿಸಿಕೊಳ್ಬೇಕು?
1: ಈಗಿನ ಲೆಕ್ಕ ನೋಡಿದ್ರೆ ನಮ್ದೇನು ವಿತೌಟ್ ಡೈಟ್ ನಾನು ಸ್ಪೋರ್ಟ್ಸ್ ಮಾಡ್ದಂಗೆ ಆಗಿತ್ತು. ಅವಾಗ ನಾನ್ ವೆಜ್ ಮುಟ್ಟಾಗಿಲ್ಲ, ಹಾಲು ತತ್ತಿ ತರಕಾರಿ ಊಟ ಹಣ್ಣು ಇದನ್ನ ಯೂಸ್ ಮಾಡಿಕೊಂಡು ಸ್ಪೋರ್ಟ್ಸ್ ಮಾಡಿದ್ದು. ಆಗ ನಾನು 92, 93, 94 ಒಳಗೆಲ್ಲ ಆಲ್ ಇಂಡಿಯಾಕ್ಕೆ 4th, 5th, 6th ಮಾಡಿದ್ದೀನಿ ಓಪನ್ ಆಲ್ ಇಂಡಿಯಾಕ್ಕೆ. ಆ ಟೈಮ್ ಒಳಗೆ ನನಗೆ ಇಂಡಿಯನ್ ಕ್ಯಾಂಪ್ ಕೊಡಬೇಕಿತ್ತು. ಹೆಚ್ಚಾಗಿ ಎಲ್ಲ ಬೆಂಗಳೂರು ಕಡೆಯವರು, ಮೈಸೂರು ಕಡೆಯವರು, ಮಂಗಳೂರು ಕಡೆಯವರು ಜಾಸ್ತಿ ಕೊಡಗಿನವರು ಇರ್ತಾರೆ. ಅಲ್ಲಿ ಆ ಕಡೆಯವ್ರದ್ದು ಕೋಚ್ ಜಾಸ್ತಿ ಇದ್ದಾರೆ ಅಲ್ಲಿ ಕೆಂಗೇರಿ ಒಳಗೆ ಇಂಡಿಯನ್ ಕ್ಯಾಂಪ್ದೊಳಗೆ. ಅವ್ರು ತಮ್ಮ ತಮ್ಮ ಊರಿನವ್ರನ್ನ ತಮ್ಮ ತಮ್ಮ ಕಡೆಯವ್ರನ್ನ ನೋಡಿ ಸೆಲೆಕ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಾಂದ್ರೆ ನನಗೆ ಆಗ 91, 92 ಆಲ್ ಇಂಡಿಯಾ ಕ್ಯಾಂಪ್ ಕೊಡಬೇಕಿತ್ತು. ಇಂಡಿಯನ್ ಕ್ಯಾಂಪ್ ಕೆಂಗೇರಿ ಒಳಗಿದೆ ಬೆಂಗಳೂರೊಳಗೆ, ಅದರೊಳಗೆ ಕೊಟ್ಟಿಲ್ಲ ನನಗೆ. ಅದು ಒಂದು ಸಣ್ಣ ಬ್ಯಾಡ್ ಲಕ್ ನಮ್ದು.
0: ಈಗ ಫುಡ್ ಬಗ್ಗೆ ಹೇಳಿದ್ರೆ, ನೀವು ವೆಜಿಟೇರಿಯನ್ ಫುಡ್ ಅಂದೇ ತಗೊಳ್ತಾ ಇದ್ರಿ ಅಂತ ಹೇಳಿದ್ರಿ, ಏನು ಹೆಚ್ಚಿನ ಅಂಶಗಳು ಏನು ಬೇಕಾಗ್ತದೆ? ಕೊಬ್ಬಿನ ಅಂಶ ಬೇಕಾಗ್ತದೋ, ಪ್ರೋಟೀನ್ ಅಂಶ ಬೇಕಾಗ್ತದೋ, ಹೇಗೆ?
1: ಅದು ಈಗ ನಾವು ಕೆಂಗೇರಿ ಒಳಗೆ ನೋಡಿದ್ರೆ ಸ್ಪೋರ್ಟ್ಸ್ ಮೆಡಿಕಲ್ ಡಾಕ್ಟರ್ ಅಂತ ಇರ್ತಾರೆ. ನಿಮ್ಮ ಬಾಡಿ ಒಳಗೆ ನಿಮ್ಗೆ ಯಾವ ವಿಟಮಿನ್ ಕಡಿಮೆ ಆಗಿದೆ ನೋಡಿಕೊಂಡು ಆ ವಿಟಮಿನ್ ತರಕಾರಿ

0: ಅಥವಾ ಫುಡ್ನೇ ಅವರು ಹೇಳ್ತಾರೆ
1: ಪರೀಕ್ಷೆ ಮಾಡಿ ಇಂಥದ್ದೇ ತಗೋಬೇಕು.
0: ಅದು ಇಂಡಿಯನ್ ಕ್ಯಾಂಪ್ ನೊಳಗೆ ಇರ್ತದೆ, ಹೊರಗಡೆಯಲ್ಲಿ ಗೊತ್ತಾಗಲ್ಲ. ಇಂಡಿಯನ್ ಕ್ಯಾಂಪ್ ನೊಳಗೆ
1: ನೀವು ಮನೆಯಲ್ಲಿದ್ದಾಗ ಅದು ಯಾವ್ದು ಗೊತ್ತಾಗ
0: ಯಾವುದು ಗೊತ್ತಾಗುದಿಲ್ಲ. ಈಗ ನಾನು ಕೆಂಗೇರೊಳಗೆ ಪ್ರಾಕ್ಟೀಸ್ ಮಾಡುವಾಗ ಪಿ ಟಿ ಉಷಾ, ಅರ್ಜುನ್ ದೇವಯ್ಯ, ವಂದನಾ ರಾವ್ ಇವರೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು. ಅವ್ರ ಜೋಡಿ ನಾನು ಹೋಗ್ತಿದ್ದೆ, ಗ್ರೌಂಡ್ ಒಳಗೆ ಇರ್ತಿದ್ವಿ, ಒಂದೇ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದವರು. ಅವರಿಗೆಲ್ಲ ಆ ಟೈಪ್ ನೋಡೇ ಕೊಡ್ತಿದ್ರು, ನಮಗೆ ಇಲ್ಲ. ಅದು
1: ನೀವು ಉದ್ಯೋಗಕ್ಕೆ ಸೇರ್ಕೊಂಡಿರೋದು ಪೊಲೀಸ್ ಇಲಾಖೆಯಲ್ಲಿ, ಇದರ ಒಂದು ಅನುಭವದ ಬಗ್ಗೆ ಹೇಳಿ.
0: ನಾನು ಆಲ್ ಇಂಡಿಯಾ ಯೂನಿವರ್ಸಿಟಿ ಸೌತ್ ಜೂನ್ ಮಧುರೈದಲ್ಲಿ ನಡೀತು, ಅದು 89-90 ಒಳಗೆ. ಅಲ್ಲಿ ಗೋಲ್ಡ್ ಮೆಡಲ್ ಆಯ್ತು, ಒಂದು 5000 meter ಓಟ. ಆಲ್ ಇಂಡಿಯಾಕ್ಕೆ ಹೋದ್ರೆ ನಾನು ಫಸ್ಟ್ ಆಗ್ತಿತ್ತು, ಬಟ್ ನನಗದು ಪಂಜಾಬ್ದಲ್ಲಿ ಬಿತ್ತು, ಚಂಡೀಗಢದೊಳಗೆ. ಅಲ್ಲಿ ಹೋಗ್ಲಿಕ್ಕೆ 3 ದಿವಸ ಬೇಕು ಜರ್ನಿ, ಟ್ರೈನ್ ಜರ್ನಿ ಇತ್ತು ಅವಾಗ, ನಮಗೆಲ್ಲ ಪ್ಲೇನ್ ಅವಕಾಶ ಇಲ್ಲಾಗಿತ್ತು. ಟ್ರೈನ್ ಜರ್ನಿ ಒಳಗೆ ಹೋದೆ, ರಾತ್ರಿ 2 ಗಂಟೆ ಹೋಗಿ ಮುಟ್ಟಿದ್ರೆ ಬೆಳಗ್ಗೆ 6 ಗಂಟೆಗೆ ಫಸ್ಟ್ ಇವೆಂಟ್ ನಮ್ಮದು, ಓಡಬೇಕು. ಇದು ತೊಂದರೆ, ನಮ್ಮದು ರೆಸ್ಟ್ ಇಲ್ಲ, ಪ್ರಾಪರ್ ರೆಸ್ಟ್ ಇಲ್ಲದೆ ಗೋಲ್ಡ್ ಮೆಡಲ್ ಆಗುವುದು 4th place ಆಗ್ಬಿಡ್ತು. ಅದು ದೊಡ್ಡ ಹೊರತಾಗಿ ಬಿಡ್ತು ನನಗೆ, ಇಲ್ಲಾಂದ್ರೆ ಹುಬ್ಳಿ ರೈಲ್ವೆ ಒಳಗೆ ನನಗೆ ತಗೊಂಡ್ಬಿಡ್ತಿದ್ರು ಡೈರೆಕ್ಟ್ ಸ್ಪೋರ್ಟ್ಸ್ ಕೋಟ.
1: ಅಂದ್ರೆ ರೆಸ್ಟ್ ಸಿಗುವ ಹಾಗೆ ನೀವು ಪ್ರಯಾಣವನ್ನು ಅಡ್ಜಸ್ಟ್ ಮಾಡಬೇಕಿತ್ತು.
0: ಪ್ರಯಾಣ ಮೊದಲು ಕರ್ಕೊಂಡು ಹೋಗ್ಬೇಕಿತ್ತು ಯೂನಿವರ್ಸಿಟಿ ಅವರು, ಅವ್ರಿಗೂ ಲೇಟ್ ಆಗಿ ಗೊತ್ತಾಯ್ತು ಅಂತ ತಗೊಂಡು ಹೋಗುದು ಲೇಟ್ ಮಾಡ್ಬಿಟ್ರು ಅವರು. ಹೀಗಾಗಿ ಆಲ್ ಇಂಡಿಯಾ ಗೋಲ್ಡ್ ಮೆಡಲ್ ಆಗುವುದು 4th place ಆಗ್ಬಿಡ್ತು. ಈ ಸೌತ್ ಜೂನಿಯನ್ ಪ್ಲೇಸ್ ಮಾಡಿದ್ದಲ್ಲ, ಅದೇ ಸರ್ಟಿಫಿಕೇಟ್ ಮೇಲೆ ಪೊಲೀಸ್ ಇಲಾಖೆ ಒಳಗೆ 1991 ಒಳಗೆ ಅಪಾಯಿಂಟ್ ಆಯಿತು ಸ್ಪೋರ್ಟ್ಸ್ ಕೋಟಾಡಿ ಲಾಂಗ್ ರನ್ನರಿಗೆ. ಆಗ ಅಲ್ಲಿ ಎ ಜೆ ಆನಂದ್ ಅಂತೇಳಿ IGP ಇದ್ರು, ಅವ್ರು ಸುಮಾರು 350-400 ಮಂದಿ ಸ್ಪೋರ್ಟ್ಸ್ ಕೋಟಾದೊಳಗೆ ಎಲ್ಲ ನೌಕರಿ ಕೊಟ್ಟರು ಅವ್ರು, ನಮಗೆಲ್ಲ ದೇವರಿದ್ದಂಗೆ.
1: ಒಂದು ಓಟದ ಸ್ಪರ್ಧೆಗೆ ನೀವು ತಯಾರಿ ಮಾಡುವುದು ಹೇಗೆ ಅಂತ ಹೇಳಿ ಅಂದ್ರೆ, ಈಗ ನಾಳೆ ಒಂದು ಇವೆಂಟ್ ಇದೆ ಅಂತಂದ್ರೆ ನೀವು ಹಿಂದಿನ ದಿನ ಯಾವ ರೀತಿ ಒಂದು ತಯಾರಿ ಮಾಡ್ಕೊಳ್ತೀರಿ, ಜೊತೆಗೆ ಪ್ರತಿಸ್ಪರ್ಧಿಗಳಿರ್ತಾರಲ್ಲ ಅವ್ರ ಜೊತೆಗೆ ನೀವು ಮಾತುಕತೆ ಮಾಡ್ತಿರೋ ಅಥವಾ ಅವರ ಒಂದು ಪೂರ್ವ ಸಿದ್ಧತೆ ಬಗ್ಗೆ ಏನಾದ್ರು ಯೋಚನೆ ಮಾಡ್ತೀರಾ?
0: ಬೇರೆಯವ್ರ ಕಡೆ ಯೋಚನೆ ಮಾಡೋದಂಗಿಲ್ಲ. ಈಗ ಸ್ಟೇಟ್ ನ್ಯಾಷನಲ್ ಚಾಂಪಿಯನ್ಸ್ ಇರ್ತಾರೆ, ಪ್ರಾಕ್ಟೀಸ್ ಒಳಗೆ ಅವ್ರ ಟೈಮಿಂಗ್ ಇರ್ತದೆ, ಅವ್ರದ್ದು ಬೆಸ್ಟ್ ಟೈಮಿಂಗು, ಎಷ್ಟೆಷ್ಟು ಸೆಕೆಂಡಿಗೆ ಓಡ್ತಾರಲ್ಲ ಆ ಸೆಕೆಂಡ್ ಅನ್ನು ಕವರ್ ಮಾಡ್ಲಿಕ್ಕಷ್ಟೇ ನಾವು ಲೆಕ್ಕ ಇಟ್ಕೋತೇವೆ. ಈಗ ಅವನು ಓಡ್ತಾನೆ ಇವನು ಓಡ್ತಾನೆ ಇಂಟರ್ನ್ಯಾಷನಲ್ ಲೆಕ್ಕ ಹಾಕೋಕ್ಕೋದ್ರೆ ಅದು ಹೆದರಿಕೆ ಶುರು ಆಗ್ತದೆ. ಹೀಗಾಗಿ ನಮ್ಮದು ಬೆಸ್ಟ್ ಟೈಮಿಂಗ್ ಏನಿದೆಯಲ್ಲ ಅದನ್ನು ರೀಚ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೀವಿ. ಪ್ರಾಕ್ಟೀಸು ಲಾಸ್ಟ್ ಒಂದು ತಿಂಗಳ ಸ್ಪೋರ್ಟ್ಸ್ ಮೀಟ್ ಕಡೆ ಸ್ಪೀಡ್ ವರ್ಕೌಟ್ ಜಾಸ್ತಿ ಮಾಡ್ತಾ ಇರ್ತೀವಿ, ಸ್ಪೀಡ್ ಬರಲಿಕ್ಕೆ ಟೈಮಿಂಗ್ ಪಿಕಪ್ ಆಗ್ಲಿಕ್ಕೆ ಅಂತೇಳಿ. ಆಮೇಲೆ ಲಾಸ್ಟ್ ಒಂದು 2-3 days ಇರುವಾಗ ಪ್ರಾಕ್ಟೀಸ್ ಬಿಡ್ತೀವಿ, ಸೆಮಿನಾರ್ ರಿಕವರಿ ಆಗಲಿಕ್ಕೆ, ಮತ್ತೆ ಯಾವುದು ಪೇನ್ ಗಿನ್ ಬರಬಾರ್ದು ಅಂತೇಳಿ. ಲಾಸ್ಟ್ 2-3 days ಇರುವಾಗ ಕಂಪ್ಲೀಟ್ ಬಿಟ್ಟಿರ್ತೀವಿ, ರನ್ನಿಂಗ್ ಮಾಡೋದಿಲ್ಲ, ಸ್ವಲ್ಪ ವಾರ ಪ್ರಶ್ನೆ ಮಾಡ್ಕೋತೀವಿ.
1: ಈಗ ಎಲ್ಲ ಕ್ರೀಡೆಯಲ್ಲಿಯೂ ಕೂಡ ಒಂದು ಪೂರ್ವಭಾವಿಯಾಗಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಾರೆ ಅಂತ ಕೇಳಿದೀವಿ. ಈಗ ಏನೋ ಡ್ರಗ್ಸ್ ಗಳನ್ನ ತಗೊಳ್ಳುವಂತಹದ್ದು ಇಂಥದ್ದೆಲ್ಲ ಇರ್ತದಲ್ಲ, ಇದು ಎಲ್ಲ ಹಂತದಲ್ಲಿ ಕೂಡ ಆಗ್ತದ?
0: ಇಲ್ಲ ಇಲ್ಲ, ಇದು ಬರೀ ಒಲಿಂಪಿಕ್ ಎಸಡದಲ್ಲಿ ಅಷ್ಟೇ ಟೆಸ್ಟ್ ಮಾಡ್ತಾರೆ. ಮೊದಲು ಸ್ಟೇಟ್ ನ್ಯಾಷನಲ್ ಅಂತೂ ಒಟ್ಟು ಬಿಲ್ಕುಲ್ ಮಾಡಂಗೇ ಇಲ್ಲ, ಎಲ್ಲೂ ಮಾಡೋದಿಲ್ಲ, ಇದು ಇಲ್ಲ. ಮತ್ತೆ ಎಲ್ಲರಿಗೂ ಸಿಗುವುದಿಲ್ಲ ಡ್ರಗ್ಸ್, ಸ್ಟೆರಾಯ್ಡ್ ಎಲ್ಲ ಡಾಕ್ಟರ್ ಯಾರಿಗೂ ಕೊಡುವುದಿಲ್ಲ, ಓಪನ್ ಆಗಿ ಸಿಗ್ತಾ ಇಲ್ಲ, ಯಾರಿಗೂ ಸಿಗುವುದಿಲ್ಲ. ಅದು ಸಿಗೋದು ಬೇಡ, ಅದು ದೇಹಕ್ಕೆ ಹಾನಿಕರ, ಅದು ಯಾರು ತಗೊಳಂಗಿಲ್ಲ. ಆದ್ರೆ ಇನ್ನಷ್ಟು ನಾವು ಒಲಿಂಪಿಕ್ ಮೆಡಲ್ ಮಾಡಬೇಕು, ನ್ಯಾಷನಲ್ ಮೆಡಲ್ ಹುಚ್ಚಿದ್ದವರು, ಅದು ಸ್ಪೋರ್ಟ್ಸ್ ಒಳಗೆ ಹುಚ್ಚು ಕ್ರೇಜಿ ನಾವು ಮಾಡ್ಲಿಕ್ಕೆ ಬೇಕು ಅಂತ ಅಂತವ್ರು ಏನಾದ್ರು ಡಾಕ್ಟರ್ ಎಲ್ಲ ಪರಿಚಯ ಆಗಿ ತಗೊಂಡ್ಬಿಡ್ತಾರೆ, ಒಲಿಂಪಿಕ್ ದೊಳಗೆಲ್ಲ ಕಂಡುಹಿಡಿತಾರೆ, ಮೆಡಲ್ ವಾಪಸ್ ತಗೋತಾರೆ. ಹೀಗಾಗಿ ವಿಶೇಷ ಯಾರು ಯೂಸ್ ಮಾಡುವುದಿಲ್ಲ ಇವಾಗ.
1: ಈಗ ಸ್ಪೋರ್ಟ್ಸ್ ಕೋಟಾದಲ್ಲಿ ನೀವು ಒಂದು ಉದ್ಯೋಗವನ್ನು ಪಡಿಬೇಕಿದ್ರೆ ಯಾವ ರೀತಿ
0: ಸ್ಪೋರ್ಟ್ಸ್ ಕೋಟ ಉದ್ಯೋಗ ಪಡಿಬೇಕಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಈಗ ನ್ಯಾಷನಲ್ ಪಿ ಎಸ್ ಕೇಳ್ತಾರೆ, ಸ್ಟೇಟ್ ಚಾಂಪಿಯನ್ ಇರಬೇಕು ಇಲ್ಲ ನ್ಯಾಷನಲ್ ಪಿ ಎಸ್ ಬೇಕು ಅಂತೇಳಿ. ಮತ್ತೆ ಕೆಲವೊಂದು ಗೇಮ್ಸ್ದೊಳಗೆ ಕಬಡ್ಡಿ ಆಯ್ತು, ವಾಲಿಬಾಲ್ ಆಯ್ತು, ವಾಲಿಬಾಲ್ ಆಡೋರು ನಮ್ಗೆ ಸ್ಮ್ಯಾಚರ್ ಬೇಕಂದ್ರೆ ಸ್ಮ್ಯಾಚರ್ ಅಷ್ಟೇ ತಗೋತಾರೆ ಅವರು. ಹಾಕಿದಲ್ಲೂ ಹಾಗೆ ಕೆಲವೊಂದು ಪೊಸಿಷನ್ ಇದೆ, ಆ ಪೊಸಿಷನ್ ಯಾವ ಪ್ಲೇಯರ್ ಬೇಕು ಅವ್ರನ್ನ ಅಷ್ಟೇ ಸೆಲೆಕ್ಷನ್ ಮಾಡ್ಕೋತಾರೆ. ಉಳಿದವರೇ ಬೇಡ, ಅವ್ರಿಗೆ ಯಾರ್ಯಾರು ಬೇಕು ಅಷ್ಟೇ ಅಪಾಯಿಂಟ್ ಮಾಡ್ಕೋತಾರೆ ಅವರು. ಅಥ್ಲೆಟಿಕ್ಸ್ ಆಗಿಲ್ಲ, ಅದು ಟೈಮಿಂಗು ಪ್ಲೇಸ್ ನೋಡೇ ತಗೋತಾರೆ, ನ್ಯಾಷನಲ್ ಪ್ಲೇಸ್ ಮಾಡೋರಿಗೆ ಈಗ ತಗೋತಾರೆ ಹೆಚ್ಚಾಗಿ.
1: ಈಗ ಪೊಲೀಸ್ ಇಲಾಖೆಯಲ್ಲಿ ನೀವು ಉದ್ಯೋಗ ಮಾಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ವೃತ್ತಿಗೂ ಮತ್ತು ಈ ಒಂದು ಸ್ಪೋರ್ಟ್ಸ್ ಪ್ರವೃತ್ತಿಗೂ ಕೂಡ ಯಾವ ರೀತಿ ಸಮಯದ ಹೊಂದಾಣಿಕೆ ಆಗ್ತದೆ?
0: ನಾವು ಅಪಾಯಿಂಟ್ ಆದಾಗ ನನಗೆ 7-8 ವರ್ಷ, 91 ಹಿಡಿದು 97 ಮಟ್ಟ ಬೆಂಗಳೂರಲ್ಲಿ ಕ್ಯಾಂಪ್ ಇಟ್ಕೊಂಡಿದ್ರು. ಡ್ಯೂಟಿ ಇಲ್ಲ ಅವಾಗ ನಮಗೆ, ಬರೀ ಸ್ಪೋರ್ಟ್ಸ್ ಅಷ್ಟೇ, ಸ್ಪೋರ್ಟ್ಸ್ ಕ್ಯಾಂಪ್ ಅಂತೇಳಿ ಕೋರಮಂಗಲ ಒಳಗಿತ್ತು. ಅಲ್ಲಿ ಒಂದು 250-300 ಮಂದಿ ಇದ್ವಿ, ಅಂದರೆ ಎಲ್ಲ ಗೇಮ್ಸ್ ಇತ್ತು, ಎಲ್ಲ ಗೇಮ್ಸು ಎಲ್ಲ ಅಥ್ಲೆಟಿಕ್ಸು ಎಲ್ಲ ಒಟ್ಟಿಗೆ ಇದ್ವಿ ನಾವು. ಅದು ಡಿಸಿಪ್ಲಿನ್ ಫೋರ್ಸ್ ಆಗಿಂದ ಬೆಳಗ್ಗೆ ಹಾಜರಿ, ಸಾಯಂಕಾಲ ಹಾಜರಿ, ಮತ್ತು ಪ್ರಾಕ್ಟೀಸು ಎಲ್ಲ ಟೈಮ್ ಟು ಟೈಮ್ ನಡೀತದೆ. ಕೋರಮಂಗಲಕ್ಕೆ ದೊಡ್ಡ ದೊಡ್ಡ 2-3 ಗ್ರೌಂಡ್ ಇದೆ, ಎಲ್ಲ ವಾಲಿಬಾಲ್ ಬೇರೆ, ಕಬಡ್ಡಿ ಬೇರೆ, ಬಾಸ್ಕೆಟ್ಬಾಲ್ ಬೇರೆ, ಎಲ್ಲ ಬೇರೆ ಬೇರೆ ಕಡೆ ಇದೆ. ನಾವು ಅಥ್ಲೆಟಿಕ್ಸ್ನವರು ಅಲ್ಲಿ ಕಂಟ್ರೋಲ್ ಸ್ಟೇಡಿಯಮ್ಗೆ ಹೋಗ್ತಿದ್ವಿ ವಾರದಲ್ಲಿ 1-2 ದಿವಸ. ಅದು ಗ್ರೌಂಡ್ ಚೆನ್ನಾಗಿರೋದ್ರಿಂದ ನಮಗೆ ಲಿಂಗಪ್ಪ ಅಂತೇಳಿ ಕೋಚಿದ್ರು, ಆಗ ಕೊಡಗಿನವರು ಅಂತೋನಿ ಅಂತೇಳಿ NIS ಕೋಚಿದ್ರು ಲಾಸ್ಟಿಗೆ, ಅವರೆಲ್ಲ ನಮಗೆ ಬೇರೆ ಬೇರೆ ಗ್ರೌಂಡಿಗೆ ಕರ್ಕೊಂಡೋಗಿ ಓಡಿಸಿ ಮಾಡಿ ಎಲ್ಲ ಟೈಮಿಂಗ್ ತೊಗೊಳೋದೆಲ್ಲ ಮಾಡ್ತಿದ್ರು. ಅದು ಚೆನ್ನಾಗಿರ್ತಿತ್ತು.
1: ಇಂತಹ ಒಂದು ಕ್ರೀಡೆಯಲ್ಲಿ ವಿಶೇಷವಾಗಿ ರನ್ನರ್ಸ್ ಅಥವಾ ಓಟದ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಿದ್ರೆ ನಮ್ಮ ಸೂಟ್ಸ್ ಎಲ್ಲ ಹೇಗಿರಬೇಕು ಅಂತ ಹೇಳಿ, ಈಗ ಆ ಸ್ಪೈಕ್ ಶೂಗಳು ಅಥವಾ ಬೇರೆ ಬೇರೆ ಇದಕ್ಕೆ ಪೂರಕವಾದಂತಹ ಒಂದು ವ್ಯವಸ್ಥೆ ಹೇಗಿರಬೇಕು?
0: ಇವಾಗ ಇಂಪ್ರೂವ್ ಆಗಿದೆ. ಬೇರ್ ಫುಟ್ ಓಡ್ಲಿಕ್ಕೆ ಕೊಡ್ತಾ ಇಲ್ಲ. ಈಗ ಲಾಂಗ್ ರನ್ನರ್ಸ್ ಎಲ್ಲ ನಾವೆಲ್ಲ ಬರೇಗಾಲಾಗೆ ಓಡಿ ದೊಡ್ಡದವರು, ಆಗೆಲ್ಲ ಬರೇ ಕಾಲಿಗೆ ರಕ್ತ ಬರ್ತಿತ್ತು ಓಡೋ ಕೆಲವೊಮ್ಮೆ.

0: ವರ್ಕೌಟ್ ಮಾಡುವಾಗ ಅಷ್ಟು ಬರ್ತಿತ್ತು. ಈಗ ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ, ಶೂಜು ಸ್ಪೈಕು ಎಲ್ಲ ಕಂಪಲ್ಸರಿ. ಲಾಂಗ್ ರನ್ನರ್ ಕೂಡ ಸ್ಪೈಕ್ ಹಾಕಬೇಕು ಅಂತ ರೂಲ್ಸ್ ಮಾಡಿದ್ದಾರೆ. ಸಿಂಥೆಟಿಕ್ ಟ್ರ್ಯಾಕ್ ಆಗಿರೋದ್ರಿಂದ ಅದು ಅನುಕೂಲ ಇದೆ. ಮೊದಲು ಮಡ್ ಗ್ರೌಂಡ್ ಇತ್ತಲ್ಲ, ಎಲ್ಲ ಮಡ್ ಗ್ರೌಂಡ್ ಇತ್ತು, ಎಲ್ಲ ಆಗ್ತಿದ್ದಿಲ್ಲ ಓಡ್ಲಿಕ್ಕೆ ಸ್ಪೈಕ್ ಹಾಕಿ. ಈಗಿನವರೆಲ್ಲ ಸ್ವಲ್ಪ ಸ್ಪೈಕ್ ಹಾಕಿ ಓಡ್ತಾ ಇದ್ದಾರೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಕಬಡ್ಡಿ ಖೋಖೋ ಕೂಡ ರಬ್ಬರ್ ಟ್ರ್ಯಾಕ್ ಮೇಲೆ ಆಡಿಸ್ತಾ ಇದ್ದಾರೆ, ಮೊದಲೆಲ್ಲ ಕಲ್ಲು ಗ್ರೌಂಡ್ ಅಲ್ಲಿ ಆಡ್ತಿದ್ವಿ.
1: ಈ ಟ್ರ್ಯಾಕ್ ಅಲ್ಲಿ ಓಡುವುದಕ್ಕೂ ಕ್ರಾಸ್ ಕಂಟ್ರಿ ಓಡುವುದಕ್ಕೆ ಏನಾದ್ರು ವ್ಯತ್ಯಾಸ ಉಂಟಾ?
0: ಬಹಳ ವ್ಯತ್ಯಾಸ ಇದೆ. ನಾವು ಗ್ರೌಂಡ್ ನಲ್ಲಿ ಓಡ್ತಾ ಇದ್ರೆ ಟೈಮಿಂಗ್ ಬರೋದಿಲ್ಲ. ಈಗ 5 ಕಿಲೋಮೀಟರ್ ನಂದು ಬೆಸ್ಟ್ ಟೈಮಿಂಗ್ 14:45 ಓಡಿದ್ದೇನೆ ಗ್ರೌಂಡ್ ಒಳಗೆ. ಅದೇ ರೋಡ್ ಒಳಗೆ ಬಿಟ್ಬಿಟ್ರೆ 13 ನಿಮಿಷ ಕೊಡ್ತೀನಿ, ಅದು ಸರ್ಟಿಫಿಕೇಟ್ ಇದೆ ಅಂತೇಳಿ. ಅಲ್ಲಿ ಕರುವಿಂಗ್ ಬರುವುದಿಲ್ಲ, ಸ್ಟೇಟ್ ಇರ್ತದೆ, ರೇಸ್ ಸ್ವಲ್ಪ ಫಾಸ್ಟ್ ಇರ್ತದೆ.
1: ಈಗ ಟೈಮ್ ಓಡುವುದಕ್ಕೆ ಯಾವ್ದು ಸುಲಭ?
0: ಕ್ರಾಸ್ ಕಂಟ್ರಿ 11-12 ಕಿಲೋಮೀಟರ್ ಸ್ವಲ್ಪ ಲಾಸ್ಟ್ ಲಾಸ್ಟ್ ಆಗ್ತದೆ. ಇಲ್ಲೇ ಇಲ್ಲ, ಅಪ್ ಅಂಡ್ ಡೌನ್ ಸಿಗ್ತದೆ ಲೆವೆಲ್, ಅಷ್ಟು 12 ಕಿಲೋಮೀಟರ್ ಸಖ್ಯ ಇಲ್ಲ, ಒಂದರ ಅಪ್ ಡೌನ್ ಒಂದೇ ಬರ್ತದೆ. ಈಗ ಕೊಡಗಿನ ಕಡೆ ಹೋದ್ರೆ ಬಹಳ ಅಪ್ ಇರ್ತದೆ, ಅಲ್ಲೇ ಟೀ ಕಡೆ ಇರುವುದಿಲ್ಲ, ಹಾಗಾಗಿ ಸ್ವಲ್ಪ ಲೆವೆಲ್ ಇದ್ದಲ್ಲಿ ಚೆನ್ನಾಗಿ ಬರ್ತದೆ. ನಾನು ಅಲ್ಲಿ ಎಂ ಜಿ ರೋಡ್ ಒಳಗೆ ಒಮ್ಮೆ 12 ಕಿಲೋಮೀಟರ್ ಓಡಿಸಿದ್ರು, 35 ನಿಮಿಷಕ್ಕೆ ಓಡ್ಬಿಟ್ಟಿದ್ದೆ, 34:50. ವಾಕಿ ಕಡೆ ಹೋದ್ರೆ 37 ನಿಮಿಷ ಆಗುದು 12 ಕಿಲೋಮೀಟರ್ ರೋಡ್ ರೇಸ್. ಹೀಗೆ ಲೆವೆಲ್ ಇತ್ತಂದ್ರೆ ಚೆನ್ನಾಗಿ ಟೈಮಿಂಗ್ ಬರ್ತದೆ.
1: ಈಗ ನಿಮ್ಮ ಸ್ನೇಹಿತರು ಆಗ್ಬೋದು ಅಥವಾ ಯಾರಾದ್ರೂ ನೆಂಟರು ಆಗ್ಬೋದು, ಇವರಿಗೆ ವಾಹನದ ವ್ಯವಸ್ಥೆ ಬೇಕಾಗಿಲ್ಲ, ಓಡ್ಕೊಂಡು ಹೋಗ್ತಾರೆ ಅಂತ ಹೇಳುವ ತಮಾಷೆ ಮಾಡೋದು ಇದೆಯಾ?
0: ಹಾಗೇನು ತಮಾಷೆ ಮಾಡೋದಿಲ್ಲ. ನಾನು ಊರಿಗೆ ಬಂದಾಗ ಬಹಳ ಓಡಿದ್ದೆಲ್ಲ ಉಂಟು. ಇಲ್ಲಿಂದ ಬಿಸಿಲು ಕೊಪ್ಪದವರಿಗೆ ಹೋಗಿ ಬರ್ತಿದ್ದೆ, 15 ಕಿಲೋಮೀಟರ್ ಆಗ್ತದೆ. ಅಲ್ಲಿ ಹೋಗಿ ಬರೋದು, ಈ ಕಡೆ ಹುಳಗೋಳ ಅಂತಿದೆ ಯಲ್ಲಾಪುರ ರೋಡ್, ಅಲ್ಲಿ ಮಟ್ಟ ಹೋಗಿ ಬರೋದು. ನಾನು ಧಾರವಾಡದಿಂದ ಇಲ್ಲಿ ಬಂದು ಉಳಿದಾಗ ಒಂದು ವಾರ 2-4 ದಿವಸ ಇದ್ರೆ ಆ ಕಡೆ ಈ ಕಡೆ ಎಲ್ಲ ಜಾಗಿಂಗ್ ರನ್ನಿಂಗ್ ಹೋಗ್ತಿದ್ದೆ, ಬಹಳ ಓಡ್ತಿದ್ದೆ ಅವಾಗ.
1: ಈ ಓಡುವುದಕ್ಕೆ ಬೆಳಗಿನ ಹೊತ್ತು ಅಥವಾ ಸಾಯಂಕಾಲ ಹೊತ್ತು ಒಳ್ಳೇದು ಅಥವಾ ಮತ್ತೆ ಯಾವ ಹೊತ್ತಾದ್ರೂ ಆಗ್ತದೆ?
0: ಬೆಳಗಿನ ಹೊತ್ತು ಒಳ್ಳೆಯದು, ಮಧ್ಯಾಹ್ನ ಹೊತ್ತು ಓಡ್ಲಿಕ್ಕೆ ಆಗುದಿಲ್ಲ, ಕ್ರಾಸ್ ಕಂಟ್ರಿ ಬಿಸಿಲು ಜಾಸ್ತಿ ಇದೆ, ಸುಸ್ತಾಗ್ತದೆ. ಬೆಳಗ್ಗೆ 6 ಗಂಟೆ ಬೆಸ್ಟ್ ಟೈಮಿಂಗ್ ಅದು. ಸಾಯಂಕಾಲ ಓಡ್ಬೋದು, ಸಾಯಂಕಾಲ ನಾವು ಸ್ಪೀಡ್ ವರ್ಕ್ ಜಾಸ್ತಿ ಮಾಡ್ತೀವಿ ಗ್ರೌಂಡ್ ಒಳಗೆ, ಸಾಯಂಕಾಲ ಕ್ರಾಸ್ ಕಂಟ್ರಿ ಓಡ್ಲಿಕ್ಕೆ ಅಷ್ಟು ಅನುಕೂಲ ಆಗುದಿಲ್ಲ, ಬೆಳಗಿನ ಹೊತ್ತು ಬಹಳ ಅನುಕೂಲ.
1: ಆಮೇಲೆ ಈಗ ದೂರದ ಒಂದು ಓಟ ಇರುವಂತಹ ಸಂದರ್ಭದಲ್ಲಿ, ಈಗ ಲಾಂಗ್ ಡಿಸ್ಟೆನ್ಸ್ ಅಂತ ಹೇಳ್ತೀವಲ್ಲ, ಇಂತ ಸಂದರ್ಭದಲ್ಲಿ ನೀರನ್ನು ಕುಡಿಯುವಂತಹದ್ದು ಅಥವಾ ಒಂದು ಜ್ಯೂಸ್ ಅನ್ನ ಕುಡಿಯುವಂತಹದ್ದು ಇಂಥದ್ದೆಲ್ಲ ಅಗತ್ಯ ಬರ್ತದ?
0: ಅದು ಮ್ಯಾರಥಾನ್ ಓಡುವಾಗಷ್ಟೇ ಸಪ್ಲೈ ಇರ್ತದೆ. ಮಧ್ಯದಲ್ಲಿ ಜ್ಯೂಸ್ ಕೊಡ್ತಾರೆ ಅಥವಾ ವಾಟರ್ ಬಾಟ್ಲಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಈಗ 10-12-15 ಕಿಲೋಮೀಟರ್ ಎಲ್ಲ ಯಾವ ವ್ಯವಸ್ಥೆ ಇರುವುದಿಲ್ಲ, ಮತ್ತೆ ಯಾರು ಓಡೋರು ತಗೊಳ್ಳುವುದಿಲ್ಲ, ಅದು ಬೇಕಾಗುವುದಿಲ್ಲ. ಅದು 20-25 ಕಿಲೋಮೀಟರ್ ಓಡದ್ಮೇಲೆ ನಿಮಗೆ ಬಾಯಿ ಆರಕ್ಕೆ ಬರ್ತದೆ, ಅದು ಏನಿಲ್ಲ ದಪ್ಪ ಆಗ್ತದೆ ಬಾಯೊಳಗೆ, ಆಗ ಸ್ವಲ್ಪ ನೀರು ಬೇಕು ಅನಿಸ್ತದೆ. ಅದಕ್ಕೆ ಅದು ಮ್ಯಾರಥಾನ್, ಫುಲ್ ಮ್ಯಾರಥಾನ್, 42 ಕಿಲೋಮೀಟರ್ ಓಡುವಾಗ ಅದೆಲ್ಲ ವ್ಯವಸ್ಥೆ ಇರ್ತದೆ. ತಲೆ ಮೇಲೂ ನೀರು ಹಾಕೋತಾರೆ, ಕುಡಿತಾರೆ ಅಥವಾ ಜ್ಯೂಸ್ ಇಟ್ಟಿರ್ತಾರೆ ಮಧ್ಯ ಮಧ್ಯ.
1: ನೀವು ಫುಲ್ ಮ್ಯಾರಥಾನ್ ಓಡಿದ್ದೀಯಾ?
0: ಇಲ್ಲ ಇಲ್ಲ, ಫುಲ್ ಓಡಿಲ್ಲ, ನಾನು 20 ಮಟ್ಟ ಓಡಿದ್ದೇನೆ, ಹಾಫ್ ಮ್ಯಾರಥಾನ್. ಅದು ಆಲ್ ಇಂಡಿಯಾ ಯೂನಿವರ್ಸಿಟಿ ಒಳಗೆ 5000 ಪ್ಲೇಸ್ ಆಗಿಲ್ಲ ಅಂತಲೇ ಅದನ್ನು ಓಡಿದ್ದೆ, ಅದು ಅಲ್ಲಿ 4th ಆಯ್ತು ಅದು 20 ಕಿಲೋಮೀಟರ್.
1: ಇದೀಗ ಓಪನ್ ಕಾಂಪಿಟೇಷನ್ ಇರ್ತದೋ ಅಥವಾ ಒಂದು ಏಜ್ ಲಿಮಿಟ್ ಅಂತ ಇರ್ತದೆ? ಹೇಗೆ
0: ಏಜ್ ಲಿಮಿಟ್ ಇದೆ? ಈಗ ಕಾಲೇಜ್ ಒಳಗೆ ಹೋಗುವಾಗ ಯೂನಿವರ್ಸಿಟಿ ಒಳಗೆ 25 ಇರ್ಬೇಕಂತ ಇದೆ, ಈಗ ರೂಲ್ಸ್ ಮಾಡಿದ್ದಾರೆ. 25 ದಾಟ್ತಾನೆ ಆಲ್ ಇಂಡಿಯಾ ಯೂನಿವರ್ಸಿಟಿ ಓಡ್ಲಿಕ್ಕೆ ಕೊಡುವುದಿಲ್ಲ. ಆಮೇಲೆ ವೆಟರನ್ಸ್ ಅಂತ ಬರ್ತದೆ, ಅದು 42 ಇಯರ್ ಮೇಲೆ ವೆಟರನ್ಸ್ ಅಂತ ಹೇಳಿ ಎಲ್ಲ ಮಾಡಿದ್ದಾರೆ. ಈಗೆಲ್ಲ ಮಾಡ್ತಾರೆ ಆಲ್ ಇಂಡಿಯಾ ಲೆವೆಲ್ ಒಳಗಿದೆ 60 ಆದವರಿಗೆ. ಇಲ್ಲ ಇಲ್ಲ, ನಾನು ಮಾಡಿಲ್ಲ, ನಾವು ಯೂನಿವರ್ಸಿಟಿ ಅಷ್ಟೇ ಓಡಿದ್ದು. ಆಮೇಲೆ ಓಪನ್ ಸ್ಟೇಟ್ ಚಾಂಪಿಯನ್ ಇದೆ, 91-97 ಮಟ್ಟ ಕರ್ನಾಟಕ ಚಾಂಪಿಯನ್ ಇದೆ ನಾನು, 5000 ಕ್ರಾಸ್ ಕಂಟ್ರಿ ಓಡೋದ್ರೊಳಗೆ.
1: ರಾಷ್ಟ್ರ ಮಟ್ಟದಲ್ಲಿ ಕೂಡ ನೀವು ಭಾಗವಹಿಸಿದ್ರಿ?
0: ಬಹಳ, ಒಂದು 20-25 ನ್ಯಾಷನಲ್ಸ್ ಆಗಿದೆ ನಮ್ದು. ಅದಾದ್ಮೇಲೆ ಒಂದು 5 ವರ್ಷ ಆದ್ಮೇಲೆ ಬ್ಯಾಡ್ಮಿಂಟನ್ ಚಾಲು ಮಾಡಿದೆ. ಬ್ಯಾಡ್ಮಿಂಟನ್ ಒಳಗೆ ಹೋದ ವರ್ಷ ಹೋಗಿ ಬಂದಿದ್ದೇನೆ, ಹೈದರಾಬಾದಿಗೆ ಹೋಗಿದ್ದೆ. ಅದಕ್ಕೂ ಇನ್ನೊಂದು ವರ್ಷ ಪಂಜಾಬ್ ನ್ಯಾಷನಲ್ಸ್ ಹೋಗಿ ಬಂದೆ, ಅದು ಪೊಲೀಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟು ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್.
1: ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದೀರಾ ನೀವು?
0: ಈಗ ನಿವೃತ್ತಿ 1 ಇಯರ್ ಆಯ್ತು.
1: ಈಗ ಕೂಡ ಭಾಗವಹಿಸ್ತಾ ಇದ್ದಾರೆ ಸ್ಪೋರ್ಟ್ಸ್ ಅಲ್ಲಿ?
0: ಮಾಡ್ತೇನೆ. ಈಗ ನಮ್ಮ ಸ್ಟೇಟ್ ಲೆವೆಲ್ ಹವ್ಯಕರ ಬ್ಯಾಡ್ಮಿಂಟನ್ ಆಯ್ತು, ಅದ್ರೊಳಗೆ ನಾನೇ ಚಾಂಪಿಯನ್ ಇದ್ದೀನಿ ಏಜ್ ಗ್ರೂಪ್.
1: ಏನಾದ್ರೆ ಅವಾರ್ಡ್ ಕಾಂಪಿಟೇಷನ್ ಅಲ್ಲಿ ಬಂದಿದೆ?
0: ಹಾ, ಕಾಂಪಿಟೇಷನ್ ಎಲ್ಲ ಬಹಳ ಬರ್ತಾ ಇದೆ, ಬಂದಿದೆ. ಆಮೇಲೆ ಕರ್ನಾಟಕ ರತ್ನ ಪ್ರಶಸ್ತಿ ಅವು ಎಲ್ಲ ಒಂದು 2 ಸಿಕ್ಕಿದ್ದಾರೆ. ಮತ್ತು ನಮ್ಮದು ಬ್ಯಾಡ್ಮಿಂಟನ್ ಒಳಗೆ ಆಲ್ ಇಂಡಿಯಾ ಹೋಗಿ ಬಂದಿದ್ದಕ್ಕೆ ಲಾಸ್ಟ್ ಇಯರ್ ಮತ್ತು ಬಿಫೋರ್ ಲಾಸ್ಟ್ ಇಯರ್ ನನಗೆ ಸನ್ಮಾನ ಮಾಡಿದ್ದಾರೆ SPಗಳು ಬೆಳಗಾವಿದೊಳಗೆ. ಸಂಜೀವ್ ಪಾಟೀಲ್ ಅಂತಿದ್ದಾರೆ, ಅವರು ಮಾಡಿದ್ರು. ಲಾಸ್ಟ್ ಇಯರ್ ಭೀಮಾಶಂಕರ್ ಗುಳೇದ್ ಅಂತೇಳಿ, ಈಗಿನ SP ಬೆಳಗಾವಿ ಒಳಗೆ. ನನಗೆ ಭಾಳ ಖುಷಿ ಆಯಿತು, ಅದು ಇಬ್ಬರು ನನಗೆ ದೊಡ್ಡ ಸನ್ಮಾನ ಮಾಡಿದ್ದಾರೆ ಬೆಳಗಾವಿದೊಳಗೆ.
1: ಇದರ ಹೊರತಾಗಿ ನೀವು ಯುವಕರಿಗೆ ತರಬೇತಿ ನೀಡುವ ವ್ಯವಸ್ಥೆ ಏನಾದ್ರು ಮಾಡ್ಕೊಂಡಿದ್ದೀರಾ?
0: ಇವರಿಗೆ ಮಾಡ್ತಾ ಇಲ್ಲ, ಬ್ಯಾಡ್ಮಿಂಟನ್ ಸ್ವಲ್ಪ ಆಡಕ್ಕೆ ನಮ್ಮ ಜೋಡಿ ಹುಡುಗರು ಬರ್ತಾ ಇದ್ದಾರೆ. ನಮ್ಮ ಊರಲ್ಲಿ ಮನೆಯೊಳಗೆ ಒಂದು ಬ್ಯಾಡ್ಮಿಂಟನ್ ಹಾಲ್ ಕಟ್ಟಿದ್ದೇನೆ ಸ್ವಂತದಾಗಿ. ನಮ್ಮ ಊರು ಸುತ್ತಮುತ್ತಲು ಇದ್ದವರು ಅವರು ಇವರು ಬರ್ತಾ ಇದ್ದಾರೆ, ಒಂದು 15-20 ಮಂದಿ ಬರ್ತಾರೆ, ಬಂದು ಆಟ ಆಡ್ತಾ ಇರ್ತಾರೆ. ಸಣ್ಣ ಮಕ್ಕಳು ಸಿಕ್ಕರೆ ಕೋಚ್ ಕೊಡಬೇಕು ಅಂತ ಇದೆ, ಅವ್ರು ಸಣ್ಣ ಮಕ್ಕಳು ಯಾರು ಬರ್ತಾ ಇಲ್ಲ, ದೂರ ಆಗ್ತದಲ್ಲ, ಹಳ್ಳಿಯೊಳಗೆ ಮಾಡಿದ್ದೀನಿ, ನೋಡ್ಬೇಕು ಇನ್ನು ಮುಂದೆ ಬಂದ್ರೆ ಕೋಚ್ ಕೊಡ್ಬೇಕು.
1: ಈಗ ವಿದ್ಯಾಭ್ಯಾಸದ ಜೊತೆಗೆ ಒಂದಷ್ಟು ಉದ್ಯೋಗವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ವಿದ್ಯಾಭ್ಯಾಸವನ್ನ ಮಾಡುವಂತಹದ್ದು, ಅವರು ಈಗ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಆಸಕ್ತಿ ತೋರಿಸ್ತಾ ಇದ್ದಾರೋ ಅಥವಾ ಹಿಂದೇಟ್ ಹಾಕ್ತಾ ಇದ್ದಾರೆ?
0: ಈಗ ಪರ್ಸೆಂಟೇಜ್ ಮಾಡೋರು 90-90+ ಮಾಡೋರು ಸ್ಪೋರ್ಟ್ಸ್ ವಿಶೇಷ ಬರುವುದಿಲ್ಲ. ಯಾರಿಗೆ ವಿದ್ಯಾಭ್ಯಾಸ ಕಡಿಮೆ ಇದೆ, ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆಯಲ್ಲ ಅಂತವರು

0: ಅರವತ್ತು 70% ಮಾಡೋರೆಲ್ಲ ಬರ್ತಾರೆ, ಸ್ಪೋರ್ಟ್ಸಿಗೆ ಬರ್ತಾರೆ. ಇಂಡೋರ್ ಸ್ಪೋರ್ಟ್ಸ್ ಆಡ್ತಾರೆ, ಪರ್ಸೆಂಟೇಜ್ ಮಾಡೋರು ಇಂಡೋರ್ ಸ್ಪೋರ್ಟ್ಸ್ ಸ್ವಲ್ಪ ಮಾಡ್ತಾ ಇದಾರೆ, ಹೊರಗಡೆ ಬರುವುದಿಲ್ಲ, ಔಟ್ಡೋರ್ ಬರುವುದಿಲ್ಲ.
1: ಬಹಳ ಸಂತೋಷ ಗಂಗಾಧರ ಚಂದ್ರಶೇಖರ ಹೆಗಡೆಯವರೇ, ನೀವು ಕ್ರೀಡೆಯಲ್ಲಿ ವಿಶೇಷವಾಗಿ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು, ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಅನೇಕ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದೀರಿ, ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ನೀವು ಉದ್ಯೋಗದಲ್ಲಿ ಇದ್ದುಕೊಂಡು ಸದ್ಯವೇ ನಿವೃತ್ತರ ಆದಂತಹವರು, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ತಮಗೂ ಮತ್ತು ಕಾರವಾರ ಆಕಾಶವಾಣಿಯವರಿಗೆ ಎಲ್ಲ ಸದಸ್ಯರಿಗೂ ನನ್ನ ಧನ್ಯವಾದಗಳು.
2: ಇದುವರೆಗೆ ಸಾಧನೆಯ ಹೆಜ್ಜೆ ಕುರಿತು ಯಶೋವಾಣಿ ಕೇಳಿ.
3: ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶಿರಸಿ ಸೋಮನಹಳ್ಳಿ ಚಿಪಕಿಯ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದ ಕ್ರೀಡಾಪಟು ಗಂಗಾಧರ ಚಂದ್ರಶೇಖರ ಹೆಗಡೆ, ಇವರೊಡನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಟಿ ಶ್ಯಾಮ್ಪ್ರಸಾದ್.
4: ಈಗ ಕೇಳಿ ಶಾರದಾ ಸಂಗೀತ ಶಾಲೆಯ ಮಕ್ಕಳು ಹಾಡಿರುವ ಚಪ್ಪಾಳೆ ಚಿತ್ರದಿಂದ ಇದ್ದ ಗೀತೆ. ಕವಿರಾಜ್ ಅವರ ಗೀತೆಗೆ ಗುರುಕಿರಣ್ ಅವರ ಸಂಗೀತವಿದೆ.

ಕೇಳುಗರೆ, ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇನ್ನು ಮುಂದೆ ಕೇಳಿ ಗುರಿ ಚಿತ್ರದ ಗೀತೆ. ಡಾಕ್ಟರ್ ರಾಜ್ಕುಮಾರ್ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿದೆ. ಜಿ ಉದಯಶಂಕರ್ ಅವರ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ.

0: ಅಜಯ್ ವಾರಿಯಾರ್ ಮತ್ತು ಅನುರಾಧ ಭಟ್ ಅವರ ಯುಗಳ ಧ್ವನಿಗಳಲ್ಲಿ ವೀರ ಮದಕರಿ ಚಿತ್ರದ ಗೀತೆಯನ್ನು ಕೇಳಿ ಕವಿರಾಜ್ ಅವರ ಗೀತೆಗೆ ಎಂಎಂ ಕೀರವಾಣಿ ಅವರ ಸಂಗೀತವಿದೆ.
1: ಸಾವಂದ್ರೆ ಭಯ ಪಡೋದಕ್ಕೆ ಅಲಾಲ್ ಟೋಪಿ ಹಾಕೊಂಡು ಗಲ್ಗಲ್ಲಿ ತಿರುಗೋ ಕಂತ್ರಿ ಕಜ್ಜಿ

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜವರ ಯುಗಳ ಧ್ವನಿಗಳಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದಿಂದ ಆಯ್ದ ಗೀತೆ, ಭಂಗಿರಂಗ ಅವರ ಗೀತೆಗೆ ವಿಜಯಾನಂದ ಅವರ ಸಂಗೀತ.

0: ಕೊಂಚು ಕಣ್ಣಲಿ
1: ಏನು ಕಲ್ಪನೆ ತಿಳಿಯಲಾಗದ
0: ನೂರು
2: ಪರೋಪಕಾರಿ ಚಿತ್ರದ ಗೀತೆ ಹಾಡಿದ್ದಾರೆ ಎಲ್ಲಾರೀಶ್ವರಿ, ಜಿ ಉದಯಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡಿಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೇಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

7:30 7:34 7:45 8:00 8:30 8:45 9:15 ಆಟದ ಮುಕ್ತಾಯದವರೆಗೆ ಕೇಳಬಹುದು. ಇನ್ನು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಇಂದು ರಾತ್ರಿ 8:00 ಇಂದು ಬೆಳಿಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ ಕೇಳಲಿದ್ದೀರಿ.

ಕೇಳುಗರೆ, ದುಬೈನ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಥೈಲ್ಯಾಂಡ್ ತಂಡಗಳ ನಡುವೆ ನಡೆಯಲಿರುವ 2026 ಮಹಿಳಾ ಟಿ20 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ಮುಖ್ಯವಾಹಿನಿಯಲ್ಲಿ 7

ಆಕಾಶವಾಣಿ ಕಾರವಾರ ಸಮಯ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲಿ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯವರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡಿಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರುವುದರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

ಕೇಳುಗರೇ, ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿ ಬರಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಇನ್ನು ಮುಂದೆ 6:30ಕ್ಕೆ ವಿಜ್ಞಾನದ ಮುನ್ನಡೆ, ಪ್ರಸ್ತುತಿ ದೀಪ ಎಂಬಿ. 6:50ಕ್ಕೆ ಕೃಷಿರಂಗ, ಯಕ್ಷಗಾನದ ಹಾಡುಗಳು. ಪ್ರಸಂಗ ವರಕವಿ ಪಾರ್ಥಿಸುಬ್ಬ ವಿರಚಿತ ಶ್ರೀಕೃಷ್ಣ ಚರಿತೆ. ಭಾಗವತರು ಭವ್ಯಶ್ರೀ ಹರೀಶ್ ಮಂಡೆಕೋಲು, ಮದ್ದಳೆ ಸುಬ್ರಹ್ಮಣ್ಯ ಭಟ್, ದೇಲಂತ ಮಜಲು, ಚಂಡೆ ವಿಕ್ರಮಮಯ್ಯ ಪೈವಳಿಕೆ. ನಂತರ ಕೃಷಿ ಮಾಹಿತಿ ಹಾಗೂ ಆರೋಗ್ಯ ಮಾಹಿತಿಯನ್ನು ಕೇಳಲಿದ್ದೀರಿ. 7:30ಕ್ಕೆ ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ

ದಿನದಲ್ಲಿ ಭಾರತ ಮತ್ತು ಥೈಲೆಂಡ್ ತಂಡಗಳ ನಡುವೆ ನಡೆಯಲಿರುವ 2026 ಮಹಿಳಾ ಟಿ20 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ಮುಖ್ಯವಾಹಿನಿಯಲ್ಲಿ 7:30 7:34 7:45 8:00 8:30 8:45 9:15 ಆಟದ ಮುಕ್ತಾಯದವರೆಗೆ ಕೇಳಬಹುದು. ಇನ್ನುಳಿದಂತೆ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ 7:45 ಕೃತಕ ಬುದ್ಧಿಮತ್ತೆ ಮತ್ತು ಸಮಾಜದ ಮೇಲೆ ಅದರ ಪ್ರಭಾವ ಕುರಿತು ಮಾತನಾಡುತ್ತಾರೆ ರಾಜೇಂದ್ರ ತೊದಲಬಾಗಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 8:00 ಇಂದು ಬೆಳಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರು ಪ್ರಸಾರ. 8:30 ಚಿತ್ರಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳು, 9:30 ಯುವವಾಣಿ ಸಾಹಸಿ ಮಹಿಳಾ ರೈಡರ್ ಸುಷ್ಮಿತಾ ಕೊಠಡಿ ಅವರೊಂದಿಗೆ ಸಂದರ್ಶನ, 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಜಿ ರಾಘವೇಂದ್ರ ಪ್ರಕಾಶ್ ಅವರಿಂದ ಕರ್ನಾಟಕ ಶೈಲಿಯ ವಯೋಲಿನ್ ವಾದನ ಪ್ರಸಾರವಾಗಲಿದೆ. ಇದು ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ.

ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಕರುನಾಳು ಬಾಬೆಳಕ್ಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಚಿಂತನ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ, 6:35 ರೈತರಿಗೆ ಸಲಹೆ, 6:40 ಗಾನಸುಧೆ, 7:15 ಭಾವಗೀತೆಗಳು.

7:45 ಕನ್ನಡ ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಿಷಯ ಮೊಡವೆ ನಿಯಂತ್ರಣಕ್ಕೆ ಹೋಮಿಯೋಪತಿ ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಮಂಜುಳಗಾನ, 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು, 9:15 ಆರೋಗ್ಯ ಕಾರ್ಯಕ್ರಮದಲ್ಲಿ ಭೋಜ್ಯ ಕುರಿತು ಡಾಕ್ಟರ್ ಕಾವೇರಿ ಹಿರೇಮಠ ಅವರೊಡನೆ ಸಂದರ್ಶನ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ. ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ವನಿತಾ ವಿಹಾರ. ಶ್ರಾವಣದ ಮಹತ್ವ ಕುರಿತು ಸ್ನೇಹ ಕುಲಕರ್ಣಿ ಅವರಿಂದ ಸೋದಾಹರಣ ಭಾಷಣ. ನಿರ್ವಹಣೆ ಮಾಲಾ ಸಾಂಬ್ರಾಣಿ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲೊಂದಾದ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ, ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಹಿಂದಿ ಪಾಠ, 3:00 ಸಖಿ ಸಹೇಲಿ, 4:00 ಸೇಹತ ನಾಮ, 5:00 ಚುಣ್ಣರ ಚಿತ್ತಾರ ಕಥಾಕಥನ, ಪ್ರಸ್ತುತಿ ಸುವರ್ಣ ಶಿವಾನಂದ ನಾಯ್ಕ. ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಚಿತ್ರಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ, ಗೇರಿನಲ್ಲಿ ಪರಾಗಸ್ಪರ್ಶಿ ಕೀಟಗಳ ಪಾತ್ರ, ಈ ಕುರಿತು ಡಾಕ್ಟರ್ ಕೆ ವನಿತಾ ಅವರೊಡನೆ ಸಂದರ್ಶನ. ನಂತರ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. 7:20 ಜನಪದ ಸಂಗೀತ, ಗಮಲಾಬಾಯಿ, ವಾಸು ರಾಥೋಡ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. 7:45 ಸಾಹಿತ್ಯದಲ್ಲಿ ಗ್ರಾಮ ಜೀವನ, ಈ ಕುರಿತು ಮಾತನಾಡುತ್ತಾರೆ ಡಿಬಿ ಡಂಗ್. 8:30 ಚಿತ್ರಗೀತೆಗಳು, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ,

ಎನ್ಎಸ್ ಅಭಿಷೇಕ್ ಅವರ ಗಾಯನ. 10 ಗಂಟೆಗೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ಸ್ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಕೆಳಗರೆ ಇದುವರೆಗೆ ನಿಲಯದಿಂದ ಇನ್ನು ಮುಂದಿನ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಆಕಾಶವಾಣಿ ಕಾರವಾರ, ಸಮಯ 6:20 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: नाह सहजतया ज्ञातुं शक्नुवन्ति यत् तस्मिन् काले भारतस्य कस्मिन् भागे कस्य शासकस्य शासनमासीत् श्रीमोदी अवदत् यत् अस्मिन् वर्षे वन्दे मातरम् इति गीतस्य सार्धशततमी जयन्ती वर्तते अतः इदं वर्षम् इतोप्यधिकं विशिष्टं महत्त्वमावहति
1: तिरंगे का ये उत्सव केवल भारत तक ही सीमित नहीं रहा इस साल सूर्यपथ तिरंगा के जरिए हमारा तिरंगा दुनिया भर की एक अनोखी यात्रा पर निकला फिजी के सुआ में सूरज की पहली किरण के साथ तिरंगा फहराया गया इसके बाद एशिया अफ्रीका यूरोप और फिर अमेरिका के सैन फ्रांसिस्को तक इंडियन मिशंस और पोस्ट पर तिरंगा लहराता गया आप कल्पना कर सकते हैं ये दृश्य कितने अद्भुत रहे होंगे
0: मध्य नेपाले आकस्मिक जल प्रलयेन मृतानां संख्या समेध्य अष्टषष्ट्युत्तर सप्तशतं संवृत्ता अद्यापि मृतवपुंसि संप्राप्यन्ते अस्यां घटनायां सार्ध द्विसहस्र जनाः विलुप्ताः सन्ति संकटस्य पंचमे दिने सहायोद्धार कर्मचारिणः द्रुतगत्या विलुप्तानां अन्वेषणाय कार्यं कुर्वन्ति महिलानां एशिया चषक विंशति प्रतिविंशतिः क्रिकेट चषक श्रृंखलायां अद्य भारतीय महिला दलं थाईलैंड दलेन सह क्रीडिष्यति इयं स्पर्धा दुबई नगरे भविष्यति भारतीय समयानुसारेण रात्रौ सार्धाष्टवादने स्पर्धा आरप्स्यते दलनायिकायाः हरमनप्रीत कौर इत्यस्याः नेतृत्वे भारतं प्रतियोगितायां स्वस्य अभियानस्य आरम्भं करिष्यति इति वार्ताः
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ ಆಕಾಶವಾಣಿ ಬೆಂಗಳೂರು
3: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯ ಬಳಕೆ ಗಣಿಗಾರಿಕೆ ಅಂದ್ರೆ ಮತ್ತೇನೂ ಅಲ್ಲ ಭೂಮಿಯಲ್ಲಿ ಅಡಕವಾಗಿರುವಂತಹ ಅನೇಕ ಖನಿಜಗಳು ಅದಿರುಗಳು ಕಲ್ಲುಗಳನ್ನು ಹೊರತೆಗೆಯುವಂತಹ ಪ್ರಕ್ರಿಯೆ ಸರಳವಾಗಿ ಹೇಳಬೇಕು ಅಂದರೆ ನಮ್ಮ ಮನೆಯಲ್ಲಿ ಬಳಸುವಂತಹ ಸ್ಟೀಲ್ ಪಾತ್ರೆ ಲೋಟ ತಟ್ಟೆಯನ್ನು ತಯಾರಿಸಬೇಕು ಅಂದರೆ ಭೂಮಿಯ ಕೆಲವು ಪ್ರದೇಶಗಳಲ್ಲಿ ಅಡಕವಾಗಿರುವಂತಹ ಕಬ್ಬಿಣದ ಅದಿರನ್ನು ಹೊರಗೆ ತೆಗೆದು ಪುಡಿ ಮಾಡಿ ಅತ್ಯಂತ ಹೆಚ್ಚಿನ ಉಷ್ಣತೆಯನ್ನು ಕಾಯಿಸಿ ಶುದ್ಧ ಕಬ್ಬಿಣದ ಲೋಹವನ್ನು ಪಡೆಯಲಾಗುತ್ತೆ ನಂತರ ಆ ಲೋಹದ ಜೊತೆಗೆ ಕಾರ್ಬನ್ ನಿಕಲ್ ಕ್ರೋಮಿಯಂನಂತಹ ಇತರ ಅಂಶಗಳನ್ನು ಸೇರಿಸಿ ಸ್ಟೀಲ್ ಪಾತ್ರೆಯನ್ನು ತಯಾರಿಸಲಾಗುತ್ತೆ ಗಣಿಗಾರಿಕೆಗೆ ಇದೊಂದು ಉದಾಹರಣೆಯಷ್ಟೇ ಚಿನ್ನ ಡೈಮಂಡ್ ಪ್ಲಾಟಿನಂ ಲೋಹಗಳ ಕಟ್ಟಡಗಳ ನಿರ್ಮಾಣಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವ ಜಲ್ಲಿ ಕಲ್ಲು ಮರಳು ಸಿಮೆಂಟ್ ಗ್ರಾನೈಟ್ ಔಷಧ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳು ಅಷ್ಟೇ ಯಾಕೆ ಕಂಪ್ಯೂಟರ್ ಲ್ಯಾಪ್ಟಾಪ್ ಮೊಬೈಲ್ಗಳ ತಯಾರಿಕೆಗೆ ಬೇಕಾದ ಅನೇಕ ಲೋಹಗಳು ಚಿಪ್ಗಳ ತಯಾರಿಕೆಗೆ ಬೇಕಾದ ಸಿಲಿಕಾನ್ ಅಂಶವು ಗಣಿಗಾರಿಕೆಯ ಉತ್ಪನ್ನಗಳೇ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಗಣಿಗಾರಿಕೆ ಕ್ಷೇತ್ರವು ಲಾಭದಾಯಕವಾದಂತಹ ಉದ್ಯಮಗಳಲ್ಲಿ ಒಂದಾಗಿದ್ರೂ ಸಹ ನಿರಂತರವಾಗಿ ಬಂಡವಾಳ ಮೂಲಸೌಕರ್ಯಗಳನ್ನು ರೂಪಿಸುವುದು ಗಣಿ ಕಾರ್ಮಿಕರ ಆರೋಗ್ಯ ಮತ್ತು ಸುರಕ್ಷತೆ ಹಾಗೂ ಪ್ರಮುಖವಾಗಿ ಗಣಿಗಾರಿಕೆಯಿಂದ ಪರಿಸರದ ಮೇಲೆ ಉಂಟಾಗುವಂತಹ ಪರಿಣಾಮಗಳ ಕುರಿತು ಕಾಳಜಿ ಮತ್ತು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದೆ ಸರ್ಫೇಸ್ ಮೈನಿಂಗ್ ಇರಬಹುದು ಅಂಡರ್ಗ್ರೌಂಡ್ ಮೈನಿಂಗ್ ಇರಬಹುದು ಮತ್ತು ಪ್ಲೇಸರ್ ಮೈನಿಂಗ್ ಸೇರಿದಂತೆ ಎಲ್ಲ ಬಗೆಯ ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿದ್ರೆ ಒಂದಷ್ಟು ಸವಾಲುಗಳನ್ನು ಸುಲಭವಾಗಿ ಎದುರಿಸಬಹುದು ಎನ್ನುತ್ತೆ ಸಂಶೋಧನೆ ನೋಡಿ ಮನುಷ್ಯ ತನ್ನದೇ ಬುದ್ಧಿಮತ್ತೆಯಿಂದ ಯಂತ್ರಗಳ ಬಳಿ ಕೆಲಸ ಮಾಡಿಸಲು ಕೃತಕ ಬುದ್ಧಿಮತ್ತೆಯನ್ನು ಇಂದು ಎಲ್ಲ ಕ್ಷೇತ್ರಗಳಲ್ಲಿಯೂ ಅಳವಡಿಸಿಕೊಳ್ತಾ ಇದ್ದಾನೆ ಗಣಿಗಾರಿಕೆಯೂ ಕೂಡ ಇದರಿಂದ ಹೊರತಾಗಿಲ್ಲ ಹಾಗಾದರೆ ಗಣಿಗಾರಿಕೆಯ ಯಾವ ಕ್ಷೇತ್ರದಲ್ಲಿ ಹೇಗೆಲ್ಲ ಕೃತಕ ಬುದ್ಧಿಮತ್ತೆಯನ್ನು ಬಳಸ್ಕೊಳ್ಬಹುದು ಅಂತೀರಾ ಯಾವುದೇ ಒಂದು ಗಣಿಗಾರಿಕೆಯ ಯೋಜನೆಯ ಪ್ರಮುಖ ಜೀವಾಳವೇ ಕಲ್ಲನ್ನು ಕೊರೆಯುವುದು ಮತ್ತು ಡೈನಮೈಟ್ನಂತಹ ಸ್ಫೋಟಕಗಳ ಸಹಾಯದಿಂದ ಆ ಕಲ್ಲನ್ನು ಸಿಡಿಸುವಂತಹದ್ದು ಮೊದಲು ಕಲ್ಲುಗಳಲ್ಲಿ ಸಣ್ಣ ರಂಧ್ರಗಳನ್ನು ಮಾಡ್ತೀವಿ ಅವುಗಳಲ್ಲಿ ಸ್ಫೋಟಕಗಳನ್ನು ತುಂಬ್ತೀವಿ ಹೀಗೆ ಮ್ಯಾನ್ಯುಯಲ್ ಆಗಿ ಸಿಡಿಸೋದ್ರಿಂದ ಗಟ್ಟಿಯಾದ ಕಲ್ಲಿನ ಮೇಲ್ಮೈ ಮತ್ತು ಅವುಗಳ ರಚನೆಯಲ್ಲಿ ಬಿರುಕುಗಳು ಬಿಟ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚು ಹಾಗಾಗಿ ಕೈಯಾರೆ ಮಾಡುವ ಇಂತಹ ಕೆಲಸಗಳ ಬದಲಾಗಿ

0: ಆಟೋಮೇಟೆಡ್ ಡ್ರಿಲ್ಲರ್ಗಳನ್ನು ಬಳಸಬಹುದು ಮತ್ತು ಗಣಿ ಜಾಗಗಳ ಸರ್ವೆ ಮಾಡುವಂತಹ ಸಮಯದಲ್ಲಿ ಡ್ರೋನ್ಗಳ ಬಳಕೆಯನ್ನು ಮಾಡಿದಾಗ ಅಪಾಯಕಾರಿ ಸ್ಥಳಗಳಿಗೆ ಮನುಷ್ಯ ಹೋಗುವ ಸಂಭವವಿರುವುದಿಲ್ಲ ಮತ್ತು ಕ್ಯಾಮೆರಾಗಳ ಸಹಾಯದಿಂದ ನಿಖರವಾಗಿ ಅಳತೆಯನ್ನು ಪಡೆಯಬಹುದು. ಆಳವಾದ ಗಣಿಗಾರಿಕೆಯಲ್ಲಿ ದೂರ ನಿಯಂತ್ರಿತ ಅಥವಾ ಅರ್ಧ ಸ್ವಯಂಚಾಲಿತ ಅಥವಾ ಸಂಪೂರ್ಣ ಸ್ವಯಂಚಾಲಿತ ರೋಬಾಟ್ಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಛಾವಣಿ ಕುಸಿತ, ಅಪಾಯಕಾರಿ ಮತ್ತು ಸುಲಭವಾಗಿ ದಹಿಸಬಲ್ಲ ಅನಿಲಗಳ ಸೋರುವಿಕೆಯಂತಹ ಸಂಭವನೀಯ ದುರಂತಗಳನ್ನು ಕೂಡ ತಪ್ಪಿಸಬಹುದು. ಈ ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳ ಸಹಾಯದಿಂದ ತಯಾರಿಸಿದಂತಹ ಸೆನ್ಸರ್ಗಳ ಸಹಾಯದಿಂದ ಗಣಿಗಾರಿಕೆ ಜಾಗದ ಸುತ್ತಮುತ್ತಲಿನ ಪರಿಸರದಲ್ಲಾಗುವಂತಹ ಧೂಳು, ಉಷ್ಣತೆ, ಒತ್ತಡ ಇನ್ನು ಮುಂತಾದ ಅಂಶಗಳನ್ನು ಸುಲಭವಾಗಿ ಮತ್ತು ನಿಖರವಾಗಿ ಅಧ್ಯಯನ ನಡೆಸಬಹುದು. ಇನ್ನು ಗಣಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಹಿತದೃಷ್ಟಿಯಿಂದ ಎಐ ಬಳಸಿದ ಪರ್ಸನಲ್ ಕೇರ್ ಇಕ್ವಿಪ್ಮೆಂಟ್ಸ್ ಬಳಸೋದ್ರಿಂದ ಅವರ ಸಂಪೂರ್ಣ ಆರೋಗ್ಯದ ಮಾಹಿತಿಯನ್ನು ಪಡೆಯುತ್ತಾ ಇರಬಹುದು. ಇದರಿಂದ ಯಾವುದೇ ಕಾರ್ಮಿಕನ ಮೇಲೆ ಸಂಭವಿಸಬಹುದಾದ ಅಪಾಯದ ವಿರುದ್ಧ ತ್ವರಿತ ಎಚ್ಚರಿಕೆ ನೀಡಲು ಮತ್ತು ಸೂಕ್ತ ಕ್ರಮ ಕೈಗೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು ಖನಿಜಗಳನ್ನು ಸಾಗಣೆ ಮಾಡುವ ವಾಹನಗಳಿಗೆ ಜಿಪಿಎಸ್ ಟ್ಯಾಗ್ಗಳನ್ನು ಅಳವಡಿಸುವುದರ ಮೂಲಕ ಅಕ್ರಮ ಸಾಗಾಣಿಕೆಯನ್ನು ಕೂಡ ತಡೆಗಟ್ಟಬಹುದು.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
2: ಕಾರ್ಯಕ್ರಮ ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ.
3: ದೀಪಾ ಎಂಬಿ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಕಾಣೆಯಾದವರ ಕುರಿತು ಪ್ರಕಟಣೆಗಳು. ಕುಮಾರಿ ಲಕ್ಕಿಪ್ರಿಯಾ ಎಂಬ 17 ವರ್ಷದಾಕೆ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಇದೇ ತಿಂಗಳ 10ನೇ ತಾರೀಖಿನಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 4 ಅಡಿ ಎತ್ತರವಿದ್ದು ದುಂಡುಮುಖ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಹಿಂದಿ ಮತ್ತು ಒಡಿಸ್ಸಾ ಭಾಷೆಯನ್ನು ಬಲ್ಲವರಾಗಿದ್ದಾರೆ. ರುಕ್ಮಿಣಿ ಎಂಬ 48 ವರ್ಷದಾಕೆ ಇದೇ ತಿಂಗಳ 16ನೇ ತಾರೀಖಿನಿಂದ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 4.5 ಅಡಿ ಎತ್ತರವಿದ್ದು ಕೋಲುಮುಖ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡ ಭಾಷೆಯನ್ನು ಮಾತ್ರ ಬಲ್ಲವರಾಗಿದ್ದಾರೆ. ನಂಜುಂಡಪ್ಪ ಎಂಬ 44 ವರ್ಷದಾತ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಇದೇ ತಿಂಗಳ 20ನೇ ತಾರೀಖಿನಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 5.1 ಅಡಿ ಎತ್ತರವಿದ್ದು ಕೋಲುಮುಖ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡ ಭಾಷೆಯನ್ನು ಮಾತ್ರ ಬಲ್ಲವರಾಗಿದ್ದಾರೆ. ಇವರುಗಳ ಬಗ್ಗೆ ಸುಳಿವು ಸಿಕ್ಕಲ್ಲಿ ಹತ್ತಿರದ ಯಾವುದೇ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ತಿಳಿಸಬೇಕಾಗಿ ಕೋರಲಾಗಿದೆ. ಕಾಣೆಯಾದವರ ಕುರಿತು ಪ್ರಕಟಣೆ ಕೇಳಿದಿರಿ.

0: ಸಮಯ 6:37 ಮೊದಲಿಗೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಎಲ್ಲಿದ್ದೀಯಾ?
2: ಮಗಳ ಹೊಸ ಅಕೌಂಟ್ ಮತ್ತೆ ನನ್ನ KYC ಅಪ್ಡೇಟ್
1: ಇದಂತೂ ತಕ್ಷಣದ ಕೆಲಸ ಕಣೋ.
2: ಅದೇ ಹಾಗೆ
1: ಒಂದ್ ವೇಳೆ KYC ಡೀಟೇಲ್ಸ್ ನಲ್ಲಿ ಚೇಂಜ್ ಇಲ್ಲ ಅಂದ್ರೆ, ಅಥವಾ ಬರೀ ವಿಳಾಸ ಬದಲಾಗಿದ್ರೆ, ರಿಜಿಸ್ಟರ್ಡ್ ಇಮೇಲ್, ಮೊಬೈಲ್, ಆನ್ಲೈನ್ ಅಥವಾ ಪತ್ರದ ಮೂಲಕ ಸೆಲ್ಫ್ ಡಿಕ್ಲರೇಷನ್ ಕೊಟ್ಬಿಡು.
2: ಮತ್ತೆ ಉಳಿದ ಚೇಂಜಸ್?
1: ಮನೆಯಿಂದಲೇ ವಿಡಿಯೋ KYC ಅಥವಾ ಆಧಾರ್ OTP ಬೇಸ್ಡ್ eKYC ಮೂಲಕ ಕೇವಲ ಬ್ಯಾಂಕ್ ಆಥೋರೈಸ್ ಚಾನೆಲ್ಸ್ ನಿಂದ.
2: ಇದಂತೂ ನೂಡಲ್ಸ್ ತಯಾರಿಸಿದಷ್ಟೇ ಸುಲಭ.
1: RBI ಹೇಳುತ್ತೆ,
3: KYC ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.

0: तक आपकी सारी पेमेंट सिर्फ एक QR कोड स्कैन करके हो जाती है.
1: 10 years of UPI. Digital, self-reliant, worry-free.
2: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
3: My bank is always with me. By the time I wake up, it's already taking care of my deposits. When the customers keep me busy, it takes care of the cash counter. Even in the middle of the night, it wakes me up to say, Madam, we have received the payment from Lakshmi Fruit Store. With a Jan Dhan bank account, I have insurance, pension, DBT, all banking services right at my fingertips.
4: In 12 years, 59 crore Jan Dhan accounts have been opened, of which 56% are held by women. 12 years of PM Jan Dhan Yojana. More savings, more opportunities.
5: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ರಾಜ್ಯದ ರೈಲ್ವೆ ವಿದ್ಯುದೀಕರಣ ಕಾರ್ಯ ವರ್ಷಾಂತ್ಯದೊಳಗೆ ಪೂರ್ಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಗೃಹಲಕ್ಷ್ಮಿ ಯೋಜನೆ, ಕುಟುಂಬದ ಅಗತ್ಯಗಳ ನಿರ್ವಹಣೆಗೆ ಮಹಿಳೆಯರಿಂದ ನೆರವಿನ ಬಳಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪಿಎಂ ಸ್ವನಿಧಿಯಿಂದ ಆರ್ಥಿಕ ಸ್ವಾವಲಂಬನೆ, ಮನದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ, ಫಲಾನುಭವಿ ನಿಂಗಮ್ಮ ಸಂತಸ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ, ರಾಜ್ಯಪಾಲರ ಅಂಗೀಕಾರ. ಹಾಗೂ ಮೈಸೂರು ದಸರಾ ಸಿದ್ಧತೆ, ಗಜಪಡೆ ತೂಕ ಪರೀಕ್ಷೆ ನಂತರ ತಾಲೀಮು ಆರಂಭ. ರಾಜ್ಯದಲ್ಲಿ ರೈಲ್ವೆ ವಿದ್ಯುದೀಕರಣ ಕಾರ್ಯವನ್ನು ಈ ವರ್ಷಾಂತ್ಯದ ಒಳಗೆ ಪೂರ್ಣಗೊಳಿಸಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಚಿತ್ರದುರ್ಗ ನಗರದ ರೈಲ್ವೆ ನಿಲ್ದಾಣದ ಬಳಿ ಸುಮಾರು 32.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಲೆವೆಲ್ ಕ್ರಾಸಿಂಗ್ ಮೇಲ್ಸೇತುವೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಕರ್ನಾಟಕದಲ್ಲಿ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ 52,000 ಕೋಟಿ ರೂಪಾಯಿ ಹಣ ನೀಡಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮುಂದಿನ 10 ತಿಂಗಳಲ್ಲಿ ಒಟ್ಟು 33 ರೈಲ್ವೆ ಮೇಲ್ಸೇತುವೆ ಹಾಗೂ ಕೆಳ ಸೇತುವೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು ಎಂದು ಅವರು ಹೇಳಿದರು. ತುಮಕೂರು ಚಿತ್ರದುರ್ಗ ದಾವಣಗೆರೆ ನೂತನ ರೈಲ್ವೆ ಮಾರ್ಗ ಕಾಮಗಾರಿಯನ್ನು ಮುಂದಿನ 1.5 ವರ್ಷದಲ್ಲಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ. ಈ ಮಾರ್ಗದಿಂದ ಬೆಂಗಳೂರಿಗೆ ಪ್ರಯಾಣಿಸುವ ಅವಧಿಯಲ್ಲಿ 1.5 ಗಂಟೆ ಸಮಯ ಹಾಗೂ 60 ಕಿಲೋಮೀಟರ್ಗೂ ಹೆಚ್ಚು ದೂರ ಉಳಿತಾಯವಾಗಲಿದೆ ಎಂದು ಸಚಿವರು ತಿಳಿಸಿದರು. 3,340 ಕೋಟಿ ರೂಪಾಯಿ ವೆಚ್ಚದ ಬಳ್ಳಾರಿ ಚಿಕ್ಕಜಾಜೂರು 180 ಕಿಲೋಮೀಟರ್ ಜೋಡಿ ರೈಲ್ವೆ ಮಾರ್ಗ ಕಾಮಗಾರಿ ಟೆಂಡರ್ ಹಂತದಲ್ಲಿ ಇದೆ ಎಂದು ಸೋಮಣ್ಣ ವಿವರಿಸಿದರು. ಜಲಜೀವನ್ ಮಿಷನ್ ಮೂಲಕ ದೇಶದ 19 ಕೋಟಿ ಗ್ರಾಮೀಣ ಕುಟುಂಬಗಳಿಗೆ ಕುಡಿಯುವ ನೀರಿನ ನಲ್ಲಿ ಸಂಪರ್ಕ ಕಲ್ಪಿಸಲಾಗಿದೆ. ಚಿತ್ರದುರ್ಗದ ಭದ್ರಾ ಮೇಲ್ದಂಡೆ ಯೋಜನೆ ಸೇರಿದಂತೆ ಪ್ರಮುಖ ನೀರಾವರಿ ಯೋಜನೆಗಳನ್ನು ಆದ್ಯತೆಯ ಮೇರೆಗೆ ಪೂರ್ಣಗೊಳಿಸಲಾಗುವುದು ಎಂದು ಸಚಿವ ಸೋಮಣ್ಣ ಸ್ಪಷ್ಟಪಡಿಸಿದರು. ಕಾರ್ಯಕ್ರಮದಲ್ಲಿ ಸಂಸದ ಗೋವಿಂದ ಕಾರಜೋಳ, ಶಾಸಕ ವೀರೇಂದ್ರ ಪಪ್ಪಿ ಉಪಸ್ಥಿತರಿದ್ದರು. ಗೃಹಲಕ್ಷ್ಮಿ ಯೋಜನೆಯ ನೆರವನ್ನು ಬಹುತೇಕ ಫಲಾನುಭವಿಗಳು ತಮ್ಮ ಕುಟುಂಬದ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಬಳಸುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ತುಂಬಿದ ಸಂದರ್ಭದಲ್ಲಿ ಇಂದು ನೀಡಿದ ಸಂದೇಶದಲ್ಲಿ ಯೋಜನೆಯಡಿ ಇದುವರೆಗೆ 76,500 ಕೋಟಿ ರೂಪಾಯಿಗೂ ಅಧಿಕ ಆರ್ಥಿಕ ನೆರವನ್ನು ನೇರವಾಗಿ ಮಹಿಳೆಯರ ಖಾತೆಗೆ ವರ್ಗಾಯಿಸಲಾಗಿದೆ. 1,20,00,000ಕ್ಕೂ ಅಧಿಕ ಮಹಿಳೆಯರು ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಆಕಾಶವಾಣಿಯ ಮೂಲಕ ಮಾಡಿದ ಮನ್ ಕಿ ಬಾತ್ ಭಾಷಣದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪಿಎಂ ಸ್ವನಿಧಿ ಫಲಾನುಭವಿಗಳಲ್ಲಿ ಸುಮಾರು 46%ರಷ್ಟು ಮಹಿಳೆಯರೇ ಇದ್ದಾರೆ. ದೇಶಾದ್ಯಂತ ಸುಮಾರು 35,00,000 ಮಹಿಳೆಯರು ಈ ಯೋಜನೆಯಡಿ ನೆರವು ಪಡೆದು ತಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ.

0: ಟಿಎಸ್ ನಿಂಗಮ್ಮ ಅವರ ಉದಾಹರಣೆ ಕೂಡ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಪತಿಯ ಜೊತೆಗೂಡಿ ಇಡ್ಲಿ, ದೋಸೆ ಮತ್ತು ಸಾಂಬಾರ್ ಮಾರಾಟ ಮಾಡುವ ಸಣ್ಣ ಕೆಲಸ ಆರಂಭಿಸಿದ್ದರು. ವ್ಯಾಪಾರ ಬೆಳೆಸಲು ಆ ಸಂದರ್ಭದಲ್ಲಿ ಹಣದ ಅಗತ್ಯವಿತ್ತು. ಅವರು ಪಿಎಂ ಸ್ವನಿಧಿ ಮೂಲಕ ಬೆಂಬಲ ಪಡೆದು ತಳ್ಳುವ ಗಾಡಿಯನ್ನು ಉತ್ತಮಪಡಿಸಿಕೊಂಡು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಿಂಗಮ್ಮ ಪಿಎಂ ಸ್ವನಿಧಿ ನೆರವಿನಿಂದ ಸ್ವಾವಲಂಬಿಯಾದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ.
1: ನಾವು ಬೇರೆ ಕಡೆ ಎಲ್ಲ 10,000 ದುಡ್ಡು ಬೇಕು ಅಂದ್ರೆ 8% 3% ಬಡ್ಡಿ ತಗೊಂತಾರೆ. ಸ್ವನಿಧಿಯಿಂದ ನಮ್ಗೆ ಬಡ್ಡಿ ಇಲ್ಲ, ಏನಿಲ್ಲ. ಆಧಾರ್ ಕಾರ್ಡು, ಪಾಸ್ಬುಕ್ ಕೊಟ್ಟಿದ್ದೀವಿ ಅಷ್ಟೇನೆ, ಪ್ಯಾನ್ ಕಾರ್ಡ್ ಕೊಟ್ಟಿದ್ದೀವಿ. ಅದರಿಂದ ನಮಗೆ ಬ್ಯಾಂಕ್ನವರು ಲೋನ್ ಕೊಟ್ಟಿದ್ದಾರೆ. ಸ್ವನಿಧಿ ಲೋನ್ ತಗೊಂಡ ಮೇಲೆ ನಮ್ಗೆ ಅಭಿವೃದ್ಧಿ ಆಗಿದೆ. ನಮಗೆ ಬೆಳಿಗ್ಗೆ ಅಪ್ಲೈ ಮಾಡಿದ್ರೆ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಅಮೌಂಟು ಹಾಕಿರ್ತಾರೆ ಅಕೌಂಟ್ಗೆ. ಫಸ್ಟು 10,000 ತಗೊಂಡ್ವಿ, ಕ್ಲಿಯರ್ ಆದಮೇಲೆ 20 ತಗೊಂಡ್ವಿ. 20 ಹಂಗೆ ಕ್ಲಿಯರ್ ಆದ್ಮೇಲೆ 50 ತಗೊಂಡು ಕ್ಲಿಯರ್ ಆಗಿ 10,000 9 ತಿಂಗಳು ಟೈಮ್ ಕೊಟ್ಟಿದ್ರು, 20,000 12 ತಿಂಗಳು ಟೈಮ್ ಕೊಟ್ಟಿದ್ರು. ಅದು EMI ತರ ಅವರೇ ಬ್ಯಾಂಕಲ್ಲಿ ಕಟ್ ಮಾಡ್ಕೊತಾ ಇದ್ರು.
0: ಪ್ರಧಾನಮಂತ್ರಿಯವರು ಮನದ ಮಾತಿನಲ್ಲಿ ಚಿಕ್ಕಮಗಳೂರಿನ ರೈತರು ಕೈಗೊಂಡಿರುವ ಕಾಫಿ ತೋಟದ ಮಧ್ಯೆ ಅವಕಾಡೋ ಕೃಷಿ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿರುವ ಬಗ್ಗೆ ಕೃಷಿಕ ಗುರುವೇಶ್ ಸಂತೋಷ ವ್ಯಕ್ತಪಡಿಸಿದ್ದಾರೆ.
2: ಚಿಕ್ಕಮೂರು ಸಮೀಪದಲ್ಲಿ ನಮ್ಮ ತೋಟ ಇದೆ. ಕಾಫಿ, ಏಲಕ್ಕಿ, ಮೆಣಸು ಜೊತೆಗೆ ಬೆಣ್ಣೆ ಹಣ್ಣಿನ ಗಿಡಗಳಿದ್ದಾವೆ. ಏನು ಇವತ್ತು ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಬಟ್ರಪುಟ್ಟು, ಅದು ನಿಜವಾಗಲೂ ರೈತರಿಗೆ ಹಣಕಾಸಿನ ವ್ಯವಸ್ಥೆಯನ್ನು ಸುಧಾರಿಸುವಂತಹ ಹಣ್ಣಿನ ಗಿಡ. ಈ ಬೆಣ್ಣೆ ಹಣ್ಣನ್ನು ಬೆಳೆದ್ರೆ, ಯಾಕೆಂದ್ರೆ ನಾವು ಇರೋ ಸ್ಥಳ ಪ್ರವಾಸೋದ್ಯಮ ಸ್ಥಳದ ಪಕ್ಕದಲ್ಲೇ ಇರೋದ್ರಿಂದ ಇದು ಸೂಕ್ತ ಅನಿಸುತ್ತೆ. ರೈತರು, ಕಾಫಿ ಬೆಳೆಗಾರರು ಈ ಬೆಣ್ಣೆ ಹಣ್ಣು ಇಲ್ಲಿ ಚಿಕ್ಕಮಗಳೂರಿನಲ್ಲೇ ಹೆಚ್ಚು ಕಮ್ಮಿ 200-300 ರೂಪಾಯಿ ದರದಲ್ಲಿ ಮಾರಾಟವಾಗ್ತಾ ಇದೆ. ಇದು ಬೆಂಗಳೂರು, ಇನ್ನು ಹೊರ ರಾಜ್ಯಗಳಿಗೆ ಹೋದ್ರೆ ಹೆಚ್ಚು ಕಮ್ಮಿ 500-700 ರೂಪಾಯಿ ರೀತಿ ಕೆಜಿಗೆ ಅಂತ ಇದೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ಸಲ್ಲಿಸಿದ ರಾಜೀನಾಮೆಯನ್ನು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅಂಗೀಕರಿಸಿದ್ದಾರೆ ಎಂದು ಅಧಿಕೃತ ಅಧಿಸೂಚನೆ ತಿಳಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಫಾರಸಿನ ಮೇರೆಗೆ ರಾಜ್ಯಪಾಲರು ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಬಿ ನಾಗೇಂದ್ರ ಸಚಿವ ಸಂಪುಟಕ್ಕೆ ಸಲ್ಲಿಸಿರುವ ರಾಜೀನಾಮೆಯನ್ನು ಸಂವಿಧಾನದ 164(1) ವಿಧಿಯಡಿಯಲ್ಲಿ ರಾಜ್ಯಪಾಲರಿಗೆ ದತ್ತವಾಗಿರುವ ಅಧಿಕಾರದ ಮೂಲಕ ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಲಾಗಿದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗವನ್ನು ಭ್ರಷ್ಟಾಚಾರ ಮುಕ್ತಗೊಳಿಸುವ ಮನಸ್ಸು ಮತ್ತು ಇಚ್ಛಾಶಕ್ತಿ ಇಲ್ಲ ಎಂದು ಹಿರಿಯ ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಕುಡಿಯುವ ನೀರು ಇಲಾಖೆಯ ಸಹಾಯಕ ಕಾರ್ಯಪಾಲನಾ ಅಭಿಯಂತರರ ನೇಮಕಾತಿಯಲ್ಲಿ ಹಾಗೂ ಪಶುವೈದ್ಯಕೀಯ ಪರೀಕ್ಷೆಯಲ್ಲಿಯೂ ಅಕ್ರಮವಾಗಿರುವುದು ವರದಿಯಾಗಿದೆ. ರಾಜ್ಯದಲ್ಲಿ ನಿರುದ್ಯೋಗ ಹೆಚ್ಚಾಗುತ್ತಿದ್ದು ಜವಾಬ್ದಾರಿ ಸ್ಥಾನದಲ್ಲಿರುವ ಸರ್ಕಾರ ಮತ್ತು ಕೆಪಿಎಸ್ಸಿ ಎರಡೂ ಕೂಡ ಅಕ್ರಮದಲ್ಲಿ ಭಾಗಿಯಾಗಿವೆ ಎಂದು ಅವರು ಟೀಕಿಸಿದ್ದಾರೆ. ಕೆಪಿಎಸ್ಸಿ ಪರೀಕ್ಷೆ ಮತ್ತು ನೇಮಕಾತಿ ಹಗರಣ ಹಾಗೂ ಮೀಸಲಾತಿ ವಿಚಾರದಲ್ಲಿ ಪರಿಶಿಷ್ಟರಿಗೆ ಆಗಿರುವ ಅನ್ಯಾಯಕ್ಕೆ ಪರಿಹಾರ ಸೇರಿದಂತೆ ವಿವಿಧ ವಿಚಾರಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ September 1 ಲಿಂಗಸುಗೂರಿನಿಂದ ಪಾದಯಾತ್ರೆ ಆರಂಭಿಸಲಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ದುರ್ಬಳಕೆಯಾದ ಹಣ ವಾಪಸ್ಸಾಗಬೇಕು. ಸರ್ಕಾರ ನೀಡಿದ ಭರವಸೆಯಂತೆ 2.5 ಲಕ್ಷ ಯುವಜನರಿಗೆ ಉದ್ಯೋಗ ನೀಡಬೇಕು. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕು ಮೊದಲಾದ ವಿಚಾರಗಳನ್ನು ಮುಂದಿಟ್ಟುಕೊಂಡು ಈ ಪಾದಯಾತ್ರೆ ನಡೆಸಲಾಗುತ್ತಿದೆ ಎಂದು ವಿಜಯೇಂದ್ರ ಮಾಹಿತಿ ನೀಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಸಿದ್ಧತೆಗಳು ಆರಂಭವಾಗಿದ್ದು, ಮೊದಲ ಹಂತದಲ್ಲಿ ಆಗಮಿಸಿರುವ ಗಜಪಡೆಯ 9 ಆನೆಗಳಿಗೆ ಇಂದು ಅರಣ್ಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ತೂಕ ಪರೀಕ್ಷೆ ನಡೆಸಲಾಯಿತು. ದಸರಾಗೆ ಆಗಮಿಸಿರುವ 9 ಆನೆಗಳ ಪೈಕಿ ಇಂದು ನಡೆಸಿದ ಮಾಪನದಂತೆ ಶ್ರೀಕಂಠ ಆನೆ 5,790 kg ತೂಕದೊಂದಿಗೆ ಅತಿ ಹೆಚ್ಚು ತೂಕ ಹೊಂದಿರುವ ಆನೆಯಾಗಿದೆ. ಉಳಿದಂತೆ ಮಹೇಂದ್ರ 5,490 kg, ಲಕ್ಷ್ಮಿ 3,990 kg, ಪ್ರಶಾಂತ 5,205 kg, ಧನಂಜಯ 5,530 kg, ಶ್ರೀರಾಮ 4,820 kg, ಕಾವೇರಿ 3,075 kg, ಏಕಲವ್ಯ 5,600 kg ಮತ್ತು ಗೋಪಿ 5,170

0: 20 ಕೆಜಿ ತೂಕ ಹೊಂದಿವೆ. ಆನೆಗಳ ತೂಕ ಪರೀಕ್ಷೆ ಬಳಿಕ ಮಾತನಾಡಿದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭುಗೌಡ ಈ ಮಾಹಿತಿ ನೀಡಿದರು.
1: ನಾಡ ಹಬ್ಬ ದಸರಾ 2026 ಅಂಗವಾಗಿ ಏನು ಮರಿ 9 ಆನೆಗಳನ್ನ ಏನು ಕರ್ಕೊಂಡು ಬಂದಿದ್ದೀವಿ. ಮೊದಲನೇ ಹಂತದಾಗಿ ತಾಲೀಮನ್ನ ಸ್ಟಾರ್ಟ್ ಮಾಡಿದೀವಿ. ತಾಲೀಮನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವುಗಳ ವೇಟ್ ಅನ್ನ ಚೆಕ್ ಮಾಡ್ತೀವಿ. ಸೊ ಇದ್ರ ಮೇಲೆ ನಾವು ಡಯಟ್ ಚಾರ್ಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಎಲ್ಲ ಆನೆಗಳ ಆರೋಗ್ಯ ತುಂಬಾ ಚೆನ್ನಾಗಿತ್ತು. ನಾವು ಇಲ್ಲಿ ಶಬ್ದಕ್ಕೆ ಮತ್ತೆ ಜನರಿಗೆ ಹೊಂದಾಣಿಕೆ ಆಗಬೇಕು, ಹಾಗಾಗಿ ನಾವು ಸ್ವಲ್ಪ ಏನೋ ಜಸ್ಟ್ ಆಯುರ್ವೇದ ಸರ್ಕಲ್ ವರೆಗೂ ಮಾಡ್ತೀವಿ. ತದನಂತರ ಮುಂದೆ ತಗೊಂಡು ಹೋಗಿ ಅದೇ ರೀತಿ ಈಗ ಮಹೇಂದ್ರ ಇದ್ದಾನೆ, ಧನಂಜಯ ಇದ್ದಾನೆ, ಪ್ರಶಾಂತ ಇದ್ದಾನೆ, ಇವುಗಳೆಲ್ಲ ಕೂಡ

0: ಆನೆಯ ಆಯ್ಕೆ ಮಾಡಲಾಗುತ್ತದೆ ಎಂದು ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯ ಬಹುತೇಕ ಎಲ್ಲೆಡೆ, ದಕ್ಷಿಣ ಒಳನಾಡಿನ ಕೆಲವೆಡೆ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಮುಂದಿನ 24 ಗಂಟೆಗಳ ಕಾಲ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ ಇರಲಿದ್ದು ಒಂದೆರಡು ಬಾರಿ ಮಳೆಯಾಗುವ ನಿರೀಕ್ಷೆ ಇದೆ. ಗರಿಷ್ಠ ತಾಪಮಾನ 29 ಹಾಗೂ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ರೈಲ್ವೆ ವಿದ್ಯುದೀಕರಣ ಕಾರ್ಯ ವರ್ಷಾಂತ್ಯದೊಳಗೆ ಪೂರ್ಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಗೃಹಲಕ್ಷ್ಮಿ ಯೋಜನೆ, ಕುಟುಂಬದ ಅಗತ್ಯಗಳ ನಿರ್ವಹಣೆಗೆ ಮಹಿಳೆಯರಿಂದ ನೆರವಿನ ಬಳಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪಿಎಂ ಸ್ವನಿಧಿಯಿಂದ ಆರ್ಥಿಕ ಸ್ವಾವಲಂಬನೆ, ಮನದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ, ಫಲಾನುಭವಿ ನಿಂಗಮ್ಮ ಸಂತಸ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ, ರಾಜ್ಯಪಾಲರ ಅಂಗೀಕಾರ. ಹಾಗೂ ಮೈಸೂರು ದಸರಾ ಸಿದ್ಧತೆ, ಗಜಪಡೆ ತೂಕ ಪರೀಕ್ಷೆ ನಂತರ ತಾಲೀಮು ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಜೀವನದ ದಿನನಿತ್ಯದ ಊಟದಲ್ಲಿ ನಾವು ಹಲವಾರು ವಿಷಯಗಳನ್ನು ಮರೆತು ಬಿಡುತ್ತೇವೆ, ಆದ್ರೆ ಯಾರಾದರೂ ನಿಮ್ಮ ಕಾಳಜಿ ತೆಗೆದುಕೊಳ್ತಾರೆ ಎಂದಾಗ ಚೆನ್ನಾಗಿ ಅನಿಸ್ತದೆ. ಹಾಗೆಯೇ RBI ಕೂಡ ನಿಮ್ಮ ಅನ್ಕ್ಲೇಮ್ ಡೆಪಾಸಿಟ್ ಗಳ ಬಗ್ಗೆ ಕಾಳಜಿ ವಹಿಸುತ್ತದೆ.
2: ಅನ್ಕ್ಲೇಮ್ ಡೆಪಾಸಿಟ್ ಅಂದ್ರೆ 10 ವರ್ಷಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಯಾವುದೇ ವ್ಯವಹಾರ ನಡೆಯದ ಬ್ಯಾಂಕ್ ಖಾತೆಗಳು. ಅಂತಹ ಖಾತೆಗಳನ್ನು RBIನ DEAಗೆ ವರ್ಗಾಯಿಸಲಾಗುತ್ತದೆ. ನಿಮ್ಮ ಬ್ಯಾಂಕ್ನ ಯಾವುದೇ ಶಾಖೆಗೆ ಹೋಗಿ ನಿಮ್ಮ KYC ನವೀಕರಿಸಿ ಮತ್ತು ನಿಮ್ಮ ಅನ್ಕ್ಲೇಮ್ ಡೆಪಾಸಿಟ್ ಅನ್ನು ಮತ್ತೆ ಪಡೆಯಿರಿ.
1: ಜಾಣರಾಗಿರಿ,
2: ಜಾಗೃತರಾಗಿರಿ.
3: ಆಕಾಶವಾಣಿ ಕಾರವಾರ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡಿಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೇಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರುವುದರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇಂದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.
4: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

ಆಕಾಶವಾಣಿ ಕಾರವಾರ. ಯಕ್ಷಗಾನದ ಹಾಡುಗಳು. ಪ್ರಸಂಗ ವರಕವಿ ಪಾರ್ಥಿಸುಬ್ಬ ವಿರಚಿತ ಶ್ರೀಕೃಷ್ಣ ಚರಿತೆ. ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳು. ಭಾಗವತರು ಭವ್ಯಶ್ರೀ ಹರೀಶ್ ಮಂಡೇಕೋಲು, ಮದ್ದಳೆ ಸುಬ್ರಹ್ಮಣ್ಯ ಭಟ್ ದೇಲಂತಮಜಲು, ಚಂಡೆ ವಿಕ್ರಮಯ್ಯ ಪಾಯವಳಿಕೆ. ಕೇಳಿ ಶ್ರೀಕೃಷ್ಣ ಚರಿತೆ ಯಕ್ಷಗಾನ.

0: ಕತ್ತಲೆ ಕಡಿದೀಗಲೇ ತೀರ್ಚುವೆನು.
1: ಬ್ರಹ್ಮದೇವನು ಕೊರವಂಜಿಯಾಗಿ ಬಂದು ದೇವಕಿಯನ್ನು ಸಂತೈಸುವ ಸನ್ನಿವೇಶದ ಹಾಡು ಸೊಲ್ಲ ಕೇಳೆ ಸೊಲ್ಲ ಕೇಳೆ, ಏಕ ಹಾಗೂ ತಿತ್ತಿತೈ ತಾಳಗಳಲ್ಲಿ.

0: ಕೃಷ್ಣ ಜನನವಾದ ಸಂದರ್ಭ. ಒಂದು ದ್ವಿಪದಿ.
1: ಸಿರಿಮುಡಿಯ ಸುಳಿ ಗುರುಳ ತರುಣ ತುಳಸಿಗಳ ಮಿರುಪನಾಸಿಕದ ಮಣಿಮಕುಟ ದೀಪ್ತಿಗಳ

ಅತಿಶಯದ ಕೊರಳ ವೈಜಯಂತಿಯ ಮಾಲೆ ಕೌಸ್ತುಭವು ಮೇಲೆ ತೇಜದಿಂದೆಸೆವ ನವ

ಶಿಶುವಾದ ಕೃಷ್ಣನನ್ನು ಗೋಕುಲದ ಕಡೆಗೆ ವಸುದೇವ ಒಯ್ಯುವ ಸಂದರ್ಭ ಲಾಲಿಸು ಮಾತಾ ಲಾಲಿಸು ಅಷ್ಟ ಹಾಗೂ ಉಡಾಫೆ ತಾಳಗಳಲ್ಲಿ.

ಎಂಟನೆಯ ಶಿಶು ಕೈತಪ್ಪಿ ಹೋದ ಕಾಲಕ್ಕೆ ಭ್ರಮಿತನಾದ ಕಂಸ ಕಳವಳಗೊಳ್ಳುವ ಸನ್ನಿವೇಶ ಚಂಡಿಕೆಯ ನುಡಿಗೆ ತ್ವರಿತ ಝಂಪೆ ತಾಳದಲ್ಲಿ.

ಘೋರಪೂತನಿಯು ಮಾಯಾಪೂತನಿಯಾಗಿ ಗೋಕುಲದ ಕಡೆಗೆ ಬರುವ ಸಂದರ್ಭ ಅಸುರಭಾವವ ಮರೆಸಿ ತ್ರಿವುಡೆ ಏಕತಾಳ ತಿತ್ತಿತ್ತೈಯಲ್ಲಿ ಅಸುರಭಾವ.

ಈಗ ವೀರರಸದ ಎರಡು ಪದ್ಯಗಳು ತ್ವರಿತ ಝಂಪೆತಾಳದಲ್ಲಿ.

ಬಿಡದರೆ ಬಿಡದರಲು ಧುಣಲು ನಾ ಕೆಟ್ಟನೆಂದೆನುದ ಬಾಯಾರಿ ಬಸವಳಿದು ಭೀಕರಾಕೃತಿಯ ತೋರಿದಳು.

ಬಿತ್ತಳ ಸುರೆತಾನೈದು ಯೋಜನದುದ್ದ ದಗಲದಲ್ಲಿ ನಗರ ಕಿದಿರಾಗಿ ಬಾಲಕೃಷ್ಣನಿಗೆ ಗಾರುಡಿಗರು ಸೊಪ್ಪನ್ನಿಕ್ಕುವ ಸಂದರ್ಭದ ಹಾಡು. ಸೊಪ್ಪನ್ನಿಕ್ಕಿದರು ಗಾರುಡಿಗರು ಅಷ್ಟತಾಳದಲ್ಲಿ. ಸೊಪ್ಪ

ಸೊಪ್ಪ ನಿಕ್ಕಿದರು ಗಾರುಡಿಗರು ಶೇಷ ತಲ್ಪಗೆ

ಇದುವರೆಗೂ ವರಕವಿ ಪಾರ್ಥಿಸುಬ್ಬ ವಿರಚಿತ ಶ್ರೀಕೃಷ್ಣ ಚರಿತೆ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಭವ್ಯಶ್ರೀ ಹರೀಶ್ ಮಂಡೆಕೋಲು, ಮದ್ದಳೆ ಸುಬ್ರಹ್ಮಣ್ಯ ಭಟ್ ದೇರಂತ ಮಜಲು, ಚಂಡೆ ವಿಕ್ರಮಯ್ಯ ಪಾಯ್ವಳಿಕೆ.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್,

0: ಹಬ್ಬದ ಖರ್ಚನ್ನ ನಾನೇ ನೋಡಿಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೇಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರುವುದರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.
1: ಮಿಸ್ ಸೀಮಾ?
2: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
2: ಯಾಕೆ ಆದ್ರೆ ನಾನು
1: ಒಬ್ಬರೇ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
2: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವಾಗ್ತೀರಾ.
2: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
2: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
3: ಹಲೋ ಮಮ್ಮ.
2: ಹಾಯ್.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
7: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
6: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
7: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
6: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ಮ್ಯಾನ್.
7: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ.
8: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸಪ್ ಸಹಾಯವಾಣಿ 9449849350.
0: ಈಗ ಕೇಳಿ ಕೃಷಿ ಮಾಹಿತಿ.
9: ಭೂಮಿ ತಾಯಿಯ ಕರಳು, ರೈತನ ಮಿತ್ರ, ಪ್ರಕೃತಿಯ ನೇಗಿಲು, ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ಎರೆಹುಳು ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆಯನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಎರೆಹುಳು ತಳದ ಮಣ್ಣನ್ನು ಮೇಲೆ ತಂದು ಸಾವಯವ ವಸ್ತುಗಳನ್ನು ತನ್ನ ಜಠರದಲ್ಲಿ ವಿಭಜಿಸಿ ವಿವಿಧ ಪೋಷಕಾಂಶಗಳನ್ನು ಒಳಗೊಂಡ ಹಿಕ್ಕಿಗಳನ್ನು ಹಾಕುತ್ತದೆ. ಈ ಹಿಕ್ಕಿಗೆ ಎರೆಹುಳು ಗೊಬ್ಬರ ಎಂದು ಕರೆಯಲಾಗುತ್ತೆ. ಎರೆಹುಳುಗಳು ಭೂಮಿಯ ಮೇಲ್ಪದರದಲ್ಲಿ ಸಿಗುವ ಸಾವಯವ ತ್ಯಾಜ್ಯ ಪದಾರ್ಥಗಳನ್ನು ಮಣ್ಣಿನಲ್ಲಿ ಸೇರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದಲ್ಲದೆ ಮಣ್ಣನ್ನು ಕೊರೆದು ನಿರಂತರವಾಗಿ ಪದರಗಳ ಮಿಶ್ರ ಮಾಡೋದ್ರಿಂದ ಮಣ್ಣಿನಲ್ಲಿನ ಗಾಳಿಯಾಡುವಿಕೆ ಮತ್ತು ನೀರು ಬಸಿಯುವಿಕೆ ವೃದ್ಧಿಗೊಂಡು ಬೆಳೆಗಳ ಬೇರುಗಳು ಸಮೃದ್ಧಿಯಾಗಿ ಬೆಳೆಯಲು ಸಹಕಾರಿಯಾಗುತ್ತೆ. ಈ ಎರೆಹುಳು ಗೊಬ್ಬರದಲ್ಲಿ ಮುಖ್ಯ ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟ್ಯಾಶ್ ಹಾಗೂ ಲಘು ಪೋಷಕಾಂಶಗಳಾದ ತಾಮ್ರ, ಕಬ್ಬಿಣ, ಸತು, ಮ್ಯಾಂಗನೀಸ್ ಮತ್ತು ಸೂಕ್ಷ್ಮ ಜೀವಿಗಳಾದ ಶಿಲೀಂಧ್ರ, ಬ್ಯಾಕ್ಟೀರಿಯಾ ಇವುಗಳೆಲ್ಲ ಇರೋದು ಅಲ್ಲದೆ ಇದು ಬೆಳೆ ಪ್ರಚೋದಕ ಪದಾರ್ಥಗಳಾದ ಜಿಬ್ಬರ್ಲಿನ್, ಸೈಟೋಕೈನಿನ್, NAA ಹಾಗೂ ಆಂಟಿಬಯೋಟಿಕ್ಸ್ ವಸ್ತುಗಳನ್ನು ಹೊಂದಿರೋದ್ರಿಂದ ಎರೆಹುಳು ಗೊಬ್ಬರ ಬೆಳೆಗಳಿಗೆ ಸತ್ವಭರಿತ ಸಂಪೂರ್ಣ ಸಾವಯವ ಗೊಬ್ಬರವಾಗಿದೆ.
0: ಕೃಷಿ ಮಾಹಿತಿ ಕೇಳಿದಿರಿ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯವರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ

ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರುವುದರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಆಕಾಶವಾಣಿ ಕಾರವಾರ ಕೇಳುಗರೆ, ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಥೈಲೆಂಡ್ ತಂಡಗಳ ನಡುವೆ ನಡೆಯಲಿರುವ 2026 ಮಹಿಳಾ ಟಿ20 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಮುಖ್ಯವಾಹಿನಿಯಲ್ಲಿ ಇನ್ನು ಮುಂದೆ ಪ್ರಸಾರವಾಗಲಿದೆ.

ಕೇಳುಗರೆ, ಇಂದು ರಾತ್ರಿ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ 7:45 ಕೃತಕ ಬುದ್ಧಿಮತ್ತೆ ಮತ್ತು ಸಮಾಜದ ಮೇಲೆ ಅದರ ಪ್ರಭಾವ ಕುರಿತು ಮಾತನಾಡುತ್ತಾರೆ ರಾಜೇಂದ್ರ ತೊದಲಬಾಗಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಎಂಟು ಗಂಟೆಗೆ ಇಂದು ಬೆಳಿಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ. ಇಂದು ರಾತ್ರಿ 9:30 ಯುವವಾಣಿ ಸಾಹಸಿ ಮಹಿಳಾ ರೈಡರ್ ಸುಷ್ಮಿತಾ ಕೊಠಡಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಆಕಾಶವಾಣಿ ಕಾರವಾರ, ಸಮಯ 7:34. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತೆಗಳು.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಶ್ರೋತೃಗಳೇ, ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನ ಮಹಾದಾನ ಈ ಕುರಿತು ಮಾತನಾಡುತ್ತಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರ ಅಧಿಕಾರಿಗಳಾದ ಡಾ ಶುಭ್ರತಾ ಎಸ್ ಹೆಗಡೆ. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಉಜ್ಬೇಕಿಸ್ತಾನದ ಅತ್ಯುನ್ನತ ಗೌರವ ಪ್ರದಾನ. ಹೆಣ್ಣು ಮಕ್ಕಳ ಅಭ್ಯುದಯಕ್ಕೆ ಕೇಂದ್ರ ಸರ್ಕಾರದಿಂದ ಹಲವು ಕ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ವಿವರಣೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಗೆ ಇಂದು 3 ವರ್ಷ, ಮಹಿಳೆಯರಿಗೆ ಆಶಾಕಿರಣ. ಹಾಗೂ ದುಬೈನಲ್ಲಿಂದು T20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯ, ಭಾರತ ಮತ್ತು ಥಾಯ್ಲೆಂಡ್ ವನಿತೆಯರ ತಂಡ ಮುಖಾಮುಖಿ. ವಾರ್ತೆಗಳ ವಿವರ. ಉಜ್ಬೇಕಿಸ್ತಾನ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಲ್ಲಿನ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೋವ್ ತಾಷ್ಕೆಂಟ್ನಲ್ಲಿಂದು ಆದೇಶದ ಅತ್ಯುನ್ನತ ಗೌರವವಾದ ಆರ್ಡರ್ ಆಫ್ ವಲಿ ದರಾಜ್ ಅಲಿ ದೋಸ್ಲಿಕ್ ಪ್ರದಾನ ಮಾಡಿದ್ದಾರೆ. ಈ ಗೌರವವನ್ನು ಭಾರತ ಮತ್ತು ಉಜ್ಬೇಕಿಸ್ತಾನದ ನಡುವಿನ ಶಾಶ್ವತ ಸ್ನೇಹ ಬಾಂಧವ್ಯಕ್ಕೆ ಸಮರ್ಪಿಸುವುದಾಗಿ ಪ್ರಧಾನಮಂತ್ರಿ ಹೇಳಿದ್ದಾರೆ. ಉಜ್ಬೇಕಿಸ್ತಾನದ ಅತ್ಯುನ್ನತ ಗೌರವಕ್ಕೆ ಭಾಜನರಾಗಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಕೇಂದ್ರ ಸಚಿವರು ಅಭಿನಂದಿಸಿದ್ದಾರೆ. ಈ ಪ್ರತಿಷ್ಠಿತ ಗೌರವವು ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವ ಹಾಗೂ ಉಭಯ ದೇಶಗಳ ನಡುವಿನ ಶಾಶ್ವತ ಸ್ನೇಹವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಅವರ ನಿರಂತರ ಪ್ರಯತ್ನಗಳಿಗೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಜಾಗತಿಕ ದಕ್ಷಿಣದ ಧ್ವನಿಯನ್ನು ಬಲಪಡಿಸುವ ಪ್ರಧಾನಮಂತ್ರಿ ಮೋದಿಯವರ ರಾಜತಾಂತ್ರಿಕತೆಯ ನೀತಿಯು ಹೊಸ ಸಾಧ್ಯತೆಗಳತ್ತ ಸಾಗುತ್ತಿದ್ದು ಇದು ಹೆಮ್ಮೆಯ ಕ್ಷಣ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಉಭಯ ದೇಶಗಳ ಮೈತ್ರಿಯನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಪ್ರಧಾನಮಂತ್ರಿಯವರ ನಿರಂತರ ಪ್ರಯತ್ನಗಳಿಗೆ ಈ ಪ್ರಶಸ್ತಿ ಮಾನ್ಯತೆಯಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಇದು ಭಾರತದ ಹೆಚ್ಚುತ್ತಿರುವ ಜಾಗತಿಕ ಸ್ಥಾನಮಾನವೊಂದು ತೋರಿಸಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಮೋದಿಯವರಿಗೆ ದೊರಕಿರುವ 35ನೇ ಜಾಗತಿಕ ಗೌರವ ಇದಾಗಿದ್ದು ಅವರ ನಾಯಕತ್ವ ಜಾಗತಿಕ ಶಾಂತಿಯ ಬದ್ಧತೆ ಹಾಗೂ ಅಭಿವೃದ್ಧಿಯ ದೃಷ್ಟಿಕೋನಕ್ಕೆ ವಿಶ್ವದ ಮನ್ನಣೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಭಾರತ ಮತ್ತು ಉಜ್ಬೇಕಿಸ್ತಾನದ ಬಾಂಧವ್ಯ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಉನ್ನತೀಕರಣಗೊಳ್ಳುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಉಭಯ ದೇಶಗಳು ಯುರೇನಿಯಂ ಪೂರೈಕೆಗಾಗಿ ದೀರ್ಘಾವಧಿಯ ಒಪ್ಪಂದವನ್ನು ಮಾಡಿಕೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ದ್ವಿಪಕ್ಷೀಯ ಸಹಕಾರದ ಎಲ್ಲ ಅಂಶಗಳಿಗೆ ನಿಕಟ ಸಮನ್ವಯದ ಮೂಲಕ ಮಾರ್ಗದರ್ಶನ ನೀಡಲು ವಿದೇಶಾಂಗ ಸಚಿವರ ಮಟ್ಟದಲ್ಲಿ ಸಮನ್ವಯ ಮಂಡಳಿಯನ್ನು ಸ್ಥಾಪಿಸಲಾಗುವುದು ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. September 1 ಉಜ್ಬೇಕಿಸ್ತಾನದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಅಲ್ಲಿನ ಜನತೆಗೆ ಪ್ರಧಾನಮಂತ್ರಿ ಶುಭಾಶಯ ಕೋರಿದ್ದಾರೆ. ಆರೋಗ್ಯಕರ ಮತ್ತು ಉಜ್ವಲ ಭವಿಷ್ಯದ ಸಂಕಲ್ಪದ ಸಾಕಾರಕ್ಕೆ ದೇಶದಾದ್ಯಂತ ಜನರು, ವಿಶೇಷವಾಗಿ ಯುವಜನರು, ಹೆಚ್ಚಿನ ಸಂಖ್ಯೆಯಲ್ಲಿ ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಭಾರತ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಆಕಾಶವಾಣಿಯ ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಅವರು, ಮಾದಕ ವ್ಯಸನ ಕೇವಲ ಆ ವ್ಯಕ್ತಿಯನ್ನು ಮಾತ್ರ ಬಾಧಿಸುವುದಿಲ್ಲ, ಅದರ ಪರಿಣಾಮ ಇಡೀ ಕುಟುಂಬ ಮತ್ತು ಸಮಾಜದ ಮೇಲಾಗುತ್ತದೆ. ಹೀಗಾಗಿ ಮನಮುಟ್ಟುವ ಘೋಷಣೆ, ಸೃಜನಶೀಲ ಹಾಡುಗಳ ಮೂಲಕ ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಯುವಜನರು ಜಾಗೃತಿ ಮೂಡಿಸುವಂತೆ ಕರೆ ನೀಡಿದರು. ಮಹಿಳೆಯರ ಸ್ವಾವಲಂಬನೆಯ ಅಗತ್ಯದ ಬಗ್ಗೆ ಒತ್ತಿ ಹೇಳಿರುವ ಪ್ರಧಾನಮಂತ್ರಿ, ಪಿಎಂ ಸ್ವನಿಧಿ ಯೋಜನೆಯ ಮೂಲಕ ಲಕ್ಷಾಂತರ ಮಹಿಳೆಯರು ಹೊಸ ಬಲವನ್ನು ಪಡೆದಿದ್ದು ಈ ಯೋಜನೆಯ ನೆರವಿನೊಂದಿಗೆ ತಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳುತ್ತಿದ್ದಾರೆ ಎಂದರು. ಇದಕ್ಕೆ ನಿದರ್ಶನವಾಗಿ ಬೆಂಗಳೂರಿನ ನಿಂಗಮ್ಮ ಮತ್ತು ಗಾಜಿಯಾಬಾದ್ನ ಬಬಿತಾ ಶರ್ಮಾ ಅವರ ಯಶೋಗಾಥೆಯನ್ನು ನೀಡಿದರು. ಸುಮಾರು 46% ಮಹಿಳೆಯರು ಪಿಎಂ ಸ್ವನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದು, ಈ ಯೋಜನೆಯ ನೆರವು ಪಡೆದ 35 ಲಕ್ಷ ಮಹಿಳೆಯರು ಆತ್ಮವಿಶ್ವಾಸದಿಂದ ತಮ್ಮ

0: ಉದ್ಯಮದ ಜೊತೆಗೆ ಕುಟುಂಬವನ್ನು ಕೂಡ ಮುನ್ನಡೆಸುತ್ತಿದ್ದಾರೆ ಎಂದು ಅವರು ತಿಳಿಸಿದರು. ಬಾಹ್ಯಾಕಾಶಯಾನದ ಹೆಣ್ಣು ಮಕ್ಕಳ ಕನಸಿಗೆ ರೆಕ್ಕೆ ನೀಡಲು ಮಿಷನ್ ಶಕ್ತಿ ಸ್ಯಾಟ್ ಉಪಕ್ರಮ ಆರಂಭಿಸಲಾಗಿದೆ. ಇದರ ಮೂಲಕ 108 ದೇಶಗಳ 12,000 ವಿದ್ಯಾರ್ಥಿನಿಯರಿಗೆ ನಾವೀನ್ಯತಾ ಕ್ಷೇತ್ರದಲ್ಲಿ ಉಪಗ್ರಹ ತಂತ್ರಜ್ಞಾನವನ್ನು ಕಲಿಸುವ ಅವಕಾಶ ದೊರೆಯುತ್ತಿದೆ ಎಂದು ತಿಳಿಸಿದರು. ಸ್ವಚ್ಛತೆಯ ಅಗತ್ಯದ ಬಗ್ಗೆ ಪ್ರಸ್ತಾಪಿಸುತ್ತಾ ಉತ್ತರ ಪ್ರದೇಶದ ಆಕಾಶ್ ಮತ್ತು ರೋಹನ್ ಅವರು ನದಿಯ ಘಟ್ಟಗಳು ಸೇರಿದಂತೆ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸಲು ಇತರರಿಗೆ ಪ್ರೇರಣೆ ನೀಡಿರುವುದನ್ನು ಪ್ರಧಾನಿ ಉಲ್ಲೇಖಿಸಿದರು. ಒಂದು ಸ್ಥಳವನ್ನು ಸ್ವಚ್ಛವಾಗಿಡುವ ಸಂಕಲ್ಪ ಜನರ ಸ್ವಯಂ ಬದ್ಧತೆಯಾದಾಗ ಆ ಸ್ಥಳದ ಸಂಪೂರ್ಣ ಗುರುತೇ ಬದಲಾಗುತ್ತದೆ ಎಂದರು. ಅಮರನಾಥ ಯಾತ್ರೆಯ ಸಂದರ್ಭದಲ್ಲಿ 400 ಮೆಟ್ರಿಕ್ ಟನ್ಗೂ ಅಧಿಕ ತ್ಯಾಜ್ಯವನ್ನು ಸಂಗ್ರಹಿಸಿ ಸಂಸ್ಕರಿಸಲಾಗಿದೆ ಎಂದು ತಿಳಿಸಿದ ಅವರು, ಒಡಿಶಾದ ದೇಬ್ರಿಗಡ ಪ್ರದೇಶದ ದೋದ್ರೋ ಕುಸುಮ್ನ ಮೈಥಿಲಿ ಭೂವೆ ಅವರು ಪ್ರಕೃತಿಯ ಸಂರಕ್ಷಣೆಯೊಂದಿಗೆ ಜೀವನದಲ್ಲಿ ಸಮೃದ್ಧಿ ಸಾಧಿಸಲು ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು. ಮುಂಬೈನ ಕೃಷ್ಣ ಶೇಷಾದ್ರಿ ಅವರು ರೂಪಿಸಿರುವ ಭಾರತರಾಜ್ಯ.com ಎಂಬ ವಿಶಿಷ್ಟ ಜಾಲತಾಣದ ಬಗ್ಗೆಯೂ ಮಾತನಾಡಿದ ಅವರು, ಈ ಜಾಲತಾಣದಲ್ಲಿ ಯಾವುದೇ ವರ್ಷವನ್ನು ಆಯ್ಕೆ ಮಾಡಿದರೆ ಆ ಕಾಲದಲ್ಲಿ ಭಾರತದ ಯಾವ ಭಾಗದಲ್ಲಿ ಯಾರ ಆಳ್ವಿಕೆ ಇತ್ತು ಎಂಬ ಮಾಹಿತಿಯನ್ನು ಸುಲಭವಾಗಿ ತಿಳಿಯಬಹುದಾಗಿದೆ. ಇತಿಹಾಸ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಇತರರು ಕೂಡ ಭಾರತದ ಗತಕಾಲದ ಮಾಹಿತಿ ಪಡೆಯಬಹುದು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಾಷ್ಟೀಯ ಕೈಮಗ್ಗ ದಿನ, ಭಾರತ ಬಿಟ್ಟು ತೊಲಗಿ ಚಳುವಳಿಯ ಸ್ಮರಣೆ, ವಿಭಜನೆಯ ಭೀಕರತೆ ಸ್ಮೃತಿ ದಿನ ಮೊದಲಾದವು ಸೇರಿದಂತೆ ಈ ತಿಂಗಳಲ್ಲಿ ದೇಶಭಕ್ತಿಯು ವೈವಿಧ್ಯಮಯವಾಗಿ ಅಭಿವ್ಯಕ್ತಗೊಂಡಿದೆ. ಹರ್ ಘರ್ ತಿರಂಗ ಅಭಿಯಾನ ಈ ಭಾವಕ್ಕೆ ಮತ್ತಷ್ಟು ಚೈತನ್ಯ ತುಂಬಿದೆ. ಕೃಷ್ಣ ಜನ್ಮಾಷ್ಟಮಿ, ವಿಶ್ವಕರ್ಮ ಜಯಂತಿ ಸೇರಿದಂತೆ ಮುಂದಿನ ತಿಂಗಳ ಎಲ್ಲ ಹಬ್ಬ ಉತ್ಸವಗಳಿಗೆ ಇದೇ ವೇಳೆ ಪ್ರಧಾನಮಂತ್ರಿ ಶುಭ ಹಾರೈಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆ ಆರಂಭವಾಗಿ ಇಂದಿಗೆ 3 ವರ್ಷಗಳಾಗಿದ್ದು ಹೆಣ್ಣು ಮಕ್ಕಳಲ್ಲಿ ಸಬಲೀಕರಣದ ಭರವಸೆ ತುಂಬಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಗೃಹಲಕ್ಷ್ಮಿ ಎಂದರೆ ಕೇವಲ 2,000 ರೂಪಾಯಿಯಲ್ಲ, ಅದು ಒಬ್ಬ ತಾಯಿಯ ಕಣ್ಣಲ್ಲಿ ನೆಮ್ಮದಿಯಾಗಿ, ಮಹಿಳೆಯರಿಗೆ ಆತ್ಮಗೌರವವಾಗಿ, ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗಿ, ವಿವಿಧ ರೀತಿಯಲ್ಲಿ ಸ್ವಾವಲಂಬನೆಗೆ ಪೂರಕವಾಗಿದೆ. 3 ವರ್ಷಗಳ ಗೃಹಲಕ್ಷ್ಮಿ ಯೋಜನೆಯ ಯಶಸ್ವಿ ಪಯಣ ಲಕ್ಷಾಂತರ ಮಹಿಳೆಯರ ಬದುಕಿನಲ್ಲಿ ಹೊಸ ಭರವಸೆ ಮೂಡಿಸಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರವು 3 ವರ್ಷಗಳ ಹಿಂದೆ ಈ ದಿನದಂದು ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿದ್ದು, ಇದು ಲಕ್ಷಾಂತರ ಮಹಿಳೆಯರ ದೈನಂದಿನ ವೆಚ್ಚಗಳಿಗೆ ನೆರವಾಗಿ ಅವರಲ್ಲಿ ಆಶಾಕಿರಣ ಮೂಡಿಸಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ವಿಶ್ವಾಸಾರ್ಹತೆಯೇ ಪತ್ರಿಕೋದ್ಯಮದ ಪ್ರಮುಖ ನೈತಿಕ ಮೌಲ್ಯವೆಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಕೇರಳದ ಅಲಪ್ಪುಳದಲ್ಲಿ ಕೇರಳ ಕೌಮುದಿ ಪತ್ರಿಕೆಯ 115ನೇ ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, 100 ಶತಮಾನಕ್ಕೂ ಹೆಚ್ಚು ಕಾಲ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ನೈತಿಕ ಮೌಲ್ಯಗಳನ್ನು ತ್ಯಜಿಸದೆ ಸೇವೆ ಸಲ್ಲಿಸುತ್ತಿರುವ ಪತ್ರಿಕೆಯನ್ನು ಉಪರಾಷ್ಟ್ರಪತಿ ಅಭಿನಂದಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್, ಸಚಿವ ರೋಜಿ ಎಂ ಜಾನ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸಿಗಲಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಮಾಹಿತಿಯಲ್ಲಿ ಸತ್ಯಾಂಶವಿಲ್ಲವೆಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸಾಲ ಮಂಜೂರಾತಿ ಪತ್ರ ನಕಲಿ ಎಂದು ವಾರ್ತಾಶಾಖೆ ಪಿಐಬಿಯ ಸತ್ಯಶೋಧನಾ ಘಟಕ ತಿಳಿಸಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಸಾಲ ಪಡೆಯಲು ಸಮೀಪದ ಬ್ಯಾಂಕ್ ಶಾಖೆಗಳು, ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ನೋಂದಾಯಿತ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು, ಸೂಕ್ಷ್ಮ ಹಣಕಾಸು ಸಂಸ್ಥೆಗಳು ಸೇರಿದಂತೆ ಅಧಿಕೃತ ಹಣಕಾಸು ಸಂಸ್ಥೆಗಳನ್ನು ಸಂಪರ್ಕಿಸಬಹುದು ಎಂದು ಪಿಐಬಿ ತಿಳಿಸಿದೆ. ದುಬೈನಲ್ಲಿ ಇಂದು ನಡೆಯಲಿರುವ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಥಾಯ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ದುಬೈನ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಮಹಿಳಾ ಏಷ್ಯಾ ಟಿ20 ಪಂದ್ಯಾವಳಿ ಶುಕ್ರವಾರ ಆರಂಭವಾಗಿದ್ದು ಒಟ್ಟು 8 ತಂಡಗಳು ಏಷ್ಯಾಕಪ್ನಲ್ಲಿ ಸ್ಪರ್ಧಿಸುತ್ತಿವೆ. ಇದನ್ನು 2 ಗುಂಪುಗಳಾಗಿ ವಿಂಗಡಿಸಲಾಗಿದ್ದು ಭಾರತ

0: ತಂಡ ಪಾಕಿಸ್ತಾನ, ಥಾಯ್ಲೆಂಡ್ ಮತ್ತು ಹಾಂಗ್ಕಾಂಗ್ ಜೊತೆಗೆ ಗ್ರೂಪ್ ಎನಲ್ಲಿ ಸ್ಥಾನ ಪಡೆದಿದ್ದರೆ ಬಾಂಗ್ಲಾದೇಶ, ಇಂಡೋನೇಷ್ಯಾ, ಶ್ರೀಲಂಕಾ ಮತ್ತು ಯುಎಇ ತಂಡಗಳು ಗ್ರೂಪ್ ಬಿನಲ್ಲಿ ಆಡಲಿವೆ. ಅಗ್ರ ಎರಡು ತಂಡಗಳು ಸೆಮಿಫೈನಲ್ಗೆ ಅರ್ಹತೆ ಪಡೆಯಲಿವೆ. ಸೆಪ್ಟೆಂಬರ್ 5ರಂದು ಭಾರತ ಪಾಕಿಸ್ತಾನ ನಡುವೆ ಪಂದ್ಯ ನಡೆಯಲಿದೆ. ಬೆಲ್ಜಿಯಂನಲ್ಲಿ ಇಂದು ನಡೆಯಲಿರುವ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಜರ್ಮನಿ ಮತ್ತು ಸ್ಪೇನ್ ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಉಜ್ಬೇಕಿಸ್ತಾನದ ಅತ್ಯುನ್ನತ ಗೌರವ. ಪ್ರಧಾನ, ಹೆಣ್ಣು ಮಕ್ಕಳ ಅಭ್ಯುದಯಕ್ಕೆ ಕೇಂದ್ರ ಸರ್ಕಾರದಿಂದ ಹಲವು ಕ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ವಿವರಣೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಗೆ ಇಂದು 3 ವರ್ಷ, ಮಹಿಳೆಯರಿಗೆ ಆಶಾಕಿರಣ. ಹಾಗೂ ದುಬೈನಲ್ಲಿಂದು T20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯ, ಭಾರತ ಮತ್ತು ಥಾಯ್ಲೆಂಡ್ ವನಿತೆಯರ ತಂಡ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃತಕ ಬುದ್ಧಿಮತ್ತೆ ಮತ್ತು ಸಮಾಜದ ಮೇಲೆ ಅದರ ಪ್ರಭಾವ, ಈ ಕುರಿತು ಮಾತನಾಡುತ್ತಾರೆ ರಾಜೇಂದ್ರ ತೊದಲಬಾಗಿ ಅವರು.
2: ನಾನು ನನ್ನ ಭಾಷಣವನ್ನು ಒಂದು ಸಣ್ಣ ಕಥೆಯಿಂದ ಪ್ರಾರಂಭಿಸುತ್ತೇನೆ. ಮಹಾರಾಷ್ಟ್ರದ ಒಂದು ಹಳ್ಳಿಯ ರೈತನು ಬೆಳಗ್ಗೆ ಏಳುತ್ತಾನೆ. ಹೊಲಕ್ಕೆ ಹೋಗುವ ಮೊದಲು ಅವನು ತನ್ನ ಸ್ಮಾರ್ಟ್ಫೋನ್ನಲ್ಲಿ ಒಂದು ಅಪ್ಲಿಕೇಶನ್ ಓಪನ್ ಮಾಡುತ್ತಾನೆ. ಆ ಅಪ್ಲಿಕೇಶನ್ ಅವನಿಗೆ ತಿಳಿಸುತ್ತದೆ, ಮಧ್ಯಾಹ್ನದ ವೇಳೆಯಲ್ಲಿ ಮಳೆಯ ಸಂಭವ ಇದೆ, ಅದಕ್ಕಾಗಿ ಬೆಳೆಗಳಿಗೆ ನೀರೆರೆಯುವುದನ್ನು ಮುಂದೂಡಲು ಸೂಚಿಸುತ್ತದೆ. ಇದಲ್ಲದೆ ಅವನ ಬೆಳೆಯ ಚಿತ್ರಗಳನ್ನು ವಿಶ್ಲೇಷಿಸಿ ಹಾನಿಕಾರಕ ಕೀಟದ ದಾಳಿಯ ಸಂಭವದ ಬಗ್ಗೆ ಎಚ್ಚರಿಸುತ್ತದೆ. ರೈತನು ಅರ್ಥ ಮಾಡಿಕೊಳ್ಳದಿದ್ದರೂ ಕೃತಕ ಬುದ್ಧಿಮತ್ತೆ ಅವನ ಉತ್ತಮ ನಿರ್ಧಾರಗಳಲ್ಲಿ ಸಹಾಯ ಮಾಡುತ್ತಿದೆ. ಇನ್ನೊಂದು ವೈದ್ಯಕೀಯ ರಂಗದ ಉದಾಹರಣೆಯನ್ನು ನೋಡೋಣ. ಬೆಂಗಳೂರಿನ ಒಂದು ಆಸ್ಪತ್ರೆಗೆ ವೈದ್ಯರು ರೋಗಿಯ ಎದೆಯ ಸ್ಕ್ಯಾನ್ ಪರಿಶೀಲಿಸುತ್ತಿದ್ದಾರೆ. ವೈದ್ಯರ ಜೊತೆಗೆ ಒಂದು ಎಐ ವ್ಯವಸ್ಥೆ ಸ್ಕ್ಯಾನ್ನಲ್ಲಿ ಸಣ್ಣ ಮಾದರಿಗಳನ್ನು, ಅಂದರೆ ಪ್ಯಾಟರ್ನ್ಸ್ಗಳನ್ನು ಗುರುತಿಸುತ್ತಿದೆ. ಅವು ಮೊದಲಿನ ಹಂತದಲ್ಲಿ ಕಾಯಿಲೆಯನ್ನು ಸೂಚಿಸಬಹುದು. ಎಐ ವೈದ್ಯರನ್ನು ಬದಲಾಯಿಸುವುದಿಲ್ಲ, ಆದರೆ ಮುಖ್ಯವಾದ ವಿವರಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ರೈತರಿಂದ ವೈದ್ಯರವರೆಗೂ, ವಿದ್ಯಾರ್ಥಿಗಳಿಂದ ಅಂಗಡಿಯವರವರೆಗೂ ಕೃತಕ ಬುದ್ಧಿಮತ್ತೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಿಧಾನವಾಗಿ ಸೇರಿಕೊಳ್ಳುತ್ತಿದೆ. ನಾನು ಇಂದು ಮಾತನಾಡಲು ಬಯಸುವುದು ಎಐ ಎಂದರೆ ಏನು, ಅದು ಹೇಗೆ ಬೆಳೆಯಿತು, ಯಾರು ಅದನ್ನು ನಿರ್ಮಿಸಿದ್ದಾರೆ, ಸಮಾಜ ಮತ್ತು ಆರ್ಥಿಕತೆಗೆ ಅದರ ಪ್ರಭಾವ ಏನು ಮತ್ತು ನಮ್ಮ ಭವಿಷ್ಯಕ್ಕೆ ಇದರ ಅರ್ಥ ಏನು ಎಂಬುದಾಗಿದೆ. ಕೃತಕ ಬುದ್ಧಿಮತ್ತೆ ಅಥವಾ ಎಐ ಎಂದರೆ ಸಾಧಾರಣವಾಗಿ ಮಾನವರ ಬುದ್ಧಿಮತ್ತೆಯ ಅಗತ್ಯವಿರುವ ಕಾರ್ಯಗಳನ್ನು ಯಂತ್ರಗಳು ನೆರವೇರಿಸುವುದು. ಈ ಕಾರ್ಯಗಳು ಯಾವವೆಂದರೆ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವುದು, ಚಿತ್ರಗಳನ್ನು ಅಥವಾ ಧ್ವನಿಯನ್ನು ಗುರುತಿಸುವುದು, ಅನುಭವದಿಂದ ಕಲಿಯುವುದು, ನಿರ್ಧಾರ ತೆಗೆದುಕೊಳ್ಳುವುದು. ನಾವು ನಮ್ಮ ಅನೇಕ ದಿನಚರ್ಯೆಯಲ್ಲಿ ಎಐ ಅನ್ನು ಗಮನಿಸದೇ ಆಗಲೇ ಉಪಯೋಗ ಮಾಡುತ್ತಿದ್ದೇವೆ. ನಿಮ್ಮ ಸ್ಮಾರ್ಟ್ಫೋನ್ ಮುಖಮುದ್ರೆ ಮೂಲಕ ತೆರೆಯುವಾಗ ಬೆಂಗಳೂರು ಟ್ರಾಫಿಕ್ಗೆ ತ್ವರಿತ ಮಾರ್ಗವನ್ನು ಸೂಚಿಸುವ ನ್ಯಾವಿಗೇಷನ್ ಅಪ್ಲಿಕೇಶನ್ ಬಳಸಿದಾಗ ಅಥವಾ ಡಿಜಿಟಲ್ ಸಹಾಯಕನು ನಿಮ್ಮ ಪ್ರಶ್ನೆಗೆ ಉತ್ತರಿಸುವಾಗ ಎಐ ಶಾಂತವಾಗಿ ಹಿಂದೆ ಕೆಲಸ ಮಾಡುತ್ತಿದೆ. ಎಐ ಅನ್ನು ಒಂದು ವಿದ್ಯಾರ್ಥಿ ಕಲಿಯುತ್ತಿರುವಂತೆ ಕಲ್ಪಿಸಿ ಹೆಚ್ಚು ಉದಾಹರಣೆಗಳನ್ನು ಕಂಡಂತೆ ಅದು ಹೆಚ್ಚು ಉತ್ತಮವಾಗಿ ಮಾದರಿಗಳನ್ನು, ಅಂದರೆ ಪ್ಯಾಟರ್ನ್ಸ್ಗಳನ್ನು ಗುರುತಿಸುತ್ತದೆ. ಎಐ ಅರ್ಥ ಮಾಡಿಕೊಳ್ಳಲು ನಾವು ಕೆಲವು ಸರಳ ಪದಗಳನ್ನು ತಿಳಿದುಕೊಳ್ಳುವುದು ಅವಶ್ಯ. ಆ ಪದಗಳೆಂದರೆ ಡೇಟಾ ಅಥವಾ ದತ್ತಾಂಶ, ಎಐ ಕಲಿಯುವ ತಾಜಾ ಮಾಹಿತಿ. ಉದಾಹರಣೆ, ನಾಯಿ ಮತ್ತು ಬೆಕ್ಕಿನ ಸಾವಿರಾರು ಚಿತ್ರಗಳು ಕಂಪ್ಯೂಟರ್ಗೆ ವ್ಯತ್ಯಾಸ ತಿಳಿಯಲು ಸಹಾಯ ಮಾಡುತ್ತವೆ. ಅಲ್ಗಾರಿದಮ್ ಅಥವಾ ಶಿಸ್ತುಬದ್ಧ ಕ್ರಮಾವಳಿ, ಕಂಪ್ಯೂಟರ್ ಸಮಸ್ಯೆ ಪರಿಹರಿಸಲು ಅನುಸರಿಸಬೇಕಾದ ಹಂತಗಳ ಸರಣಿ. ಯಂತ್ರ ಕಲಿಕೆ ಅಥವಾ ಮಷೀನ್ ಲರ್ನಿಂಗ್, ಪ್ರತಿ ನಿಯಮವನ್ನು ಪ್ರೋಗ್ರಾಂ ಮಾಡುವ ಬದಲು ಕಂಪ್ಯೂಟರ್ ಡೇಟಾದಿಂದ ಪ್ಯಾಟರ್ನ್ ಕಲಿಯುತ್ತದೆ. ನರಜಾಲಗಳು ಅಥವಾ ನ್ಯೂರಲ್ ನೆಟ್ವರ್ಕ್ಸ್, ಮಾನವನ ಮೆದುಳಿನ ನ್ಯೂರಾನ್ಗಳಿಂದ ಪ್ರೇರಣೆಯಾದ ಕಂಪ್ಯೂಟರ್ ವ್ಯವಸ್ಥೆಗಳು. ಎಐ ಅರ್ಥ ಮಾಡಿಕೊಳ್ಳಲು ಮುಖ್ಯವಾಗಿ ಎಐನಲ್ಲಿ ದತ್ತಾಂಶವನ್ನು ಕಲಿಯುವುದು ಮತ್ತು ನಿರೀಕ್ಷೆಗಳನ್ನು ಮಾಡುವುದು. ಎಐ

ವ್ಯವಸ್ಥೆ ಇದು ಹೇಗೆ ಪ್ರಾರಂಭವಾಯಿತು? ಬುದ್ಧಿವಂತ ಯಂತ್ರಗಳ ಕಲ್ಪನೆ ಹಲವು ದಶಕಗಳ ಹಿಂದೆ ಪ್ರಾರಂಭವಾಯಿತು. 1940-50 ದಶಕದಲ್ಲಿ ಗಣಿತಜ್ಞ ಅಲೆನ್ ಟೂರಿಂಗ್ ಕೇಳಿದ ಪ್ರಶ್ನೆ ಏನೆಂದರೆ, ಯಂತ್ರಗಳು ಚಿಂತಿಸಬಹುದೇ? ಅವರು ಅದಕ್ಕೆ ಟೂರಿಂಗ್ ಟೆಸ್ಟ್ ಅನ್ನು ಸೂಚಿಸಿದರು. ಅದು ಯಂತ್ರವು ಮಾನವರಂತಹ ಸಂಭಾಷಣೆ ಮಾಡಬಹುದೇ ಎಂಬುದನ್ನು ಪರಿಶೀಲಿಸುವ ವಿಧಾನ. 1956 ಡಾರ್ಟ್ಮೌತ್ ಕಾಲೇಜ್ ಅಮೆರಿಕದಲ್ಲಿ ವಿಜ್ಞಾನಿಗಳು ಸೇರುವ ಮೂಲಕ ಕೃತಕ ಬುದ್ಧಿಮತ್ತೆ ವಿಜ್ಞಾನದ ಕ್ಷೇತ್ರವನ್ನು ಸ್ಥಾಪಿಸಿದರು. ಅಲ್ಲಿ ಒಬ್ಬ ಸಂಶೋಧಕ ಜಾನ್ ಮ್ಯಾಕಾರ್ಥಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬ ಪದವನ್ನು ಜನಪ್ರಿಯಗೊಳಿಸಿದರು. ಹೆಚ್ಚು ವರ್ಷಗಳ ಕಾಲ ಪ್ರಗತಿ ನಿಧಾನವಾಗಿ ನಡೆಯಿತು. ಏಕೆಂದರೆ ಗಣಕಯಂತ್ರಕ್ಕೆ ದತ್ತಾಂಶವನ್ನು ವೇಗವಾಗಿ ಸಂಸ್ಕರಿಸಿ ಲೆಕ್ಕಾಚಾರ ಮಾಡುವ ಮತ್ತು ನಿರ್ವಹಿಸುವ ಶಕ್ತಿ ಕಡಿಮೆಯಾಗಿತ್ತು. ಅದರಂತೆಯೇ ದತ್ತಾಂಶದ ಲಭ್ಯತೆಯೂ ಸೀಮಿತವಾಗಿತ್ತು. ಆದರೆ 21ನೇ ಶತಮಾನದಲ್ಲಿ 3 ಪ್ರಮುಖ ಘಟಕಗಳು ಒಟ್ಟಿಗೆ ಬಂದಾಗ ಎಲ್ಲವೂ ಶರವೇಗದಲ್ಲಿ ಬದಲಾಯಿತು. ಅವುಗಳು ಶಕ್ತಿಶಾಲಿ ಕಂಪ್ಯೂಟರ್ಗಳು, ಇಂಟರ್ನೆಟ್ನಿಂದ ದೊಡ್ಡ ಪ್ರಮಾಣದ ದತ್ತಾಂಶದ ಲಭ್ಯತೆ,

0: ಹೆಚ್ಚಿನ ಸಂಖ್ಯೆಯ ಜನರು ತಿಳಿದುಕೊಳ್ಳಬೇಕು ಎಂದು ನೀವು ಭಾವಿಸುತ್ತೀರಿ?
1: ಸರ್, ನಮ್ಮ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಭಾರತೀಯ ಇತಿಹಾಸವನ್ನು ಕಲಿಸುವ ವಿಧಾನವು ಸಾಮಾನ್ಯವಾಗಿ ಒಂದೇ ಸಾಮ್ರಾಜ್ಯ ಅಥವಾ ಸಾಮ್ರಾಜ್ಯದ ದೃಷ್ಟಿಕೋನದ ಮೇಲೆ ಕೇಂದ್ರೀಕರಿಸುತ್ತದೆ. ಈ ನಿರ್ದಿಷ್ಟ ಸಾಮ್ರಾಜ್ಯಗಳು ಅಸಮಾನ ಗಮನವನ್ನು ಸೆಳೆಯುತ್ತವೆ. ಇದರ ಪರಿಣಾಮವಾಗಿ ಚೋಳರು, ಪಲ್ಲವರು, ಕಾಶ್ಮೀರದ ಕಾರ್ಕೂಟ ರಾಜವಂಶ ಅಥವಾ ಕನಿಷ್ಠ 600 ವರ್ಷಗಳ ಕಾಲ ಅಸ್ಸಾಂನಲ್ಲಿ ತಮ್ಮ ಸಂಸ್ಕೃತಿ ಮತ್ತು ಮೌಲ್ಯ ವ್ಯವಸ್ಥೆಯನ್ನ ಸಂರಕ್ಷಿಸಿದ ಅಹೋಂಗಳಂತಹ ಇತರ ಅನೇಕ ಮಹಾನ್ ಸಾಮ್ರಾಜ್ಯಗಳ ಬಗ್ಗೆ ನಮಗೆ ತಿಳಿದೇ ಇಲ್ಲ. ಆದ್ದರಿಂದ ಇಂಥ ಮಹಾನ್ ಸಾಮ್ರಾಜ್ಯಗಳ ಬಗ್ಗೆಯೂ ಜನರಿಗೆ ಮಾಹಿತಿಯನ್ನ ಒದಗಿಸುವ ಒಂದು ವೇದಿಕೆಯನ್ನ ರಚಿಸಬೇಕೆಂದು ನಾನು ಯೋಚಿಸಿದೆ.
0: ಕೃಷ್ಣ ಅವರೇ, ತಾವು ಇಷ್ಟೆಲ್ಲ ಪ್ರಯತ್ನಗಳನ್ನ ಮಾಡಿದ್ದೀರಿ, ನಾನು ನಿಮಗೆ ಒಂದು ಕಾಲ್ಪನಿಕ ಪ್ರಶ್ನೆ ಕೇಳ ಬಯಸುತ್ತೇನೆ. ಭಾರತೀಯ ಇತಿಹಾಸದ ಯಾವುದೇ 3 ವ್ಯಕ್ತಿಗಳೊಂದಿಗೆ ಮಾತನಾಡಲು ನಿಮಗೆ ಅವಕಾಶವಿದ್ದರೆ ನೀವು ಯಾರನ್ನು ಆಯ್ಕೆ ಮಾಡುತ್ತೀರಿ ಮತ್ತು ಏಕೆ?
1: ಆಗಲಿ ಸರ್, ಮೊದಲಿಗೆ ನಾನು ಚೋಳ ಸಾಮ್ರಾಜ್ಯದ ಅತ್ಯಂತ ಶಕ್ತಿಶಾಲಿ ಮತ್ತು ಮೇರು ರಾಜರುಗಳಾದ ರಾಜರಾಜ ಚೋಳ ಅಥವಾ ರಾಜೇಂದ್ರ ಚೋಳರೊಂದಿಗೆ ಮಾತನಾಡ ಬಯಸುತ್ತೇನೆ. ಶಿವನಿಗೆ ಸಮರ್ಪಿತವಾದ ಬೃಹದೀಶ್ವರ ದೇವಾಲಯ ಅಥವಾ ಗಂಗೈಕೊಂಡ ಚೋಳಪುರಂ ನಂತಹ ಬೃಹತ್ ಯೋಜನೆಗಳ ಹಿಂದಿನ ದೃಷ್ಟಿಕೋನವನ್ನ ನಾನು ಅರ್ಥ ಮಾಡಿಕೊಳ್ಳಲು ಬಯಸುತ್ತೇನೆ. ಆ ದೃಷ್ಟಿಕೋನ ಎಲ್ಲಿಂದ ಬಂತು, ಅಂತಹ ಸ್ಮಾರಕಗಳ ಯೋಜನೆಗಳನ್ನ ಅವರು ಹೇಗೆ ರೂಪಿಸಿದರು ಮತ್ತು ಕಾರ್ಯಗತಗೊಳಿಸಿದರು, ಮುಂದಿನ 1,000 ವರ್ಷಗಳವರೆಗೆ ಇತರರಿಗೆ ಸ್ಫೂರ್ತಿ ನೀಡುವಂತದ್ದನ್ನು ರಚಿಸಲು ಚಿಂತನೆಗೆ ಏನು ಪ್ರೇರಣೆ, ಅದನ್ನೇ ನಾನು ಅವರಿಂದ ತಿಳಿದುಕೊಳ್ಳಲು ಬಯಸುತ್ತೇನೆ. ಎರಡನೇ ವ್ಯಕ್ತಿತ್ವ ನನ್ನ ಅಭಿಪ್ರಾಯದಲ್ಲಿ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಉಲ್ಲೇಖವಿರುವಂತಹ ಹೇಮು. ನಾವು ಸಾಮಾನ್ಯವಾಗಿ ನಮ್ಮ ಇತಿಹಾಸ ಪುಸ್ತಕದಲ್ಲಿ ಅವರ ಬಗ್ಗೆ 2 ಅಥವಾ 3 ಸಾಲುಗಳನ್ನ ಮಾತ್ರ ಓದುತ್ತೇವೆ. ಹೇಮು ಒಬ್ಬ ಸಾಮಾನ್ಯ ವ್ಯಕ್ತಿ, ವ್ಯಾಪಾರಿಯಾಗಿದ್ದರು, ಮುಂದೆ ಒಂದು ಸಾಮ್ರಾಜ್ಯವನ್ನೇ ನಿರ್ಮಿಸಿದರು. ಅವರು ಕೇವಲ ಸಾಮ್ರಾಜ್ಯ ನಿರ್ಮಾಪಕರಲ್ಲ, ಜೊತೆಗೆ ಮಿಲಿಟರಿ ಚಿಂತಕರೂ ಆಗಿದ್ದರು, ಅಲ್ಲದೆ ಸೇನಾ ಮೇಧಾವಿ ಆಗಿದ್ದರು ಎಂಬುದು ಬಹಳ ಜನರಿಗೆ ತಿಳಿದೇ ಇಲ್ಲ. ಅವರು ತಮ್ಮ ಕಾಲಘಟ್ಟದಲ್ಲಿ 23 ಯುದ್ಧಗಳನ್ನ ಮಾಡಿದರು ಮತ್ತು ಅವುಗಳಲ್ಲಿ 22 ಯುದ್ಧಗಳನ್ನ ಗೆದ್ದರು. ಅವರ ಆಲೋಚನಾ ಪ್ರಕ್ರಿಯೆಯನ್ನು ಮತ್ತು ಅವರನ್ನು ಸಾಮಾನ್ಯ ಮನುಷ್ಯನಿಂದ ಅಂತಹ ಶಕ್ತಿಶಾಲಿ ರಾಜನನ್ನಾಗಿ ಪರಿವರ್ತಿಸಿದ ಪ್ರಯಾಣವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನನಗೆ ತೀವ್ರ ಆಸಕ್ತಿ ಇದೆ. ಮೂರನೆಯ ವ್ಯಕ್ತಿತ್ವ ಬಹಳ ಆಸಕ್ತಿಕರವಾದದ್ದು. ಸರ್, ಆಕೆ ಓರ್ವ ಮಹಿಳೆ, ಒಡಿಶಾದ ಭೌಮಕಾರ ರಾಜವಂಶಕ್ಕೆ ಸೇರಿದ ತ್ರಿಭುವನ ಮಹಾದೇವಿ. ಆಕೆಯ ಕತೆ ನಿಜಕ್ಕೂ ಬಹಳ ಆಸಕ್ತಿದಾಯಕವಾಗಿದೆ. ಕ್ರಿಸ್ತ ಶಕ 850 ಸುಮಾರಿಗೆ ನೆರೆಯ ಪಾಲ ಸಾಮ್ರಾಜ್ಯದವರು ಆಕೆಯ ರಾಜ್ಯವನ್ನು ಆಕ್ರಮಿಸಿದಾಗ ಅಲ್ಲಿಯ ರಾಜ ಆಕೆಯ ಪತಿ ಯುದ್ಧದಲ್ಲಿ ಹುತಾತ್ಮರಾದರು. ಈ ಬಿಕ್ಕಟ್ಟು ಸಾಮ್ರಾಜ್ಯವನ್ನು ದುರ್ಬಲಗೊಳಿಸಿತು. ಇದರಿಂದಾಗಿ ರಾಜ್ಯದ ಪ್ರಮುಖರು ಮತ್ತು ಇತರ ನಾಯಕರು ರಾಜ್ಯ ತ್ಯಜಿಸಿ ಹೊರನಡೆದರು. ಆ ಸಮಯದಲ್ಲಿ ತ್ರಿಭುವನ ಮಹಾದೇವಿ ಅಧಿಕಾರ ವಹಿಸಿಕೊಳ್ಳಲು ಮುಂದಾದರು. ಅವರು ಭಾರತದ ಮೊದಲ ಸ್ವತಂತ್ರ ಮಹಿಳಾ ಆಡಳಿತಗಾರರಲ್ಲಿ ಒಬ್ಬರಾದರು. ಆಡಳಿತವನ್ನು ಸ್ಥಿರಗೊಳಿಸಿದರು. ಅಷ್ಟೇ ಅಲ್ಲ, ಮುಂದಿನ 100 ವರ್ಷಗಳವರೆಗೆ ಕಳಿಂಗ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಮೇಲೆ ಆಳ್ವಿಕೆ ಮುಂದುವರಿಸುವ ಮಟ್ಟಿಗೆ ರಾಜ್ಯವನ್ನ ಬಲಿಷ್ಠಗೊಳಿಸಿದರು. ಇವರು ನಾವು ಭೇಟಿಯಾಗಲು ಇಷ್ಟಪಡುವ 3 ಐತಿಹಾಸಿಕ ವ್ಯಕ್ತಿಗಳು ಸರ್.
0: ಕೃಷ್ಣ ಅವರೇ, ಈಗ ನೀವು ಇತಿಹಾಸದ ಅನುಭವ ಪಡೆಯುತ್ತಿರುವಂತೆ ಭಾಸವಾಗುತ್ತಿದೆ ಅಲ್ಲವೇ? ತಾವು ಇತಿಹಾಸದಲ್ಲಿಯೇ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೀರಿ. ನೋಡಿ, ನಾನು ಕೂಡ ನಿಮ್ಮ ವೆಬ್ಸೈಟ್ಗೆ ಬಹಳ ಕುತೂಹಲದಿಂದಲೇ ಭೇಟಿ ನೀಡಿದ್ದೇನೆ. ನನಗೆ ಅತ್ಯಂತ ಆಸಕ್ತಿದಾಯಕವೆನಿಸಿದ್ದೇನೆಂದರೆ ನಿಮ್ಮ ಸೈಟ್ನಲ್ಲಿ ಜನರು ತಿದ್ದುಪಡಿಗಳು ಮತ್ತು ಸಲಹೆಗಳನ್ನು ನೀಡಬಹುದಾದ ಒಂದು ಟ್ಯಾಬ್ ಕೂಡ ಇದೆ. ಅಂತಹ ರಚನಾತ್ಮಕ ಪ್ರತಿಕ್ರಿಯೆಗೆ ಮುಕ್ತವಾಗಿರುವುದು ಒಂದು ದೊಡ್ಡ ವಿಷಯವೇ ಆಗಿದೆ. ನೀವು ಜನರಿಂದ ಸಲಹೆಗಳನ್ನು ಸ್ವೀಕರಿಸಲು ಪ್ರಾರಂಭಿಸಿದ್ದೀರಾ ಮತ್ತು ನೀವು ಅದರ ಮೇಲೆ ಹೇಗೆ ಕೆಲಸ ಮಾಡುತ್ತೀರಿ?
1: ಹೌದು ಸರ್, ಈಗ ಜನರು

0: ಅವರಿಂದ ನಮಗೆ ಬಹಳಷ್ಟು ಸಲಹೆಗಳು ಬರುತ್ತಿವೆ. ಎರಡು ರೀತಿಯ ಸಲಹೆಗಳಿವೆ. ಒಂದು, ತಿದ್ದುಪಡಿಗಳನ್ನು ಸೂಚಿಸುವವು. ಈ ರಾಜ್ಯದಲ್ಲಿ, ಈ ಸಮಯದಲ್ಲಿ, ಈ ರಾಷ್ಟ್ರದಲ್ಲಿ ಈ ರಾಜ ಇದ್ದ ಅಥವಾ ಈ ಸಮಯದಲ್ಲಿ ಈ ಯುದ್ಧ ನಡೆದಿತ್ತು ಎಂದು ಹೇಳುವ ಕೆಲವು ಸಲಹೆಗಳು ಬರುತ್ತವೆ. ಇನ್ನೊಂದು ರೀತಿಯ ಸಲಹೆಗಳೆಂದರೆ, ನೀವು ಈ ವೈಶಿಷ್ಟ್ಯ ಸೇರಿಸಬಹುದು,
1: ಸರ್ವಶ್ರೇಷ್ಠರಲ್ಲ, ಅದನ್ನು ಗಮನದಲ್ಲಿಟ್ಟುಕೊಂಡೇ ತಿದ್ದುಪಡಿ ಟ್ಯಾಬನ್ನ ಸೇರಿಸಿದ್ದೇವೆ, ಇದು ಎಲ್ಲರಿಗೂ ಮುಕ್ತವಾಗಿರಬೇಕು, ಎಲ್ಲ ಕೊಡುಗೆಗಳ ಆಧಾರದ ಮೇಲೆ ಮುಂದಿನ ಕೆಲವು ವರ್ಷಗಳವರೆಗೆ ಇತಿಹಾಸವನ್ನು ಆಸಕ್ತಿದಾಯಕ ವಿಷಯವನ್ನಾಗಿ ಮಾಡುವ ಸೈಟನ್ನು ನಾವು ರಚಿಸಬೇಕು.
2: ಕೃಷ್ಣ ಅವರೇ, ತಾವು ನಿಜವಾಗಿಯೂ ಒಂದು ಮಹತ್ವದ ಕೆಲಸವನ್ನು ಮಾಡಿದ್ದೀರಿ. ನಿಮಗೆ ಇತಿಹಾಸದ ಹೊರತಾಗಿ ಇನ್ನೂ ಅನೇಕ ಹವ್ಯಾಸಗಳಿರಬೇಕಲ್ಲವೇ? ಬೇರೆ ಏನೇನು ಮಾಡುವಿರಿ?
1: ಇಲ್ಲ ಸರ್, ನಾನೇನು ಅಷ್ಟೊಂದು ಆಸಕ್ತಿಕರ ವ್ಯಕ್ತಿತ್ವದವನಲ್ಲ ಸರ್. ನನಗೆ ತಂತ್ರಜ್ಞಾನದಲ್ಲಿ ತುಂಬ ಆಸಕ್ತಿ ಇದೆ ಮತ್ತು ಇತಿಹಾಸದಲ್ಲಿಯೂ ಆಸಕ್ತಿ ಇದೆ. ಇನ್ನು ತಂತ್ರಜ್ಞಾನ ಮತ್ತು ಇತಿಹಾಸ ಎರಡೂ ಒಗ್ಗೂಡಿದ ಮೇಲೆ ಇಡೀ ದಿನ ಇದರಲ್ಲೇ ಮುಳುಗಿರುತ್ತೇನೆ.
2: ಸರಿ ಕೃಷ್ಣ ಅವರೇ, ನಿಮಗೆ ನನ್ನ ಅನಂತ ಶುಭಾಶಯಗಳು. ನೀವು ಒಂದು ಒಳ್ಳೆಯ ಆರಂಭ ಮಾಡಿದ್ದೀರಿ ಮತ್ತು ನಿಮ್ಮ ಶೈಲಿ ಹೇಗಿದೆ ಎಂದರೆ ಜನರು ಖಂಡಿತ ಒಗ್ಗೂಡುತ್ತಾರೆ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ. ನಿಮಗೆ ಅನೇಕಾನೇಕ ಶುಭಾಶಯಗಳು. ಸ್ನೇಹಿತರೆ, ಕೃಷ್ಣ ಅವರ ಈ ಪ್ರಯತ್ನ ಕೇವಲ ಇತಿಹಾಸದ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ನಮಗೆಲ್ಲರಿಗೂ ನಮ್ಮ ಗತಕಾಲವನ್ನು ಸ್ವಾರಸ್ಯಕರ ರೀತಿಯಲ್ಲಿ ತಿಳಿದುಕೊಳ್ಳಲು ನೆರವಾಗುತ್ತದೆ. ನಿಮ್ಮ ಬಳಿಯೂ ಇಂತಹ ಪ್ರಯತ್ನಗಳ ಕುರಿತು ಮಾಹಿತಿ ಇದ್ದರೆ ಅದನ್ನು ಖಂಡಿತವಾಗಿ ಹಂಚಿಕೊಳ್ಳಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಅನ್ನೋ ಈ ಅಭಿಯಾನ ಇಡೀ ದೇಶಾದ್ಯಂತ ಈಗ ತುಂಬ ವೇಗವಾಗಿ ಮುಂದೆ ಸಾಗ್ತಿದೆ. ಇದರ ಗುರಿ ತುಂಬ ಸ್ಪಷ್ಟವಾಗಿದೆ. ನಮ್ಮ ಯುವಜನತೆ ಮಾದಕ ವಸ್ತುಗಳಿಂದ ದೂರವಿರಬೇಕು, ಡ್ರಗ್ ಫ್ರೀ ಇಂಡಿಯಾ ಆಗಬೇಕು. ಬಹಳಷ್ಟು ಜನ, ಅದರಲ್ಲೂ ಮುಖ್ಯವಾಗಿ ನಮ್ಮ ಯುವಕರು ಸಾಲು ಸಾಲಾಗಿ ಇದರ ಜೊತೆ ಕೈಜೋಡಿಸುತ್ತಿದ್ದಾರೆ. ಕೊನೆಗೆ ಇದು ನಮ್ಮ ಭಾರತದ ಯುವಕರ ಆರೋಗ್ಯ, ಅವರ ಸಂತೋಷ ಮತ್ತು ಒಳ್ಳೆಯ ಭವಿಷ್ಯಕ್ಕಾಗಿ ನಾವೆಲ್ಲರೂ ಸೇರಿ ತೆಗೆದುಕೊಂಡಿರುವ ಒಂದು ದೃಢ ಸಂಕಲ್ಪ. ಸ್ನೇಹಿತರೆ, ಈ ಕುಡಿತ ಅಥವಾ ಮಾದಕ ವಸ್ತುಗಳ ಚಟ ಅನ್ನೋದು ಬರೀ ಒಬ್ಬ ವ್ಯಕ್ತಿಯನ್ನು ಮಾತ್ರ ಹಾಳು ಮಾಡಲ್ಲ, ಇದರ ಕೆಟ್ಟ ಪರಿಣಾಮ ಇಡೀ ಕುಟುಂಬ ಮತ್ತು ಸಮಾಜವೇ ಅನುಭವಿಸಬೇಕಾಗುತ್ತೆ. ಮಾದಕ ವಸ್ತುಗಳ ವಿರುದ್ಧ ಬೇರೆಯವರಿಗೆ ಜಾಗೃತಿ ಮೂಡಿಸುತ್ತಿರುವ ಹಾಗೆ ಈ ಚಟಕ್ಕೆ ಬಿದ್ದಿರೋರಿಗೆ ನೆರವಿನ ಹಸ್ತ ಚಾಚುತ್ತಿರೋ ಪ್ರತಿಯೊಬ್ಬರನ್ನೂ ನಾನು ಮನಸಾರೆ ಮೆಚ್ಚಿಕೊಳ್ತೀನಿ. ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ನೀವು ಏನಾದರೂ ಅದ್ಭುತವಾದ ಸ್ಲೋಗನ್ ಅಥವಾ ಘೋಷಣೆಗಳನ್ನು ರೆಡಿ ಮಾಡಬಾರದೇಕೆ? ನಮ್ಮ ಯುವ ಸಂಗೀತಗಾರರು ಮಾದಕ ವಸ್ತುಗಳಿಲ್ಲದ ಜೀವನ ಎಷ್ಟು ಚೆಂದ ಅನ್ನೋ ಸಂದೇಶ ಕೊಡುವ ಒಳ್ಳೆ ಹಾಡುಗಳನ್ನು ಕಟ್ಟಿಕೊಡಬಾರದೇಕೆ? ವಿದ್ಯಾರ್ಥಿಗಳು ಮತ್ತು ನಾಟಕ ತಂಡದವರು ಮಾದಕ ವಸ್ತುಗಳ ಅಪಾಯಗಳ ಬಗ್ಗೆ ಹಾಗೆ ಅದರಿಂದ ಆಚೆಗೆ ಬರೋ ಹಾದಿಗಳನ್ನು ತೋರಿಸುವ ತರಹದ ಹೃದಯ ತಟ್ಟುವ ಸಣ್ಣ ನಾಟಕಗಳನ್ನು ಬರೆಯಬಾರದೇಕೆ? ನಮ್ಮ ದೇಶದಲ್ಲಿ ಅದ್ಭುತವಾದ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೇನೂ ಕೊರತೆ ಇಲ್ಲ. ಸಮಾಜಕ್ಕೆ ಹೆಲ್ಪ್ ಆಗೋ ತರಹ ಬೇರೆ ಬೇರೆ ಭಾಷೆಗಳಲ್ಲಿ ಇಂಥ ಕಂಟೆಂಟ್ ಮಾಡಿ ಅಂತ ನಾನು ವಿನಂತಿ ಮಾಡಿಕೊಳ್ತೀನಿ. ನೀವು ಮಾಡೋ ಈ ಪ್ರಯತ್ನಗಳನ್ನು ಹ್ಯಾಶ್ಟ್ಯಾಗ್ ಬಳಸಿ ಸಾಮಾಜಿಕ ಮಾಧ್ಯಮದಲ್ಲೂ ಖಂಡಿತ ಹಂಚಿಕೊಳ್ಳಿ. ಯಾಕಂದರೆ ಕೆಲವೊಮ್ಮೆ ಇಂತಹ ಸೃಜನಶೀಲ ಪ್ರಯತ್ನಗಳು ಔಪಚಾರಿಕ ಅಭಿಯಾನಗಳಿಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ. ಬನ್ನಿ, ಭಾರತದ ಯುವಕರನ್ನು ಈ ಕೆಟ್ಟ ಚಟಗಳಿಂದ ದೂರವಿಡೋ, ಅವರನ್ನು ಮುಕ್ತವಾಗಿಡೋ ಈ ಪವಿತ್ರ ಕೆಲಸದಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಪಾತ್ರವನ್ನು ವಹಿಸೋಣ. ನಿಮ್ಮ ಪ್ರಯತ್ನಗಳನ್ನು ಹ್ಯಾಶ್ಟ್ಯಾಗ್ ನಶಾ ಮುಕ್ತ ಯುವ ಜೊತೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಿಯ ದೇಶವಾಸಿಗಳೇ, ಈ ಆಗಸ್ಟ್ ತಿಂಗಳಲ್ಲಿ ನಮಗೆಲ್ಲ ಎಲ್ಲೆಲ್ಲೂ ದೇಶಭಕ್ತಿಯ ಹಲವು ಬಣ್ಣಗಳು ಕಾಣಸಿಗುತ್ತವೆ. ಈ ಸಮಯದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ದೇಶಪ್ರೇಮದ ಭಾವನೆ ಇನ್ನೂ ಹೆಚ್ಚಾಗುತ್ತೆ. ರಾಷ್ಟ್ರೀಯ ಕೈಮಗ್ಗ ದಿನ, ಕ್ವಿಟ್ ಇಂಡಿಯಾ ಚಳವಳಿಯ ವಾರ್ಷಿಕೋತ್ಸವದಿಂದ ಹಿಡಿದು ದೇಶ ವಿಭಜನೆಯ ಭೀಕರತೆಯನ್ನು ನೆನಪಿಸಿಕೊಳ್ಳೋ ದಿನದವರೆಗೆ ಇವೆಲ್ಲವೂ ಈ ತಿಂಗಳನ್ನು ತುಂಬ ವಿಶೇಷ ಮಾಡುತ್ತವೆ. ಇನ್ನು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತೂ ಪ್ರತಿಯೊಬ್ಬ ದೇಶವಾಸಿ

ಜನತೆಯಲ್ಲೂ ಹೆಮ್ಮೆ ತುಂಬಿ ತುಳುಕುವಂತೆ ಮಾಡುತ್ತವೆ. ಹರ್ ಘರ್ ತಿರಂಗ ಅಭಿಯಾನ ಈ ಭಾವನೆಯನ್ನು ಇನ್ನಷ್ಟು ಗಟ್ಟಿ ಮಾಡಿದೆ. ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿರುವುದರಿಂದ ಈ ವರ್ಷ ಇನ್ನೂ ವಿಶೇಷವಾಗಿದೆ. ಈ ಸಲ 8 ಕೋಟಿಗೂ ಹೆಚ್ಚು ತ್ರಿವರ್ಣ ಧ್ವಜದ ಸೆಲ್ಫಿಗಳನ್ನು ಅಪ್ಲೋಡ್ ಮಾಡಲಾಗಿದೆ. ತ್ರಿವರ್ಣ ಧ್ವಜದ ಈ ಸಂಭ್ರಮ ಬರೀ ಭಾರತಕ್ಕೆ ಮಾತ್ರ ಸೀಮಿತವಾಗಿ ಉಳಿಯಲಿಲ್ಲ. ಈ ವರ್ಷ ಸೂರ್ಯಪಥ ತಿರಂಗ ಮೂಲಕ ನಮ್ಮ ರಾಷ್ಟ್ರಧ್ವಜ ಇಡೀ ಜಗತ್ತಿನಾದ್ಯಂತ ಒಂದು ಅಪರೂಪದ ಪ್ರಯಾಣ ಬೆಳೆಸಿತು. ಫಿಜಿ ದೇಶದ ಸುವಾದಲ್ಲಿ ಸೂರ್ಯನ ಮೊದಲ ಕಿರಣ ಬೀಳುತ್ತಿದ್ದ ಹಾಗೆ ತ್ರಿವರ್ಣ ಧ್ವಜ ಹಾರಿಸಲಾಯಿತು. ಅದಾದ ಮೇಲೆ ಏಷ್ಯಾ, ಆಫ್ರಿಕಾ, ಯುರೋಪ್, ಆಮೇಲೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋವರೆಗೂ ನಮ್ಮ ಭಾರತೀಯ ದೂತಾವಾಸ ಹಾಗೂ ಕಚೇರಿಗಳಲ್ಲಿ ತ್ರಿವರ್ಣ ಧ್ವಜ ರಾರಾಜಿಸಿತು. ನೀವು ಒಮ್ಮೆ ಊಹಿಸಿಕೊಂಡು ನೋಡಿ ಆ ದೃಶ್ಯಗಳು ಎಷ್ಟು ಅದ್ಭುತವಾಗಿ ಇರ್ತಿದ್ವು ಅಂತ. ಜಗತ್ತಿನಲ್ಲಿ ಸೂರ್ಯ ಮುನ್ನಡೆದ ಹಾಗೆಲ್ಲ ನಮ್ಮ ಭಾರತದ ತ್ರಿವರ್ಣ ಧ್ವಜವೂ ಹಾರಾಡ್ತಾ ಮುಂದೆ ಸಾಗಿತು. ಇಂಥ ಪ್ರಯತ್ನಗಳು ಇಡೀ ಸಮಾಜವನ್ನು ಒಂದೇ ದಾರದಲ್ಲಿ ಪೋಣಿಸುತ್ತವೆ. ಇವುಗಳಿಂದ ದೇಶದ ಜೊತೆ ನಮಗಿರೋ ಬಾಂಧವ್ಯ ಇನ್ನೂ ಆಳವಾಗುತ್ತೆ. ಈ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ತುಂಬ ತುಂಬ ಅಭಿನಂದನೆಗಳು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಊರು, ತಾಲೂಕು, ನಗರಗಳ ರಸ್ತೆಗಳಲ್ಲಿ ಪ್ರತಿದಿನ ಬೆಳಗ್ಗಿನಿಂದ ಸಂಜೆಯವರೆಗೂ ಲಕ್ಷಾಂತರ ಮಹಿಳೆಯರು ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿರುತ್ತಾರೆ. ಯಾರೋ ತರಕಾರಿ ಮಾರ್ತಾರೆ, ಇನ್ಯಾರೋ ಹಣ್ಣು, ಇನ್ಯಾರೋ ಚಹಾ ತಳ್ಳುವ ಗಾಡಿ ಇಟ್ಕೊಂಡಿರ್ತಾರೆ, ಇನ್ನು ಕೆಲವರು ಹೂವು, ದೀಪ ಮತ್ತು ಪೂಜೆ ಸಾಮಗ್ರಿಗಳನ್ನು ಮಾರ್ತಾರೆ. ಕೆಲವೊಮ್ಮೆ ಬರೀ ಸ್ವಲ್ಪ ಹಣದ ಅಭಾವ ಅವರ ವ್ಯಾಪಾರವನ್ನು ಬೆಳೆಯದಂತೆ ತಡೆದು ಬಿಡುತ್ತೆ. ಆದರೆ ಈಗ ಇಂತಹ ಲಕ್ಷಾಂತರ ತಾಯಂದಿರು ಮತ್ತು ಸಹೋದರಿಯರಿಗೆ PM ಸ್ವನಿಧಿ ಯೋಜನೆಯಿಂದ ಹೊಸ ಶಕ್ತಿ ಸಿಕ್ತಿದೆ. ಮಹಿಳಾ ಸಬಲೀಕರಣದ ಈ ಮಗ್ಗುಲ ಬಗ್ಗೆ ಎಷ್ಟು ಚರ್ಚೆಯಾಗಬೇಕೋ ಅಷ್ಟು ಆಗ್ತಿಲ್ಲ. PM ಸ್ವನಿಧಿ ಯೋಜನೆಯ ಫಲಾನುಭವಿಗಳಲ್ಲಿ ಸುಮಾರು 46% ಬರೀ ಮಹಿಳೆಯರೇ ಇದ್ದಾರೆ. ಅಂದರೆ ದೇಶಾದ್ಯಂತ ಹತ್ತಿರ 35 ಲಕ್ಷ ಮಹಿಳೆಯರು ಈ ಯೋಜನೆಯ ಜೊತೆ ಸೇರಿ ತಮ್ಮ ವ್ಯಾಪಾರವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ. ಸ್ನೇಹಿತರೆ, ಗಾಜಿಯಾಬಾದ್ನ ಬಬಿತಾ ಶರ್ಮಾಜಿ ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಬಬಿತಾಜಿ ಪೂಜಾ ಸಾಮಗ್ರಿಗಳ ಒಂದು ಸಣ್ಣ ಅಂಗಡಿ ಇಟ್ಟುಕೊಂಡಿದ್ರು. ಹೂವು, ದೀಪ, ಧೂಪದ ಕಡ್ಡಿ, ತೆಂಗಿನಕಾಯಿ ಈ ತರಹದ ವಸ್ತುಗಳನ್ನು ಮಾರಿ ಅವರು ತಮ್ಮ ಕುಟುಂಬದ ಹೊಟ್ಟೆಪಾಡಿಗೆ ಆಸರೆಯಾಗಿದ್ದರು. ಪಟ್ಟಶ್ರಮ ಅಪಾರವಾಗಿತ್ತು, ಆದರೆ ವ್ಯಾಪಾರ ಬೆಳೆಸೋಕೆ ದುಡ್ಡಿನ ಅಗತ್ಯವಿತ್ತು. PM ಸ್ವನಿಧಿಯಿಂದ ಅವರಿಗೆ ಆರ್ಥಿಕ ನೆರವು ಸಿಕ್ತು. ಅವರು ತಮ್ಮ ಅಂಗಡಿಯಲ್ಲಿ ಸಾಮಗ್ರಿಗಳನ್ನು ಜಾಸ್ತಿ ಮಾಡಿದರು, ವ್ಯಾಪಾರವನ್ನು ವಿಸ್ತರಿಸಿದರು, ಗ್ರಾಹಕರು ಹೆಚ್ಚಾದರು, ಆದಾಯವೂ ಜಾಸ್ತಿಯಾಯಿತು. ನಿಧಾನವಾಗಿ ರಸ್ತೆ ಬದಿಯಲ್ಲಿದ್ದ ಅವರ ಸಣ್ಣ ಅಂಗಡಿ ಇವತ್ತು ಒಂದು ದೊಡ್ಡ ಅಂಗಡಿಯಾಗಿ ಬದಲಾಗಿದೆ. ಸ್ನೇಹಿತರೆ, ಬೆಂಗಳೂರಿನ TS ನಿಂಗಮ್ಮ ಅವರ ಉದಾಹರಣೆ ಕೂಡ ತುಂಬ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಮತ್ತು ಅವರ ಪತಿ ಜೊತೆಗೂಡಿ ಇಡ್ಲಿ, ದೋಸೆ ಮತ್ತು ಸಾಂಬಾರ್ ಮಾರೋ ಸಣ್ಣ ಕೆಲಸ ಶುರು ಮಾಡಿದರು. ವ್ಯಾಪಾರ ಚೆನ್ನಾಗಿಯೇ ನಡೀತಿತ್ತು, ಆದರೆ ಇದನ್ನು ಮತ್ತಷ್ಟು ಬೆಳೆಸೋಕೆ ದುಡ್ಡಿನ ಅಗತ್ಯವಿತ್ತು. ನಿಂಗಮ್ಮ ಅವರಿಗೂ PM ಸ್ವನಿಧಿಯಿಂದ ಬೆಂಬಲ ಸಿಕ್ತು. ಅವರು ತಮ್ಮ ತಳ್ಳುವ ಗಾಡಿಯನ್ನು ಇನ್ನಷ್ಟು ಚೆನ್ನಾಗಿ ಮಾಡಿದರು. ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಕೊಂಡುಕೊಳ್ಳೋಕೆ ಪ್ರಾರಂಭಿಸಿದರು. ತಿಂಡಿಗಳ ಪಟ್ಟಿಯಲ್ಲಿ ಹಲವು ಹೊಸ ಪದಾರ್ಥಗಳನ್ನು ಸೇರಿಸಿದರು. ಇದರಿಂದ ಗ್ರಾಹಕರು ಹೆಚ್ಚಾದರು, ಸಂಪಾದನೆ ಜಾಸ್ತಿಯಾಯಿತು, ಮತ್ತು ಕುಟುಂಬದ ಆರ್ಥಿಕ ಪರಿಸ್ಥಿತಿಯೂ ಸುಧಾರಿಸಿತು. ಇವತ್ತು ಅವರು ತಮ್ಮ 3 ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸೋಕೆ ಶಕ್ತರಾಗಿದ್ದಾರೆ. ಸ್ನೇಹಿತರೆ, ಒಬ್ಬ ಮಹಿಳೆಯ ವ್ಯಾಪಾರ ಬೆಳೆದಾಗ ಅವಳ ಜೊತೆ ಇಡೀ ಕುಟುಂಬದ ಭವಿಷ್ಯವೂ ಅಭಿವೃದ್ಧಿ ಹೊಂದುತ್ತದೆ. ಮಕ್ಕಳು ಉತ್ತಮ ಶಿಕ್ಷಣ ಪಡೆಯುತ್ತಾರೆ, ಮನೆಯ ಅಗತ್ಯಗಳು ಪೂರೈಸಲ್ಪಡುತ್ತವೆ, ಮತ್ತು ಮಹಿಳೆಯ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಗುತ್ತೆ. ಇದೇ ಅಲ್ವಾ ಮಹಿಳಾ ಸಬಲೀಕರಣದ ಜೀವಂತ ಉದಾಹರಣೆ? ರಸ್ತೆ ಬದಿ ವ್ಯಾಪಾರ ಮಾಡೋ ನನ್ನೆಲ್ಲ ಸಹೋದರಿಯರಿಗೆ ಅವರ ಉಜ್ವಲ ಭವಿಷ್ಯಕ್ಕಾಗಿ ನಾನು ಶುಭ ಹಾರೈಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಸ್ವಚ್ಛತೆಯಲ್ಲಿ ಒಂದು ದೊಡ್ಡ ವಿಶೇಷತೆ ಇದೆ. ಯಾವುದಾದರೂ ಒಂದು ಜಾಗವನ್ನು ಸ್ವಚ್ಛವಾಗಿಡೋ ಸಂಕಲ್ಪ ಅಲ್ಲಿರೋ ಜನರ ಸಂಕಲ್ಪವಾದಾಗ ಆ ಬದಲಾವಣೆ ಬರೀ ಶುಚಿತ್ವ ಮಾಡೋದಕ್ಕಷ್ಟೇ ಸೀಮಿತವಾಗಿ ಉಳಿಯಲ್ಲ. ಅದರಿಂದ ಆ ಜಾಗದ ಇಡೀ ಗುರುತೇ ಬದಲಾಗಿಬಿಡುತ್ತೆ.
ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ

ಇಲ್ಲಿ ಸ್ವಚ್ಛತೆಗಾಗಿ ಮಾಡುತ್ತಿರುವ ಇಂತಹ ಪ್ರಯತ್ನಗಳು ನಮಗೆ ನಿರಂತರ ಪ್ರೇರಣೆ ನೀಡುತ್ತವೆ. ಉತ್ತರ ಪ್ರದೇಶದ ರಾಂಪುರದಲ್ಲಿ ಪಟವಾಯಿ ಅನ್ನೋ ಒಂದು ಹಳ್ಳಿ ಇದೆ. ಅಲ್ಲಿ ಆಕಾಶ್ ಮತ್ತು ರೋಹನ್ ಅನ್ನೋ ಇಬ್ಬರು ಗೆಳೆಯರು ತಮ್ಮ ಸುತ್ತಮುತ್ತಲಿನ ಜಾಗ ಕಸದಿಂದ ತುಂಬಿರೋದನ್ನು ನೋಡಿದರು. ಅಷ್ಟೇ, ಆಕಾಶ್ ಮತ್ತು ರೋಹನ್ ಕಸದ ಚೀಲ ಹಿಡಿದುಕೊಂಡು ಶುಚಿ ಮಾಡೋಕೆ ಹೊರಟೇ ಬಿಟ್ಟರು. ನಿಧಾನವಾಗಿ ಬೇರೆ ಯುವಕರು ಅವರ ಜೊತೆ ಸೇರಿಕೊಳ್ಳೋಕೆ ಶುರು ಮಾಡಿದರು. ಒಂದು ತಂಡ ಕೂಡ ಸಿದ್ಧವಾಯಿತು. ಅದರ ಹೆಸರು ಕ್ಲೀನಪ್ ಪಟವಾಯಿ. ಈ ಯುವಕರು ಇಲ್ಲಿಯವರೆಗೂ 4 ಗಂಗಾ ಘಾಟ್ಗಳನ್ನು ಸ್ವಚ್ಛ ಮಾಡಿದ್ದಾರೆ. 1 ಟನ್ಗೂ ಹೆಚ್ಚು ಪ್ಲಾಸ್ಟಿಕ್ ಕಸ ತೆಗೆದಿದ್ದಾರೆ. ಇವರು ಎಷ್ಟೋ ಕೆರೆಗಳನ್ನು ಮತ್ತು ಸಾರ್ವಜನಿಕ ಜಾಗಗಳನ್ನು ಸ್ವಚ್ಛ ಮಾಡಿದ್ದಾರೆ. ಸ್ನೇಹಿತರೆ, ಈ ಸಲದ ಶ್ರೀ ಅಮರನಾಥ ಯಾತ್ರೆಯಲ್ಲೂ ಸ್ವಚ್ಛತೆ ಮತ್ತು ಜನರ ಭಾಗವಹಿಸುವಿಕೆಯ ಇಂತಹದ್ದೇ ಒಂದು ಸ್ಫೂರ್ತಿದಾಯಕ ಚಿತ್ರಣ ನೋಡೋಕೆ ಸಿಕ್ತು. ಕಷ್ಟದ ಹಾದಿಗಳಲ್ಲಿ ಸಾವಿರಾರು ಸ್ವಚ್ಛತಾ ಸಿಬ್ಬಂದಿ ಹಗಲು ರಾತ್ರಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು. ಈ ವರ್ಷ ಯಾತ್ರೆಯ ಸಮಯದಲ್ಲಿ 400 ಮೆಟ್ರಿಕ್ ಟನ್ಗೂ ಹೆಚ್ಚು ಕಸವನ್ನು ಸಂಗ್ರಹಿಸಿ ಸಂಸ್ಕರಣೆ ಮಾಡಲಾಗಿದೆ. ನನಗೆ ಈ ಪ್ರಯತ್ನದಲ್ಲಿ ಒಂದು ವಿಷಯ ತುಂಬ ಇಷ್ಟ ಆಯಿತು. ಸ್ವಚ್ಛತೆಯ ಈ ಅಭಿಯಾನದಲ್ಲಿ ಭಕ್ತರು ಕೂಡ ಪಾಲುದಾರರಾದರು. 16,000ಕ್ಕೂ ಹೆಚ್ಚು ಯಾತ್ರಿಕರು ಸ್ವಚ್ಛತೆಯ ಸಂಕಲ್ಪ ಕೈಗೊಂಡರು. 10,000ಕ್ಕೂ ಹೆಚ್ಚು ಯಾತ್ರಿಕರಿಗೆ ಜವಾಬ್ದಾರಿಯುತ ಯಾತ್ರಿ ಪ್ರಮಾಣ ಪತ್ರ ಕೂಡ ನೀಡಲಾಯಿತು. ಇಲ್ಲಿ ಒಂದು ವಿಶಿಷ್ಟ ಪ್ರಯೋಗ ಕೂಡ ನಡೆಯಿತು. ಯಾತ್ರೆಯಲ್ಲಿ ಕುದುರೆ ಮತ್ತು ಕತ್ತೆಗಳ ಸೆಗಣಿಯನ್ನು ಜೈವಿಕ ಅನಿಲವಾಗಿ ಬದಲಾಯಿಸಿ ಆ ಶುದ್ಧ ಇಂಧನದಿಂದಲೇ ಸ್ವಚ್ಛ ಜ್ಯೋತಿ ಬೆಳಗಿಸಲಾಯಿತು. ಅಂದರೆ ಬಾಬಾ ಬರ್ಫಾನಿಯ ಈ ಪವಿತ್ರ ಯಾತ್ರೆಯಲ್ಲಿ ಸ್ವಚ್ಛತೆಯು ಸೇವೆ ಮತ್ತು ಭಕ್ತಿಯ ಒಂದು ರೂಪವಾಗಿ ಬದಲಾಯಿತು. ಸ್ನೇಹಿತರೆ, ನಮ್ಮ ಹಳ್ಳಿಗಳಿರಲಿ ಅಥವಾ ನಗರಗಳಿರಲಿ, ನಮ್ಮ ನದಿಗಳಿರಲಿ ಅಥವಾ ತೀರ್ಥಕ್ಷೇತ್ರಗಳಿರಲಿ, ಇವುಗಳ ಗುರುತು ನಮ್ಮ ನಡವಳಿಕೆಯಿಂದಲೂ ಸೃಷ್ಟಿಯಾಗುತ್ತೆ. ಮತ್ತು ಸ್ವಚ್ಛತೆ ಅನ್ನೋದು ಈ ನಡವಳಿಕೆಯಲ್ಲಿ ಸೇರಿಕೊಂಡಾಗ ಆ ಜಾಗದ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುತ್ತೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೊಮ್ಮೆ ನಮ್ಮ ಒಂದು ಸಣ್ಣ ಹವ್ಯಾಸ ಜೀವನದಲ್ಲಿ ಒಂದು ದೊಡ್ಡ ಅವಕಾಶದ ಹಾದಿಯನ್ನು ತೆರೆದು ಬಿಡುತ್ತೆ. ನಾಗಾಲ್ಯಾಂಡ್ನ ಫೆಕ್ ಜಿಲ್ಲೆಯ ವೇಸಾಲುಪುರೋ ಅವರ ಜೀವನ ಪಯಣವು ಹೀಗೆಯೇ ಆಗಿದೆ. ವೇಸಾಲು ರೈತ ಕುಟುಂಬದಲ್ಲಿ ಬೆಳೆದವರು. ಚಿಕ್ಕಂದಿನಲ್ಲಿ ತಮ್ಮ ಅಪ್ಪ ಅಮ್ಮ ಕೃಷಿ ಮಾಡೋದನ್ನು ನೋಡಿದ್ರು. ಅವರಿಗೆ ಸ್ವತಃ ಹೂಗಳೆಂದರೆ ಬಹಳ ಪ್ರೀತಿ. 2021ರಲ್ಲಿ ಅವರು ಇದೇ ಹವ್ಯಾಸದ ಜೊತೆ ಸಣ್ಣ ಮಟ್ಟದಲ್ಲಿ ಹೂ ಬೆಳೆಯೋಕೆ ಶುರು ಮಾಡಿದರು. ನಿಧಾನವಾಗಿ ಅವರಿಗೆ ಇದರಲ್ಲಿ ಒಂದು ದೊಡ್ಡ ಅವಕಾಶ ಕಾಣಿಸೋಕೆ ಶುರುವಾಯಿತು. ಮದುವೆ ಮುಂಜಿಯೇ ಇರಲಿ, ಬೇರೆ ಹಬ್ಬಗಳೇ ಇರಲಿ, ಹೂವುಗಳಿಗೆ ಬೇಡಿಕೆ ಇದ್ದೇ ಇರುತ್ತೆ ಅನ್ನೋದನ್ನು ಅವರು ಗಮನಿಸಿದರು. ವೇಸಾಲು ತಮ್ಮ ಈ ಹವ್ಯಾಸವನ್ನು ಮುಂದೆ ಕೊಂಡೊಯ್ಯೋಕೆ ನಿರ್ಧರಿಸಿದರು. ಈ ಪಯಣದಲ್ಲಿ ಅವರಿಗೆ ಸ್ಥಳೀಯ ಕೃಷಿ ವಿಜ್ಞಾನ ಕೇಂದ್ರದಿಂದ ಹೂವುಗಳ ವೈಜ್ಞಾನಿಕ ಬೇಸಾಯದ ತರಬೇತಿ ಸಿಕ್ತು. ಆಮೇಲೆ ಅವರು ಬರೀ 1/2 ಎಕರೆ ಜಮೀನಿನಲ್ಲಿ ಸಾವಿರಾರು ಗ್ಲಾಡಿಯೋಲಸ್ ಹೂವಿನ ಗಿಡಗಳನ್ನು ನೆಟ್ಟರು. ಮೊದಲ ಪ್ರಯತ್ನದಲ್ಲೇ 5,000ಕ್ಕೂ ಹೆಚ್ಚು ಹೂವುಗಳು ಅರಳಿದವು. ಸ್ನೇಹಿತರೆ, ಈ ಯಶಸ್ಸು ವೇಸಾಲು ಅವರಿಗೆ ಹೊಸ ಆರಂಭವಾಯಿತು. ಅವರು ಹೂವಿನ ಕೃಷಿಯನ್ನು ಇನ್ನೂ ಮುಂದಕ್ಕೆ ಕೊಂಡೊಯ್ದರು. ಯಾವ ಹೂವುಗಳು ಒಂದು ಕಾಲದಲ್ಲಿ ಬರೀ ಸ್ಥಳೀಯ ಮಾರುಕಟ್ಟೆಯಲ್ಲೇ ಉಳಿದು ಬಿಡ್ತಿದ್ವೋ, ಇವತ್ತು ಅವು ನಾಗಾಲ್ಯಾಂಡ್ನಿಂದ ಹೊರಟು ದೆಹಲಿ ಮತ್ತು ಮುಂಬೈ ತರಹದ ನಗರಗಳಿಗೆ ತಲುಪುತ್ತಿವೆ. ವೇಸಾಲುಪುರೋ ಅವರ ಈ ಪಯಣ ನಮಗೆ ಏನು ಹೇಳುತ್ತೆ ಅಂದರೆ, ಹವ್ಯಾಸಕ್ಕೆ ಕಠಿಣ ಪರಿಶ್ರಮ ಮತ್ತು ಸರಿಯಾದ ಮಾರ್ಗದರ್ಶನ ಸಿಕ್ಕಾಗ ಅದು ಹೊಸ ಹೊಸ ಅವಕಾಶಗಳ ಹಾದಿಯನ್ನೇ ತೆರೆಯಬಲ್ಲದು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಸುತ್ತಮುತ್ತ ಇಂತಹ ಎಷ್ಟೋ ಜನರಿದ್ದಾರೆ. ಅವರು ಒಂದು ಸಣ್ಣ ಪ್ರಯತ್ನದಿಂದ ಕೆಲಸ ಶುರು ಮಾಡ್ತಾರೆ ಮತ್ತು ನೋಡ್ತಾ ಇದ್ದಂತೆ ಅವರ ಆ ಪ್ರಯತ್ನವೇ ಎಷ್ಟೋ ಜನರ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಹಾದಿಯನ್ನೇ ನಿರ್ಮಿಸಿಬಿಡುತ್ತೆ. ಒಡಿಶಾದ ದೇವ್ರಿಗಢದಲ್ಲಿ ಧೋಡ್ರೋ ಕುಸುಮ್ ಅನ್ನೋ ಒಂದು ಹಳ್ಳಿ ಇದೆ. ಕೆಲವು ವರ್ಷಗಳ ಹಿಂದಿನವರೆಗೂ ಈ ಹಳ್ಳಿಯ ಮೈಥಿಲಿ ಭೂಯೆ ಅನ್ನೋವರು ಹತ್ರ ಪ್ರತಿದಿನ ಕಾಡಿಗೆ ಹೋಗ್ತಿದ್ರು. ಕೆಲವೊಮ್ಮೆ ಸೌದೆ ತರೋಕೆ, ಕೆಲವೊಮ್ಮೆ ಮಹುವ ಹೂಗಳು ಮತ್ತು ಕೇಂದು ಎಲೆಗಳನ್ನು ಆರಿಸೋಕೆ, ಇನ್ನು ಕೆಲವೊಮ್ಮೆ ಬಿದಿರಿನ ಚಿಗುರು ಮತ್ತು ಕಾಡಿನ ಇತರ ಪದಾರ್ಥಗಳನ್ನು ತರೋಕೆ. ಅವರ ಮತ್ತು ಅಲ್ಲಿದ್ದ ಎಷ್ಟೋ ಕುಟುಂಬಗಳ ಅಗತ್ಯಗಳು ಇದೇ ಕಾಡಿನಿಂದ ಪೂರೈಸಲ್ಪಡುತ್ತಿದ್ದವು. ಆದರೆ ನಂತರ ಮೈಥಿಲಿಜಿ ದೇವ್ರಿಗಢದ ಪರಿಸರ ಪ್ರವಾಸೋದ್ಯಮದ ಜೊತೆ ಸೇರಿಕೊಂಡರು. ಇಲ್ಲಿಂದ ಕಾಡಿನ ಜೊತೆಗಿದ್ದ ಅವರ ಸಂಬಂಧವೇ ಒಂದು ಹೊಸ ದಿಕ್ಕಿಗೆ

ಬದಲಾಯಿತು. ಈಗ ಕಾಡನ್ನು ರಕ್ಷಿಸೋದೇ ಅವರ ಜೀವನೋಪಾಯಕ್ಕೆ ಒಂದು ದಾರಿಯಾಯಿತು. ಸ್ನೇಹಿತರೆ, ಮೈಥಿಲಿಜಿ ಅವರ ಜೀವನದಲ್ಲಿ ಬಂದ ಈ ಬದಲಾವಣೆ ಬೇರೆ ಮಹಿಳೆಯರಿಗೂ ದೊಡ್ಡ ಪ್ರೇರಣೆ ತಂದಿದೆ. ಇವತ್ತು 60ಕ್ಕೂ ಹೆಚ್ಚು ಮಹಿಳೆಯರು ಕಾಡಿನ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೆಲವರು ಕಾಡು ಪ್ರಾಣಿಗಳ ರಕ್ಷಣೆಯ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ, ಕೆಲವರು ಹುಲ್ಲುಗಾವಲುಗಳ ಅಭಿವೃದ್ಧಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ, ಇನ್ನು ಕೆಲವರು ಪರಿಸರ ಪ್ರವಾಸೋದ್ಯಮ ಚಟುವಟಿಕೆಗಳಲ್ಲಿ ತಮ್ಮ ಕೊಡುಗೆ ನೀಡುತ್ತಿದ್ದಾರೆ. ಸ್ನೇಹಿತರೆ, ಮೈಥಿಲಿಜಿ ಮತ್ತು ದೇವ್ರಿಘಡದ ಈ ಸಹೋದರಿಯರು ಪ್ರಕೃತಿಯನ್ನು ರಕ್ಷಿಸಲೂ ಬಹುದು, ಜೊತೆಗೆ ಜೀವನದಲ್ಲಿ ಸಮೃದ್ಧಿಯನ್ನೂ ತರಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಈ ಎಲ್ಲ ಸಹೋದರಿಯರ ಪ್ರಯತ್ನ ನಮ್ಮೆಲ್ಲರಿಗೂ ತುಂಬ ದೊಡ್ಡ ಪ್ರೇರಣೆಯಾಗಿದೆ. ಸ್ನೇಹಿತರೆ, ಇವತ್ತು ನಮ್ಮ ಹೆಣ್ಣು ಮಕ್ಕಳ ಕನಸಿನ ಹಾರಾಟ ನೆಲದಿಂದ ಹೊರಟು ಬಾಹ್ಯಾಕಾಶದವರೆಗೂ ತಲುಪ್ತಿದೆ ಮತ್ತು ಇಂತಹ ಕನಸು ಕಾಣೋ ಪ್ರಪಂಚದ ಸಾವಿರಾರು ಹೆಣ್ಣು ಮಕ್ಕಳನ್ನು ಭಾರತ ಒಂದೇ ವೇದಿಕೆಯಲ್ಲಿ ಜೋಡಿಸ್ತಿದೆ ಅನ್ನೋದನ್ನು ತಿಳಿದರೆ ನಿಮಗೆ ಖಂಡಿತ ಹೆಮ್ಮೆಯಾಗುತ್ತೆ. ಈ ಪ್ರಯತ್ನದ ಹೆಸರು ಮಿಷನ್ ಶಕ್ತಿ ಸ್ಯಾಟ್. ಇದರ ಮೂಲಕ 108 ದೇಶಗಳ 12,000 ವಿದ್ಯಾರ್ಥಿನಿಯರಿಗೆ ಉಪಗ್ರಹ ತಂತ್ರಜ್ಞಾನ ಕಲಿಯೋಕೆ ಮತ್ತು ನಾವೀನ್ಯತೆ ರಂಗದಲ್ಲಿ ಮುಂದೆ ಬರೋಕೆ ಅವಕಾಶ ಸಿಗ್ತಿದೆ. ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಸಂದರ್ಭದಲ್ಲಿ ಈ ಮಿಷನ್ನ ಒಂದು ಸುಂದರ ಚಿತ್ರಣ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನೋಡೋಕೆ ಸಿಕ್ತು. ಗೌತಮ ಬುದ್ಧ ವಿಶ್ವವಿದ್ಯಾಲಯದಲ್ಲಿ ಮಿಷನ್ ಶಕ್ತಿ ಸ್ಯಾಟ್ನ 2ನೇ ಹಂತಕ್ಕೆ ಚಾಲನೆ ಸಿಕ್ತು. ಈ ಸಂದರ್ಭದಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಹಾಗೂ ಭಾರತದಿಂದಲೂ ಬಂದಿದ್ದ ಸುಮಾರು 100 ವಿದ್ಯಾರ್ಥಿನಿಯರು ಒಂದೇ ಕಡೆ ಒಟ್ಟುಗೂಡಿದರು. ಭಾರತದ ಮೂಲೆ ಮೂಲೆಗಳಿಂದ ಆಯ್ಕೆಯಾದ ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸಿದರು. ಈ ಇಡೀ ಪ್ರಯತ್ನದ ಗುರಿ ಕೂಡ ತುಂಬ ವಿಶೇಷವಾಗಿದೆ. ಸಂಪೂರ್ಣವಾಗಿ ವಿದ್ಯಾರ್ಥಿನಿಯರೇ ಸೇರಿ ಸಿದ್ಧಪಡಿಸೋ ಒಂದು ಉಪಗ್ರಹವನ್ನು ಚಂದ್ರನ ಕಕ್ಷೆಗೆ ಕಳುಹಿಸಲು ಸಿದ್ಧತೆಗಳು ನಡೆಯುತ್ತಿವೆ. ಸ್ನೇಹಿತರೆ, ಮುಂಬರುವ ದಿನಗಳಲ್ಲಿ ಇವರಲ್ಲಿ ಎಷ್ಟೋ ವಿದ್ಯಾರ್ಥಿನಿಯರು ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ರಂಗದಲ್ಲಿ ತಮ್ಮದೇ ಆದ ಹೊಸ ಛಾಪನ್ನು ಮೂಡಿಸಲಿದ್ದಾರೆ ಎಂಬ ದೃಢ ನಂಬಿಕೆ ನನಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇತ್ತೀಚೆಗೆ ಅವೊಕ್ಯಾಡೋ ಹಣ್ಣಿನ ಹವಾ ತುಂಬ ಜೋರಾಗಿದೆ. ಈ ಹಣ್ಣನ್ನು ಈ ಮುಂಚೆ ಯಾರೂ ಅಷ್ಟಾಗಿ ಬಲ್ಲವರೇ ಇರಲಿಲ್ಲ. ಇದರ ಮೌಲ್ಯ ಮತ್ತು ಬೇಡಿಕೆ ಎರಡೂ ಕಡಿಮೆ ಇತ್ತು. ಆದರೆ ಇವತ್ತು ಇದು ಊಟದ ಮೇಜಿನ ಮೇಲೆ ಹೆಚ್ಚಾಗಿ ಕಾಣಸಿಗುತ್ತಿದೆ. ಇವತ್ತು ಇದು ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳವರಿಗೆ ಮತ್ತು ದುಬಾರಿ ಮಾರುಕಟ್ಟೆಗೆ ಮೊದಲ ಆಯ್ಕೆಯಾಗಿದೆ. ನಮ್ಮ ರೈತ ಸಹೋದರ ಸಹೋದರಿಯರಿಗೂ ಇದು ತುಂಬ ನೆರವಾಗುತ್ತಿದೆ. ಆಂಧ್ರಪ್ರದೇಶದ ಕಡಪಾದ ವರದರಾಜು ಅವರೇ ಇದಕ್ಕೆ ಉದಾಹರಣೆ. ಅವರು ಎಷ್ಟೋ ವರ್ಷಗಳಿಂದ ತಮ್ಮ ಹೊಲದಲ್ಲಿ ಟೊಮ್ಯಾಟೊ ಮತ್ತು ಬಾಳೆಹಣ್ಣು ಬೆಳೆಯುತ್ತಿದ್ದರು. ಒಂದು ದಿನ ಅವರು ತಮ್ಮ ಗೆಳೆಯರ ತೋಟದಲ್ಲಿ ಅವೊಕ್ಯಾಡೊ ಬೆಳೆದಿದ್ದನ್ನು ನೋಡಿದರು. ಅದಾದ ಮೇಲೆ ಯೂಟ್ಯೂಬ್ನಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿದರು. ಇಲ್ಲಿಯವರೆಗೆ ಸುಮಾರು 4 ಟನ್ ಅವೊಕ್ಯಾಡೊ ಬೆಳೆದಿದ್ದಾರೆ. ಇವತ್ತು ಅವರು ನೇರವಾಗಿ ಸ್ಥಳೀಯ ಅಂಗಡಿಗಳಿಗೆ ಪೂರೈಕೆ ಮಾಡುತ್ತಿದ್ದಾರೆ. ಹೊಸ ಬೆಳೆ, ವೈಜ್ಞಾನಿಕ ಸಲಹೆ ಮತ್ತು ನೇರ ಮಾರುಕಟ್ಟೆಯಿಂದಾಗಿ ಅವರ ಸಣ್ಣ ತೋಟದ ಆದಾಯವೇ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ತಮಿಳುನಾಡಿನ ಕೊಡೈಕೆನಲ್ನ ರೈತ ಚಂದ್ರಶೇಖರನ್ ಜಿ 1/2 ಹೆಕ್ಟೇರ್ ಜಮೀನಿನಲ್ಲಿ ಅವೊಕ್ಯಾಡೋ ಬೆಳೆಯೋಕೆ ಶುರು ಮಾಡಿದರು. ಅವರಿಗೆ ಇದಕ್ಕೆ ಒಳ್ಳೆ ಬೆಲೆ ಸಿಗ್ತಿದೆ, ಆದಾಯನೂ ಜಾಸ್ತಿಯಾಗಿದೆ. ಇನ್ನು ಕರ್ನಾಟಕದ ಚಿಕ್ಕಮಗಳೂರಿನ ನಮ್ಮ ಕೆಲವು ರೈತ ಸಹೋದರ ಸಹೋದರಿಯರಂತೂ ಕಾಫಿ ತೋಟದ ಮಧ್ಯದಲ್ಲೇ ಅವೊಕ್ಯಾಡೋ ಗಿಡ ನೆಟ್ಟಿದ್ದಾರೆ. ಇದರಿಂದ ಅವರಿಗೆ ಕಾಫಿ ಮತ್ತು ಕಾಳು ಮೆಣಸಿನ ಜೊತೆಗೆ ಹೆಚ್ಚುವರಿ ಆದಾಯ ಸಿಗ್ತಿದೆ. ಸ್ನೇಹಿತರೆ, ನಾವು ನಗರಗಳ ಉಪಹಾರ ಗೃಹಗಳಲ್ಲಿ ಅವೊಕ್ಯಾಡೋ ಟೋಸ್ಟ್ ಬಗ್ಗೆ ಆಗಾಗ ಕೇಳ್ತಿರ್ತೀವಿ. ಆದರೆ ಇದೇ ಅವೊಕ್ಯಾಡೋ ಮೂಲಕ ನಮ್ಮ ನವೀನ ಆಲೋಚನೆಯ ರೈತರು ಸಂಪಾದನೆಯ ಹೊಸ ಮಾರ್ಗವನ್ನೇ ಕಂಡುಹಿಡಿದು ಬಿಟ್ಟಿದ್ದಾರೆ. ಅಂದರೆ ನಮ್ಮ ದೇಶದ ಅವೊಕ್ಯಾಡೋದಿಂದ ನಿಮ್ಮ ಟೇಸ್ಟ್ ರುಚಿಯೂ ಹೆಚ್ಚಾಯಿತು, ಇತ್ತ ರೈತರ ಆದಾಯನೂ ಜಾಸ್ತಿಯಾಯಿತು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ 3ರಂದು ನಾವು ಮಹಾನ್ ನಾಯಕ ಉತ್ತಮ್ ಕುಮಾರ್ ಅವರ ಜಯಂತಿಯ ಶತಮಾನೋತ್ಸವವನ್ನು ಆಚರಿಸಲಿದ್ದೇವೆ. ಸ್ನೇಹಿತರೆ, ಉತ್ತಮ್ ಕುಮಾರ್ ಜಿಯವರು ತಮ್ಮ ಅಭಿನಯದಿಂದ ಜನರ ಹೃದಯ ಗೆದ್ದ ಒಬ್ಬ ವೈವಿಧ್ಯಮಯ ನಟರಾಗಿದ್ದರು. ಚಲನಚಿತ್ರ ಪ್ರೇಮಿಗಳ ನಂಬಿಕೆ ಏನೆಂದರೆ ಶ್ರೀಮಾನ್ ಸತ್ಯಜಿತ್ ರೇ ಅವರು ತಮ್ಮ ನಾಯಕ್ ದ ಹೀರೋ ಸಿನಿಮಾದ ಇಡೀ ಕಥೆ

0: ಏನು ಮಹಾನ್ ನಾಯಕ ಉತ್ತಮ್ ಕುಮಾರ್ ಜಿ ಅವರನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಬರೆದಿದ್ದರು ಎಂದು. ಉತ್ತಮ್ ಕುಮಾರ್ ಅವರಲ್ಲಿ ಒಂದು ಘನತೆಯ ಜೊತೆಗೆ ಅದ್ಭುತವಾದ ಭಾವನಾತ್ಮಕ ಆಳ ಇತ್ತು ಎಂದು ಶ್ರೀಮಾನ್ ಸತ್ಯಜಿತ್ ರೇ ಅವರು ಹೇಳುತ್ತಿದ್ದರು. ತಮಗೆ ಸಿಕ್ಕ ಪಾತ್ರಕ್ಕೆ ಜೀವ ತುಂಬಲು ಅವರು ತುಂಬ ಶ್ರಮವಹಿಸಿ ಕೆಲಸ ಮಾಡುತ್ತಿದ್ದರು. ಉತ್ತಮ್ ಕುಮಾರ್ ಜಿ ತಮ್ಮ ಸಹಜ ಅಭಿನಯದ ಜೊತೆಗೆ ಪರೋಪಕಾರಿ ಕೆಲಸಗಳಿಗೂ ಹೆಸರಾಗಿದ್ದರು. ಅವರ ಜೀವನದಿಂದ ಎಂದಿಗೂ ಸೋಲೊಪ್ಪಿಕೊಳ್ಳಬಾರದು ಎನ್ನುವ ಇನ್ನೊಂದು ದೊಡ್ಡ ಪಾಠ ನಮಗೆ ಸಿಗುತ್ತದೆ. ಅವರ ಆರಂಭಿಕ ಸಿನಿಮಾಗಳು ಅಷ್ಟಾಗಿ ಜನಪ್ರಿಯವಾಗಲಿಲ್ಲ, ಆದರೆ ಅವರು ತಮ್ಮ ಕೆಲಸದ ಮೇಲೆ ಗಮನವನ್ನು ಕಳೆದುಕೊಳ್ಳಲಿಲ್ಲ. ಇದರ ಫಲವಾಗಿಯೇ ಅವರು ಇಷ್ಟೊಂದು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಯಿತು. ಸ್ನೇಹಿತರೆ, ನನಗೆ ನೆನಪಿದೆ, ನಾನು ಕೋಲ್ಕತ್ತಾದಲ್ಲಿ ರೋಡ್ ಶೋ ಮಾಡುತ್ತಿದ್ದಾಗ ಉತ್ತಮ್ ಕುಮಾರ್ ಜಿ ಅವರ ಮನೆಯ ಮುಂಭಾಗದಿಂದ ಹಾದು ಹೋಗಿದ್ದೆ. ಅಲ್ಲಿ ಒಬ್ಬ ವ್ಯಕ್ತಿ ನನಗೆ ಅವರ ಒಂದು ಭಾವಚಿತ್ರವನ್ನು ಉಡುಗೊರೆಯಾಗಿ ನೀಡಿದ್ದರು. ನಾನು ಮತ್ತೊಮ್ಮೆ ಮಹಾನ್ ನಾಯಕ ಉತ್ತಮ್ ಕುಮಾರ್ ಜಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ. ಅವರು ಸದಾ ನಮ್ಮೆಲ್ಲರ ಹೃದಯಗಳಲ್ಲಿ ನೆಲೆಸಿರುತ್ತಾರೆ. ಮಹಾನ್ ನಾಯಕ ಉತ್ತಮ್ ಕುಮಾರ್ ಚಿರೋದಿನ್ ಮಾನುಷೇ ಹೃದಯೇ ರಾಜ್ ಕೋರ್ಬೇನ್. ಮಹಾನಾಯಕ ಉತ್ತಮ್ ಕುಮಾರ್ ಅವರು ಸದಾ ಜನರ ಹೃದಯದಲ್ಲಿ ರಾರಾಜಿಸುತ್ತಾರೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಹಬ್ಬ ಹರಿದಿನಗಳು ನಮ್ಮ ಸಂಪ್ರದಾಯಗಳ ಜೊತೆಗೆ ನಾವೆಲ್ಲರೂ ಪರಸ್ಪರ ಒಂದಾಗಲು ಒಂದು ಒಳ್ಳೆಯ ಅವಕಾಶವನ್ನು ನೀಡುತ್ತವೆ. ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಹಲವು ಪ್ರಮುಖ ಹಬ್ಬಗಳನ್ನು ಆಚರಿಸಲಿದ್ದೇವೆ. ಸೆಪ್ಟೆಂಬರ್ 4ರಂದು ಜನ್ಮಾಷ್ಟಮಿಯ ಪವಿತ್ರ ಹಬ್ಬವಿದೆ. ಸೆಪ್ಟೆಂಬರ್ನಲ್ಲೇ ನಾವು ವಿಶ್ವಕರ್ಮ ಪೂಜೆಯನ್ನು ಆಚರಿಸಲಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲಿನ ಕಸುಬುದಾರರು, ಶಿಲ್ಪಿಗಳು ಮತ್ತು ವಿಶ್ವಕರ್ಮ ಮಿತ್ರರನ್ನು ಸನ್ಮಾನಿಸಬೇಕು. ಇನ್ನು ಕೆಲವು ತಿಂಗಳುಗಳಲ್ಲಿ ದೀಪಾವಳಿಯೂ ಬರಲಿದೆ. ಅದರ ತಯಾರಿಗಳು ಕೂಡ ನಿಧಾನವಾಗಿ ಶುರುವಾಗುತ್ತಿವೆ. ಹಬ್ಬಗಳ ಈ ಸಾಲಿನಲ್ಲಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವೋಕಲ್ ಫಾರ್ ಲೋಕಲ್, ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡುವುದು ಎಂದರೆ ಬರೀ ಮಣ್ಣಿನ ಹಣತೆಗಳನ್ನು ಕೊಳ್ಳುವುದು ಮಾತ್ರವಲ್ಲ, ಇದರ ಕಲ್ಪನೆ ತುಂಬ ದೊಡ್ಡದಿದೆ. ನಾವು ನಮ್ಮ ಮನೆಗಾಗಿ ಯಾವುದೇ ವಸ್ತುವನ್ನು ಕೊಂಡುಕೊಂಡರೂ ಅದು ಭಾರತದಲ್ಲೇ ತಯಾರಾಗಿದೆಯೇ ಎಂದು ಒಮ್ಮೆ ಖಂಡಿತ ಪರಿಶೀಲಿಸಿ. ಭಾರತ ಸ್ವಾವಲಂಬಿಯಾಗುವ ಹಾದಿ ಭಾರತದಲ್ಲೇ ತಯಾರಾದ ವಸ್ತುಗಳ ಮೇಲೆ ನಾವು ಹೆಮ್ಮೆ ಪಡುವುದರಿಂದ ಮಾತ್ರ ಸಾಧ್ಯ. ಈ ಸಂದೇಶವನ್ನು ಆದಷ್ಟು ಹೆಚ್ಚು ಜನರಿಗೆ ತಲುಪಿಸುವುದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ. ನಮ್ಮ ಸೃಜನಶೀಲ ಜಗತ್ತಿನ ಮಿತ್ರರು, ಸಾಮಾಜಿಕ ಮಾಧ್ಯಮ ಪ್ರಭಾವಿಗಳು ಮತ್ತು ಗಣ್ಯರಿಗೆ ಇದರಲ್ಲಿ ತುಂಬ ದೊಡ್ಡ ಪಾತ್ರವಿದೆ. ನೀವು ಸ್ವತಃ ಸ್ಥಳೀಯ ಉತ್ಪನ್ನಗಳನ್ನು ಅಳವಡಿಸಿಕೊಳ್ಳಿ, ಬೇರೆಯವರಿಗೂ ಇದಕ್ಕಾಗಿ ಪ್ರೇರೇಪಿಸಿ ಎಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಸ್ನೇಹಿತರೆ, ನಿಮ್ಮ ಸುತ್ತಮುತ್ತಲೂ ಇಂತಹ ಎಷ್ಟೋ ಜನರು ಇರಬಹುದು. ಅವರು ತಮ್ಮ ಸಣ್ಣ ಸಣ್ಣ ಪ್ರಯತ್ನಗಳಿಂದ ಸಮಾಜದಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ತರುತ್ತಿದ್ದಾರೆ. ಅವರ ಬಗ್ಗೆ ಮನ್ ಕಿ ಬಾತ್ಗಾಗಿ ಖಂಡಿತ ಬರೆದು ಕಳುಹಿಸಿ. ನೀವು ಹಂಚಿಕೊಳ್ಳುವ ಅನುಭವ ದೇಶದ ಯಾವುದೋ ಒಂದು ಮೂಲೆಯಲ್ಲಿ ಇನ್ನಾರಿಗೂ ಹೊಸ ಪ್ರೇರಣೆಯಾಗಬಹುದು. ನಿಮ್ಮ ಸಲಹೆಗಳು ಮತ್ತು ಅನುಭವಗಳಿಗಾಗಿ ನಾನು ಎದುರು ನೋಡುತ್ತಿರುತ್ತೇನೆ. ಅನಂತಾನಂತ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ತಿಮ್ಮಪ್ಪ ಗೌಡ ಹಾಗೂ ಆಶಾ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಮರುಪ್ರಸಾರವಾಯಿತು.
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಚಿತ್ರಗೀತೆಗಳು. ನಟ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ನಂದಿತಾ.

ಲಂಕೇಶ್ ಪತ್ರಿಕೆ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಕವಿತಾ ಕೃಷ್ಣಮೂರ್ತಿ.

ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಯುಗಳ ಧ್ವನಿಗಳಲ್ಲಿ ಜೋಶ್ ಚಿತ್ರದ ಗೀತೆಯನ್ನು ಇದುವರೆಗೂ ಕೇಳಿದಿರಿ.

ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಯುಗಳ ಧ್ವನಿಗಳಲ್ಲಿ ರಾಜ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ. ಸಮಯ 9:30 ಮುಖ್ಯವಾಹಿನಿಯಲ್ಲಿ ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಥಾಯ್ಲೆಂಡ್ ತಂಡಗಳ ನಡುವೆ ನಡೆಯುತ್ತಿರುವ 2026 ಮಹಿಳಾ T20 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಮುಂದುವರಿಯುವುದು. ಇನ್ನು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಹಸಿ ಮಹಿಳೆ ರೈಡರ್ ಸುಷ್ಮಿತಾ ಕೊಠಡಿಯವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ.

ಮೇ ಕಿಲಾಡಿತು ಅನಾರಿ ಚಿತ್ರದ ಹಾಡು ಪ್ರಸಾರ ಆಯಿತು. ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಗಳಲ್ಲಿ ರಾಣಿ ಮಲ್ಲಿಕ್ ಅವರ ರಚನೆಗೆ ಅನುಮಲ್ಲಿಕ್ ಅವರ ಸಂಗೀತವಿತ್ತು. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆಯೇ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100 ರಿಂದ 500 ರೂಪಾಯಿಗಳಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ಕೊಳ್ಳೋ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಅನ್ನೋದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

ಮತ್ತು ವಿನೋದ್ ರಾಥೋಡ್ ಅನುಮಲಿಕ್ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಹಾಡು ಪ್ರಸಾರ ಆಯಿತು. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಐತ್ರಾಜ್ ಚಿತ್ರದ ಹಾಡನ್ನು ಕೇಳಿ. ಅಲ್ಕಾ ಯಾಜ್ಞಿಕ್ ಮತ್ತು ಉದಿತ್ ನಾರಾಯಣ್ ಅವರು ಹಾಡಿರುವ ಈ ಗೀತೆಗೆ, ಸಮೀರ್ ಅವರು ರಚಿಸಿರುವ ಈ ಗೀತೆಗೆ ಹಿಮೇಶ್ ರೇಷ್ಮಿಯಾ ಅವರ ಸಂಗೀತವಿದೆ.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.

ಆ ಬಲೌಟ್ ಚಲೆ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

0: ಮೃತ್ಯುಂಜಯ ಚಿತ್ರದ ಹಾಡು ಪ್ರಸಾರ ಆಯಿತು ಮಂಜುಳಾ ಗುರುರಾಜ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ. ಜಿ ಉದಯಶಂಕರ್ ಅವರ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆಯೇ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100 ರಿಂದ 500 ರೂಪಾಯಿಗಳಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ಕೊಳ್ಳೋ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಅನ್ನೋದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.
1: ವಿವಿಧ ಭಾರತಿ 102.9

ಮೃತ್ಯುಂಜಯ ಚಿತ್ರದ ಹಾಡು ಪ್ರಸಾರ ಆಯಿತು. ಈಗ ಪ್ರಸಾರ ಆಗುವಂತಹ ಹಾಡು ಭೀಮ ತೀರದಲ್ಲಿ ಚಿತ್ರದು ಬದ್ರಿ ಪ್ರಸಾದ್ ಮತ್ತು ಸುಪ್ರಿಯ ರಾಮಕೃಷ್ಣಯ್ಯ ಅವರ ಧ್ವನಿಗಳಲ್ಲಿದೆ. ಈ ಹಾಡು ಲೋಕೇಶ್ ಕೃಷ್ಣ ಅವರ ರಚನೆಗೆ ಜಿ ಅಭಿಮಾನ್ ರಾಯ್ ಅವರ ಸಂಗೀತವಿದೆ.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2,000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.
2: ಕರಿಯ ಚಿತ್ರದ ಹಾಡು ಈಗ ಪ್ರಸಾರ ಆಗ್ತಾ ಇದೆ. ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಶಮಿತಾ ಮಲ್ನಾಡ್. ಕವಿರಾಜ್ ಅವರು ಬರೆದ ಹಾಡಿಗೆ ಗುರುಕಿರಣ್ ಅವರ ಸಂಗೀತವಿದೆ.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆಯೇ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100 ರಿಂದ 500 ರೂಪಾಯಿಗಳಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ಕೊಳ್ಳೋ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಅನ್ನೋದನ್ನು

ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

0: ಶ್ರೇಯ ಘೋಷಾಲ್. ರಾಮನಾರಾಯಣ ಅವರ ರಚನೆಗೆ ವಿ ಶ್ರೀಧರ್ ಅವರ ಸಂಗೀತವಿತ್ತು.
1: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ, ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2,000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ, ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
2: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
1: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.
0: ಪ್ರತಿಮಾ ರಾವ್ ಅವರು ಹಾಡಿರುವ ಉಪೇಂದ್ರ ಚಿತ್ರದ ಹಾಡನ್ನ ಕೇಳಿ. ಉಪೇಂದ್ರ ಅವರು ರಚಿಸಿದ ಈ ಹಾಡಿಗೆ ಗುರುಕಿರಣ್ ಅವರ ಸಂಗೀತವಿದೆ.

ನೀನನ್ನ ಗೆಲ್ಲಲಾರೆ ಚಿತ್ರದ ಹಾಡು ಪ್ರಸಾರ ಆಯಿತು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಚಿ ಉದಯಶಂಕರ್ ಅವರು ಬರೆದ ಹಾಡಿಗೆ ಇಳೆ ರಾಜ ಅವರ ಸಂಗೀತವಿತ್ತು.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆಯೇ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100 ರಿಂದ 500 ರೂಪಾಯಿಗಳಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ಕೊಳ್ಳೋ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಅನ್ನೋದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

0: ರಾಘವೇಂದ್ರ ರಾಜ್ಕುಮಾರ್ ಮಂಜುಳಾ ಗುರುರಾಜ್ ಅವರು ಹಾಡಿದ ಅನುರಾಗದ ಅಲೆಗಳು ಚಿತ್ರದ ಹಾಡು ಪ್ರಸಾರ ಆಯಿತು. ಬರೆದು ಸಂಗೀತ ನೀಡಿದ್ದು ಹಂಸಲೇಖ ಅವರು. ಇವತ್ತಿನ ಪ್ರೇಮದಿನದ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡುಗಳು ಇಷ್ಟ ಆಯಿತು ಅಂತ ಅಕ್ಕಲಕೋಟ ತಾಲೂಕು ಮೈಂದರಗಿಯ ಈರಣ್ಣ ಜೇವೂರ ರಾಮಚಂದ್ರ ಅವರು, ಶಾಂತಚೇರ ಬಡಿಗೇರ ಕೊಕ್ಕನೂರು ಹರಿಹರದಿಂದ, ಹಾಗೆಯೇ ಹರಿಹರನ್ ವಿಜ್ಞಾನ ನಗರ ಹೇಳ್ತಿದ್ದಾರೆ. ಪ್ರೀತಿಯ ಮೋಹದಲ್ಲಿ ಪ್ರೇಮಿಗಳು ಪ್ರೀತಿಯನ್ನು ಹಂಚಿಕೊಳ್ಳುವ ರೀತಿಯ ಹಾಡುಗಳಿಂದ ಈ ಹಾಡನ್ನು ಕೇಳಿ ಇಷ್ಟ ಆಯಿತು ಅಂತಿದ್ದಾರೆ. ಆಂಜನಪ್ಪ ಎನ್ ಮಲಮಾಚನ ಹಳ್ಳಿಯಿಂದ ಹುವಾಲೆ ಲಕ್ಷ್ಮೀ ಚಂದ್ರಶೇಖರ್ ಅವರು, ನಾಗರತ್ನ ಅವರು ರಾಜಾಜಿನಗರದಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ, ಟಿ ಬಿ ಸರ್ಕಲ್ ಹೊಸದುರ್ಗದ ಚಿದಾನಂದ ಅವರು, ರಾಜು ಅವರು ವಿಜಯನಗರದಿಂದ, ಕವಿತಾ ಅವರು ಚನ್ನಗಿರಿಯಿಂದ ಸಂದೇಶವನ್ನು ರವಾನಿಸಿದರೆ, ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ, ಸವದತ್ತಿಯಿಂದ ಪ್ರಸನ್ನ ಆಶಾ ಪ್ರಜಕ್ತ ಮತ್ತು ಪ್ರತೀಕ್ಷ ಅವರು, ಕೌಸಲ್ಯ ಅವರು ಬನಶಂಕರಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕೋಣನಕೆರೆ ಗ್ರಾಮ ಶ್ರೀನಿವಾಸ್ ಶಂಕರ್ ಗೋವರ್ಧನ್ ಅವರು, ಗುರುಗುಂಟೆಪಾಳ್ಯದ ನಿರ್ಮಲ ಅವರ ಸಂದೇಶ ಬಂದಿದೆ. ಬೀದರ್ ಗಣೇಶ್ ನಗರದಿಂದ ಮುದ್ದ ಮಹೇಶ್ ಗಣೇಶ್ ರಶ್ಮಿ ಶಾಂಭವಿಯವರು ಸಂದೇಶ ರವಾನಿಸಿದ್ದಾರೆ. ಇದರೊಂದಿಗೆ ಇವತ್ತಿನ ಪ್ರೇಮ ದಿನದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 11 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.
1: ನಮಸ್ಕಾರ, ಆಕಾಶವಾಣಿ ಸಮಾಚಾರ ಕೆ ಸಾಥ್ ಮೇ ಕಿರಣ್ ಶರ್ಮಾ. भारत और उज्बेकिस्तान ने आपसी संबंधों को व्यापक रणनीतिक साझेदारी तक बढ़ाने का फैसला किया है. उज्बेकिस्तान भारत को यूरेनियम की दीर्घकालीन करने के लिए भी सहमत हुआ है. दोनों देशों ने आज खनन, आयुर्वेद, पर्यटन, आर्थिक और वित्तीय संवाद, व्यापक और रणनीतिक साझेदारी, उच्च शिक्षा और पर्यावरण सहित विभिन्न क्षेत्रों में कई समझौते किए. प्रधानमंत्री नरेंद्र मोदी और राष्ट्रपति शफकत मिर्जियोयेव के बीच द्विपक्षीय वार्ता के दौरान उज्बेकिस्तान में पढ़ाई के लिए जाने वाले भारतीय युवाओं के हित में और सांस्कृतिक आदान प्रदान कार्यक्रमों के लिए कई उपायों पर चर्चा हुई. प्रधानमंत्री ने कहा कि दोनों देश आतंकवाद और अलगाववाद कतई बर्दाश्त न करने की नीति पर अमल करते हैं.
2: दोनों देशों के बीच करीबी रक्षा और सुरक्षा सहयोग हमारे गहरे आपसी विश्वास को दर्शाता है. आने वाले समय में हम दोनों देशों की डिफेंस इंडस्ट्रीज के बीच डायरेक्ट लिंकेज, को प्रोडक्शन और को डेवलपमेंट को बढ़ावा देंगे. हमारा मानना है कि टेररिज्म, एक्सट्रीमिज्म और सेपरेटिज्म पूरे क्षेत्र के लिए गंभीर चुनौती है. इनके विरुद्ध जीरो टॉलरेंस हमारा साझा